0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅಂತರಿಕ್ಷ ಶಾಂತಿ, ಮಧ್ಯಮಂಡಲ ಶಾಂತಿ, ಪೃಥ್ವಿ ಶಾಂತಿ, ಜಲ ಶಾಂತಿ, ಸಕಲ

0: ಇದು ರೇಡಿಯೋ ಸಾರಂಗ್ 107.8 ಎಫ್ಎಂ. ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 ಎಫ್ಎಂ.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಇವತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡು ಅಂತ ಹೇಳಿದರು. ಎಷ್ಟು ಮಾತಾಡಲಾರದು ಮುಗಿದರಂತ ವಿಷಯ ಇದು. ಸಂಸ್ಕೃತಿ ಅಂದ್ರೇನೆ ಅದ್ಭುತವಾದಂತಹ ಒಂದು ಚಿಂತೆ. ಅದಾದ್ಮೇಲೆ ಭಾರತೀಯ ಸಂಸ್ಕೃತಿ ಅಂದ್ರೇನು ಅಂತ ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು. ಮನೆಗೆ ಹೋದಾಗ ಒಂಚೂರು ಗುರುತು ಹಾಕೊಂಡೆ, ಯಾಕಂದ್ರೆ ನಾವು ಮೇಷ್ಟ್ರಗಳಿಗೆ ಒಂದು ಪ್ರಾಬ್ಲಮ್ ಇದೆ. ಬೆಲ್ ಆಗೋ ತನಕ ಮಾತಾಡೋರು ನಾವು. ಇಲ್ಲಿ ಗಂಟೆ ಇಲ್ಲ ನೋಡಿದೆ ನಾನು. ಬೆಲ್ ಇಲ್ಲ ಅಂದಮೇಲೆ ನನಗೊಂದು ಪದ್ಧತಿ ಹಾಕೋಬೇಕಲ್ಲ ನಾನು ಸರಿಯಾಗಿ ಅಂತ ಹೇಳಿ ತಬ್ಬಾರದು ಅಂತ ಹೋಟೆಲಲ್ಲಿ ಕೂತ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಂದೆ ಒಂದಿಷ್ಟು, ಸೊ ದಟ್ ಐ ಡೋಂಟ್ ಗೋ ಬಿಯಾಂಡ್ ದ ಫ್ರೇಮ್ ಆಫ್ ರೆಫರೆನ್ಸ್. ಈ ಸಂಸ್ಕೃತಿ ಅನ್ನೋ ಪದ ತುಂಬಾ ಯೂಸ್ ಮಾಡ್ತೀವಿ ನಾವು, ತುಂಬಾ ಬಳಸ್ತೀವಿ. ಕಲ್ಚರ್ ಅಂತ ಉಪಯೋಗಿಸ್ತೀವಿ ನಾವು. ಸಾಮಾನ್ಯವಾಗಿ ಸಂಸ್ಕೃತಿಯನ್ನ ಕಲ್ಚರಿಗೆ ಸಂವಾದಿಯಾದ ಪದ ಅಂತ ಬಳಸ್ತೀವಿ, ಅದರ ಅನುವಾದ ಅಂತೂ ಹೇಳ್ತೀವಿ. ಅದು ನಮಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಕೃತಿ ಅನ್ನೋ ಪದ ಆಗಲಿ ಕಲ್ಚರ್ ಆಗಲಿ ಬಹಳ ಹಳೆ ಪದ ಅಲ್ಲ. ಅದು ಈಗ ಒಂದು 120 ವರ್ಷದಿಂದ ಈಚೆಗೆ ಚಲಾವಣೆ ಆಗಿರುವಂತಹ ಪದ ಅದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋನು ಪದ ಬಳಸಿದ ಕಲ್ಚರ್ ಅಂತ. ಅದಾದ್ಮೇಲೆ ಎಲ್ಲರೂ ಬಳಸೋಕೆ ಶುರು ಮಾಡಿದ್ರೆ ಕಲ್ಚರ್ ಅಂತ. ಅದು ನಿಜವಾಗಿ ನೋಡಿದ್ರೆ ಈ ಪದ ಕಲ್ಚರ್ ಅನ್ನುವಂಥದ್ದು ಬಂದದ್ದೇ ಲ್ಯಾಟಿನ್ ಪದ ಕಲ್ಟಸ್ ಅನ್ನೋದ್ರಿಂದ ಬಂದದ್ದು. ಕಲ್ಟಸ್ ಅನ್ನೋ ಅರ್ಥ ಬಹಳ ಚೆನ್ನಾಗಿದೆ. ಈ ಲ್ಯಾಟಿನ್ ಒಂಥರ ನಮ್ಮ ಸಂಸ್ಕೃತ ಇದ್ದ ಹಾಗೆ ಒಂದು ಪದಕ್ಕೆ ನಾಲ್ಕಾರು ಅರ್ಥ ಇರ್ತಾ ಇರ್ತವೆ. ಈ ಕಲ್ಟಸ್ಗೆ ಇರುವಂತಹ ಅರ್ಥ ಅಂದ್ರೆ ಗೌರವ ನೀಡುವಂಥದ್ದು, ನಂಬಿಕೆ ಇಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಚರ್ ಅಂದ್ರೆ ಸೇವೆ ಮಾಡೋದು, ಕಲ್ಚರ್ ಅಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಕಲ್ಚರ್ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವಂಥದ್ದು. ಅದರಿಂದ ಕಲ್ಚರ್ ಅಂತ ಬಂತು. ಅದಾದ್ಮೇಲೆ 108 ಕಲ್ಚರ್ಗಳು ಬಂದ್ಬಿಟ್ಟು ನಮ್ಮಲ್ಲಿ. ಅಗ್ರಿಕಲ್ಚರ್ ಅಂತ ಶುರು ಆಯ್ತು. ಕೃಷಿಗೆ ಬೇಕಾದಂತಹ ಸಂಸ್ಕೃತಿ ಏನ್ ಬೇಕೋ ಅದು ಕೃಷಿ ಸಂಸ್ಕೃತಿ ಅಂತ ಮಾಡ್ಕೊಂಡ್ವಿ. ಹಾರ್ಟಿಕಲ್ಚರ್ ಬಂತು, ತೋಟಗಾರಿಕೆಗೆ ಏನ್ ಬೇಕೋ ಅದು ಕಲ್ಚರ್ ತೋಟಗಾರಿಕೆದು. ಬೋರಿಕಲ್ಚರ್ ಅಂತ ಬಂತು, ಮರ ಗಿಡಗಳನ್ನು ಬೆಳೆಸುವಂತಹದ್ದು ಬೋರಿಕಲ್ಚರ್ ಆಯ್ತು. ಪಿಸಿಕಲ್ಚರ್ ಅಂತ ಮೀನುಗಳನ್ನು ಬೆಳೆಸೋದು ಬಂತು. ಸೆರಿಕಲ್ಚರ್ ಎಲ್ಲ ಬಂತು. ಈಗ ಬರ್ತಾ ಬರ್ತಾ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಕಲ್ಚರ್ ಟೆಸ್ಟ್ ಅಂಡ್ ಯೂರಿನ್ ಕಲ್ಚರ್ ಟೆಸ್ಟ್ ಎಲ್ಲ ಬಂದಿದೆ. ನೋಡಬೇಕು, ಮಾಡಬೇಕಾಗ್ತದೆ. ಕಲ್ಚರ್ ಟೆಸ್ಟ್ ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಮೊದಲು ಟೆಸ್ಟ್ ಮಾಡಬೇಕು. ಅಂದ್ರೆ ನಮ್ಮ ಪದ ಅರ್ಥ ಏನಾಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ. ನನಗನ್ಸಿದ ಇಷ್ಟೇನೆ, ಬ್ಲಡ್ ರಿಪೋರ್ಟ್ ನಂಬ್ಕೋಬೇಕು ನೀವು ಅಂತ. ಕಲ್ಚರ್ ಅಂದ್ರೆ ನಂಬಬೇಕಲ್ಲ, ಫೇತ್ ಇರಬೇಕು ಅಂತೆಲ್ಲ ಆಯ್ತು.

0: You're listening to Radio Sarang, 107.8 FM.
1: ಇನ್ಫ್ಯಾಕ್ಟ್ ನನ್ನ ಸಂತೋಷ ಅಂತಂದ್ರೆ, ನಾನು ಬಹಳ ವರ್ಷ ಹೆಣ್ಮಕ್ಳು ಕಾಲೇಜಲ್ಲಿ ಕೆಲಸ ಮಾಡಿದ್ದು. 28 ವರ್ಷ ನಾನು ಮಹಿಳಾ ಕಾಲೇಜಲ್ಲೇ ಇದ್ದದ್ದು, ಪ್ರಿನ್ಸಿಪಲ್ ಆದದ್ದು. ಅದರಿಂದನೋ ಅಥವಾ ಮೊದಲಿಂದ ಹಾಗೆ ಗೊತ್ತಿಲ್ಲ ನನಗೆ, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಮೆನ್. ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿಬಿಟ್ಟಿದ್ದೆ, ನಿಮ್ಗೆ ನಂಬಿಕೆ, ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿದ್ದೆ. 83-84 ಇಸ್ವಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಾನು ತುಂಬಾ ಜಗಳ ಆಡ್ಬಿಟ್ರು ನನ್ನ ಜೊತೆಗೆಲ್ಲ ಗಂಡಸರು, ಅಂದ್ರೆ ನನ್ನ ಜೊತೆಗಿದ್ದವರು. ನಾ ಬರೆದದ್ದೇನು ಅಂದ್ರೆ, 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದೆ. ಇದು ಎಕ್ಸೆಪ್ಟೆಡ್ ಪೇಪರ್, ಪಬ್ಲಿಷ್ ಆಗಿದೆ, ಅದು ಪರ್ಮನ್ ಪ್ರೆಸ್ ಪಬ್ಲಿಷ್ ಮಾಡಿದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಏನ್ರಿ ಅವ್ರು ಸಮಾಧಾನ ಮಾಡೋಕೆ ಬರೀತೀರೇನ್ರಿ, ಹಿಂಗೆ ಪೇಪರ್ ನೀವೆಲ್ಲ ಅಂತ ಜಗಳ ತೆಗೆದ್ರು. ನಾ ಇದಿಲ್ಲಪ್ಪ, ನನ್ನ ಕಡೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, 21st century ಮಹಿಳೆಯರಿಗೆ ಸೇರಿದ್ದು. ಹೆಂಗೆ? ನಾನು ಬಾಲಕನಾಗಿದ್ದ ಹುಡುಗನಾಗಿದ್ದಾಗ ಯಾವ ಹುಡುಗಿನೂ ಶಾಲೆಗೆ ಸೈಕಲ್ ಮೇಲೆ ಬರ್ತಿರ್ಲಿಲ್ಲ. ಸೈಕಲ್ ಮೇಲೆ ಹುಡುಗಿ ಹತ್ತಿದ್ರೆ ಗಂಡಬೀರಿ ಅಂತಿದ್ರು. ಅವಾಗ ಹಂಗೆ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ಇಂಜಿನಿಯರಿಂಗ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್. ಹುಡುಗರೇ ಇಲ್ಲ ಕಾಲೇಜ್, ಹುಡುಗಿರು ಹೋಗ್ತಿರ್ಲಿಲ್ಲ. ಕೇಳಿದ್ರಂತೆ, ಇಂಜಿನಿಯರಿಂಗ್ ಅಮ್ಮ ಇದು ಸೇರ್ಕೋತೀಯಾ ಅಂತ ಕೇಳಿದ್ರಂತೆ. ಅವ್ರು ಸೇರ್ಕೋತೀನಿ ಅಂದ್ರಕ್ಕೆ. ಟಾಟಾ ಕೂಡ ಹಂಗೆ ಕೇಳಿದ್ರು, ಅಪ್ಲೈ ಮಾಡ್ಕೊಂಡಾಗ ನೀ ಹುಡುಗಿಗೆ ಜಾಗ ಇಲ್ಲ ಅಂದ್ರಂತೆ. ಹಾಕಿಕಲ್ಲಂತೆ, ಪ್ರಾಬ್ಲಮ್ ಏನು ನಿಮ್ದು, ಇಂಜಿನಿಯರ್ ತಾನೆ ನಾನು ಅಂತ ಟಾಟಾ ಟು ಕರ್ ಬ್ಯಾಕ್. ಆ ಕಾಲ ಹೆಣ್ಮಕ್ಳು ಕಾಲೇಜಿಗೆ ಬರೋದು, ಎಮ್ ಎ ಆಗಿದ್ದಾರೆ ಎಮ್ ಎ ಹೆಣ್ಮಕ್ಳು ಅಂದ್ರೆ ಬಹಳ ದೊಡ್ಡದು ಅನಿಸ್ತಿತ್ತು. ಆದ್ರೆ ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಅಥವಾ SSLC ರಿಸಲ್ಟ್ ನೋಡಿ ಸಾಕು, ನೀವು ಹುಡುಗಿಯರೇ ಹೈಯರ್ ರ್ಯಾಂಕ್ಸ್, ಹುಡುಗರು ಕೊನೆಗೆ ಸಿಕ್ಕರು ಸಾಕು ಅಂತ ಕೂತಿರ್ತಾರೆ. PUC ರ್ಯಾಂಕ್ ನೋಡಿದಾಗ ಹುಡುಗಿಯರೇ ಫಸ್ಟ್, CET ರ್ಯಾಂಕಿಂಗ್ ಅವ್ರದೇ ಹೆಚ್ಚಿಗೆ. ನಾನು ಪ್ರತಿ ವರ್ಷ ಸಿನ್ಸ್ ಐ ಮೀನ್ ದಿ ಎಜುಕೇಶನ್ ನಾಲೆಜ್ ಕಮಿಷನ್ ಇರೋದ್ರಿಂದ ನನ್ನ ಸ್ಟಾಟಿಸ್ಟಿಕ್ಸ್ ಗೊತ್ತಾಗುತ್ತೆ. ಈ ವರ್ಷ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬಹುದು, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡವರೊಳಗೆ 67% ಆರ್ ಗರ್ಲ್ಸ್, 33% ಆರ್ ಬಾಯ್ಸ್. ನಾನು ಕೇಳಿದೆ, ಹಿಂದೆ ಅವಾಗ 82 ಬರೆದಾಗ ಇಷ್ಟು ಜನ ಹೆಣ್ಮಕ್ಳು ಇಂಜಿನಿಯರ್ ಆಗಿ ಬರ್ತಾ ಇದ್ದಾರಲ್ಲ, ಏನಾಗ್ತಾರೆ ಅವರು? ಯಾವುದೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು 20 ವರ್ಷದ ಮನೆಯಲ್ಲೇ ಇರ್ತಾರೆ ಅವರು, ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಆಗ ಕಿರಣ್ ಬೇಡಿ ಒಬ್ಬರೇ ಪೊಲೀಸ್ ಆಫೀಸರ್ IPS ಇದ್ದದ್ದು, ಈ ಕರ್ನಾಟಕದಲ್ಲೇ 100 IPS ಇದ್ದಾರೆ ಹೆಣ್ಮಕ್ಳು. ಅವಾಗ ಯಾವಾಗಲೂ ಒಬ್ಬರು IAS ಆಫೀಸರ್ ಇರಬೇಕು ಅಂತಿತ್ತು ಹೆಣ್ಮಕ್ಳು. ಎಲ್ಲರೂ ಸಾಕಷ್ಟು ಜನ IAS ಆಗಿದ್ದಾರೆ. ಅವರೆಲ್ಲ ಲೋವರ್ ಲೆವೆಲ್ ಸೇರ್ಕೊಂಡ್ರು ಕೂಡ 20 ವರ್ಷಕ್ಕೆ ದೆ ಕಮ್ ಟು ಸೆಕ್ರೆಟರಿ ಲೆವೆಲ್, ಎಲ್ಲರೂ ಹೈಯೆಸ್ಟ್ ಲೆವೆಲ್ಗೆ ಬರ್ತಾರೆ. ದೆನ್ ಪರ್ಹ್ಯಾಪ್ಸ್ ಇಂಡಿಯಾ ವಿಲ್ ಬಿ ಬೆಟರ್ ಪ್ಲೇಸ್ ಥಿಂಕಿಂಗ್. ನನ್ನ ಪ್ರಕಾರ ಹೆಣ್ಮಕ್ಳಷ್ಟು ಕರೆಕ್ಟ್ ಆಗಿ ಗಂಡಸರು ಥಿಂಕ್ ಮಾಡಕ್ ಬರಲ್ಲ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹೆಂಗಿದೆ, ಅದು ಏನಲ್ಲ

0: रेडियो सारंग 107.8 एफएम।
1: ಹೆಣ್ಮಕ್ಳಿಗಿರುವಷ್ಟು ರ್ಯಾಷನಲ್ ಥಿಂಕಿಂಗ್ ನಾವು ಸುಮ್ಮನೆ ಅಬಲೆ ಅಬಲೆ ಅಂತ ಹಾಳು ಮಾಡಿದ್ವಿ ನಾವು. ಅವರಷ್ಟು ತಾಳ್ಮೆ ಗಂಡಸರಿಗೆ ಎಂದೂ ಬರೋಕ್ ಸಾಧ್ಯ ಇಲ್ಲ. ಮಕ್ಕಳು 4 ದಿವಸ ಬಿಟ್ಟು ಹೋಗಿ ಹುಡುಗರ ಕಡೆ ಗಂಡಸರ ಕಡೆ ನೋಡಿ ಹೆಂಗಿರ್ತದೆ, ಓಡ್ ಹೋಗ್ತಾರೆ. ಕೆಲಸದಲ್ಲಿ ಬೇಕಾದ್ರೆ 20 ಫೈಲ್ ಜಾಸ್ತಿ ಕೊಡಿ ಕೆಲಸ ಮಾಡ್ತೀವಿ, ಹುಡುಗನ ಇಟ್ಕೊಳಕ್ ನಮ್ ಕಡೆ ಆಗಲ್ಲ ಅಂತಾರೆ. ಆ ತಾಳ್ಮೆ, ಆ ಮ್ಯಾನೇಜ್ ಮಾಡೋದು, ಇಮೋಷನ್ಸ್ ಹ್ಯಾಂಡ್ಲಿಂಗ್, ನಥಿಂಗ್ ಕ್ಯಾನ್ ಬೀಟ್ ವಿಮೆನ್. ಅದು ಇವತ್ತು ಇದಂತ ಹೇಳ್ತಾ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದೇ ನೋಡಿ. ಮುಖ್ಯವಾಗಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋ ಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ಚತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ, ಲಕ್ಷ ಕೆಲಸ ಮಾಡ್ತಾಳಕ್ಕೆ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿಗೆ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋ ಭವ. ಯಾಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗೆಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರ ಯಾಕೆ ಬೇಕು ನಿನಗೆ, ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರ ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ, ನಮ್ಮ ಪರಂಪರೆ.

ಐದು ಸಾವಿರ ವರ್ಷ ಹತ್ತು ಸಾವಿರ ವರ್ಷದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ ಆಚಾರ್ಯರಿದೆ. ಅವರನ್ನು ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡು ಫಸ್ಟ್ ಪ್ರೈಸ್ ಅದೇ. ಅದ್ಯಾಕೆ ನಮ್ಮ ಮನುಸ್ಮೃತಿಯನ್ನ ಸಿಕ್ಕಾಪಟ್ಟೆ ಬೈತೀವಿ ನಾವು, ಓದ್ಲಾರದೆ ಬೈತೀವಿ. ಅದೊಂದು ದೊಡ್ಡದು ಮನುಸ್ಮೃತಿಯನ್ನು ಬೈತಾರೆ ಎಲ್ಲರೂ, ಓ ಮನುಸ್ಮೃತಿ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದ್ಲಾರದೆ ಬೈದ್ರೆ ಹೆಂಗಾಗ್ತದೆ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು ನೂರು ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, ನೂರು ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, ನೂರು ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ, ಆದರೆ ಸಾವಿರ ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ, ಅದು ಸಾವಿರ ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದೇನು ಅಂದ್ರೆ, ಅಲ್ಲಿ ಮಾತು ಬರ್ತದೆ ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ರಂಗರಾಯರು ಮಂಗ ಒಂದು ಅಷ್ಟು ಬರಲ್ವ ರಂಗರಾಯರಿಗೆ, ರಂಗರಾಯರು ಮಂಗ ಅಂತ ಪೂರಾ ಓದಿದ್ರೆ ಅರ್ಥ ಆಗ್ತದಪ್ಪ. ಸೆಂಟೆನ್ಸ್ ಇರೋದು ರಂಗರಾಯರು ಮಂಗಳೂರಿನವರು ಅಂತಿರೋದು, ನೀವು ಅರ್ಧ ನಿಲ್ಸ್ಕೊಂಡ್ರೆ ಅರ್ಥ ಅಪಾರ್ಥ ಆಗಲ್ವ ಅದು. ಈ ಮನುಸ್ಮೃತಿಯನ್ನು ಸರಿಯಾಗಿ ಅರ್ಥ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಾಜಿನ್ ಲೋಟ ಇದೆ ಅಥವಾ ಕಾಜಿನ್ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ, ಅಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ, ಅದು ಗ್ಲಾಸ್ ಒಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ, ಟೇಬಲ್ ಮೇಲೆ ಇಡ್ತೀರಾ, ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ, ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದ್ರ ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು ಬೆಳೆಯೋದು ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ, ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಏನು, ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೆ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂತರ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು, ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೆ ಏನು, ಆಕೆಯಲ್ಲಿರುವಂತಹ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೆಯಲ್ಲಿ ಎಲ್ಲರೂ ಕೈ ಕೂಡಿಸಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ ಹುಡ್ ಅಂತ. ಯಾರದೋ ಮನೆಯಲ್ಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ ಅಣ್ಣ, ಈ ಒಬ್ಬ ಮನುಷ್ಯ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ, ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳೀತದೆ ತವ್ರ ಮನೆ, ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ. ಒಂದು ಐದು ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ದೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲ್ ಎಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ನಾವು ಕಸಿ ಮಾಡೋದು ಅಂತ ಹೇಳ್ತೀವಲ್ಲ, ಎರಡು ಮರ ಚೋಡ್ಸಿ ಒಂದು ಜೋಡಿಸಿದ ಕಸಿ ಆಯ್ತು ಅಂತ ಹೇಳ್ತೀವಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಅಲ್ವಾ? ಎಲ್ಲೋ ಬೆಳೆದಂತ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಇಂಡಿಯನ್ ವುಮನ್. ಇಸ್ ಅಮೇಝಿಂಗ್ ಕೆಪಬಿಲಿಟಿ.

ನಿಮ್ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ. ಯಾಕಂದ್ರೆ ನಂದು ಸೇರಿಸ್ಕೊಂಡು ಹೇಳ್ತೀನಿ, ನಾನು ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ. ಯಾಕೆ ಹೇಳ್ತೀವಿ ಅಂದ್ರೆ, ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ, ಗೊತ್ತಾ? ತುಂಬಾ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು, ಅಂದ್ರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ, ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಹುಡುಗಿ ಕಡೆ ಹೆಂಗಿದೀವಿ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ, ಎಲ್ಲ ಸೀರಿಯಲ್ ನೋಡಿ ನೋಡಿ ನೋಡಿ ಆ ಸೀರಿಯಲ್ ಕತೆನೆ ಬರ್ತಾವ ಬೈಕ್ ಬರೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ, ಮನುಸ್ಮೃತಿಯಲ್ಲಿ ಹೇಳಿದ್ದು ಸ್ತ್ರೀಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂದ್ರೆ ಸ್ವಾತಂತ್ರ್ಯ ಕೊಡಬೇಡಿ ಅಂತಲ್ಲ, ಪಿಕ್ಕಂಗ್ ಬಿಸಾಕ್ಬೇಡ್ರಪ್ಪ, ಅದು ಬಹಳ ಪ್ರೀಶಿಯಸ್ ಮೆಟೀರಿಯಲ್, ಅದು ಕಬರ್ಡ್ ಅಲ್ಲಿ ಇಡಿ ಅಂತ ಹೇಳಿದಂಗೆ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ನೋಡಿ, ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು, ರಾಕ್ಷಸ ಅವನು, ಯಾರಾದ್ರೂ ಕೊಲ್ಬಹುದಾಗಿತ್ತಲ್ಲ. ಮೂರು ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, ಮೂರು ಜನ. ಅವ್ರಂದ್ರಂತೆ ಅವನು ಕೊಲ್ಲಕ್ ಆಗಲ್ಲ, ನಾವು ಅವ್ಗೆ ವಿಶೇಷ ಶಕ್ತಿ ಬೇಕು. ಅವಾಗ ಏನ್ ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂತ ಕತೆಗಳು, ಸೊ ಸಿಂಬಾಲಿಕ್. ಅವ್ರೇನ್ ಹೇಳ್ತಾರಂದ್ರೆ, ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನೇ ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನ ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳಿಗೆ ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂತಹದ್ದು, ಗಂಡಸರಿಗೆ ಬರ್ಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದ್ರೆ ತಾಯಿ ಹೃದಯ ಅವನು ಹಂಗೆ ಬಿಡಬೇಡಿ, ಅವನ ಎಲ್ಲಾದ್ರೂ ಮೋಕ್ಷ ಕೊಡಿ ಅವನಿಗೆ, ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂತಹದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿ ಆಗಲಿ, ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರ ಹಾಗೆ.

0: You're listening to Radio Sarang, 107.8 FM.
1: ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು ಯಾಜ್ಞವಲ್ಕರು, ನಾನು ಹೋಗ್ತೀನಿ, ನನ್ನ ತಪಸ್ಸಿಗೆ ಹೋಗ್ತೀನಿ ಅಂದ್ರು. ಇಬ್ರು ಹೆಂಡಂದ್ರು ಕರೆದು, ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, ಇಬ್ರು ತಗೊಂಬಿಡಿ ಅಂತ ಹೆಂಡಂದ್ರೆ ಹೇಳಿದ್ರು. ಗಾರ್ಗಿ ಅಂದ್ಲು ಪರವಾಗಿಲ್ಲ ಅಂದ್ಲು, ಮೈತ್ರೇಯಿ ಪರವಾಗಿಲ್ಲ ಅಂದ್ಲು. ಆಗ ಗಾರ್ಗಿ ಪ್ರಶ್ನೆ ನೋಡಿ ಅಂದ್ರೆ, ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ, ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ್ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದ್ರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಅದು ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದು ಇರಬೇಕು. ಹಂಗನ್ನ ದೊಡ್ಡದೇ ಕೊಡಿ ನನಗನ್ಲಿಕ್ಕೆ, ಸಣ್ಣದಾಗಿ ತಗೊಳ್ಳಿ ನಾನು. ಎಷ್ಟು ಚಂದದ ಮಾತದು. ನೀವು ಬೇಡಾದಂತಹ ಆಸ್ತಿಯನ್ನು ಬಿಕೊಟ್ಟು ಹೋಗ್ತಾ ಇದ್ದೀರಿ ನನಗೆ, ಈ ಆಸ್ತಿ ಬೇಡ. ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮ್ಗೆ ಅನಿಸಿದೆಯೋ ಆ ತಪಸ್ಸನ್ನು ನಾನು ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ, ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ, ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ, ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿತ್ತು ಅಕ್ಕ ಮಹಾದೇವಿದು ಜೀವನ, ಬೆಂಕಿ ಮೇಲೆ ಹೋದಂತಹ ಜೀವನ, ಹೇಗೆ ಫೇಸ್ ಮಾಡ್ತಾಳೆ ಆಕೆ. ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದನ್ನ ಬೇರೆ ಭಾಷೆ ಲೆಕ್ಚರ್ ಆಗ್ಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನ ನೀವು ನೋಡ್ಬೇಕು. ಅದನ್ನ ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದ್ರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚ ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳ್ಬೇಕಾದ್ರೆ ಆ ಪವರ್ ಹೇಗಿರ್ಬೇಕು ಹೆಣ್ಮಕ್ಳು ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ ಸೆಲ್ಫ್. ಈ ಸನ್ಯಾಸ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂತಹ ಶಕ್ತಿಯನ್ನ ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕೆ ಸಾಧ್ಯ ಇದೆಯಾ? ಅಂದ್ರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂತಹ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗಿತದೆ, ಆ ಸಂಸಾರ ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಸಂನ್ಯಾಸ, ಎಲ್ಲವನ್ನೂ ಬಿಟ್ಟಂಥವ್ರು. ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆ ಜನ್ಮ ಏನೂ ಸಂಬಂಧ ಇಲ್ಲ ಅಂತ ಇರೋದು. ಆದರೆ ಶಂಕರಾಚಾರ್ಯರು ಮಾತ್ರ ಆ ರೂಲನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, ಶಂಕರ 8 ವರ್ಷ ಹುಡುಗ, ಹೋಗ್ತೀಯಲ್ಲಪ್ಪ, ಆದ್ರೆ ಒಂದು ನನ್ನ ಮಾತು ಕೊಡ್ತೀಯಾ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಲ್ಲಿವರೆಗೂ ಪದ್ಧತಿ ಇರಲಿಲ್ಲ, ಯಾವ ಸನ್ಯಾಸಿನೂ ತಾಯಿಗೇನೂ ಸಂಬಂಧ ಅಲ್ಲಿ ಮುಗಿತದೆ. ಆದರೆ ಶಂಕರಾಚಾರ್ಯ ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರು ಇರ್ತಾರಲ್ಲ, ಮೂಗ್ ಮುರಿತಾರೆ, ಎಂತ ಸನ್ಯಾಸಿರಿ ಇವನು, ಅಮ್ಮ ಬರ್ಬೇಕಾದ್ರೆ ಬರಿತಾಳಂತೆ ಬರ್ತಾನೆ ಹೆಂಗೆ ನೋಡಿ, ಹೇಗಿದ್ ಎಳ್ಕೊಂಬರುತ್ತೆ ಅಂತ ಕರುಳು ಅಂತ ಹೇಳೋದು ಇದೆ. ನಾನು ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯ ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರು ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲಾನು. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ ಕೆಲವ್ರು, ಯಾಕೆ ಮಾಡಿದ್ರಿ, ಸನ್ಯಾಸ ತಗೊಂಡು ಸಂಬಂಧ ಇಲ್ಲಲ್ಲ ಅಂತ. ಆ ಶಂಕರಾಚಾರ್ಯ ಹೇಳೋ ಮಾತಿದೆ, ದಯವಿಟ್ಟು ನಮ್ಮ ಲೌಕಿಕ ಜೀವನದ ನಿಯಮಗಳನ್ನ ತಾಯಿಗೆ ಹೋಲಿಸ್ಬೇಡಿ. ಎಂತ ದೊಡ್ಡ ಮಾತ್ರ ಇದು, ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್, ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನ ಮಾಡಿ ತೋರಿಸ್ದಂತ ಅವ್ರು ಸುಮ್ಮನೆ ಬಾಯಿಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಎ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಶನ್ ಆದ್ರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಶನ್, ಬಟ್ ಹೆಣ್ಮಗಳಿಗೆ ಎಜುಕೇಶನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನನ್ನ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8 ಗಂಟೆ. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ ಕುದ್ದಾರ್. ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ತುಳು ಭಾಷೆಗೆ 2ನೇ ಅಧಿಕೃತ ಭಾಷಾ ಸ್ಥಾನಮಾನ, ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಪೂರಕ ಪ್ರಯತ್ನ ತಂಗಡಗಿ ಎಂದಿದೆ ಒಂದು ಪ್ರಮುಖ ಸುದ್ದಿ. ತುಳು ಭಾಷೆಗೆ ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಚಿಂತನೆ ನಡೆಸುತ್ತಿದ್ದು, ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಚೌಕಟ್ಟಿನ ಒಳಗಡೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಪೂರಕ ಪ್ರಯತ್ನವನ್ನು ನಡೆಸ್ತಾ ಇದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಮ್ ತಂಗಡಗಿ ಅವರು ತಿಳಿಸಿದ್ದಾರೆ. ಮಂಗಳವಾರ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು, ತುಳು ಭಾಷೆಯ ಇತಿಹಾಸ, ಸಾಹಿತ್ಯ ಪರಂಪರೆ, ಲಿಪಿ, ಪ್ರಾಚೀನ ಮತ್ತು ಆಧುನಿಕ ಸಾಹಿತ್ಯ, ಸಾಂಸ್ಕೃತಿ ಮತ್ತು ತುಳು ಶಾಸನಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಡಾ ಮೋಹನ್ ಅಲ್ವಾ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ತಜ್ಞರ ಸಮಿತಿಯು 2023 ಫೆಬ್ರವರಿ 14 ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ತಿಳಿಸಿದ್ದಾರೆ. ಅದರ ಮುಂದುವರಿದ ಹಂತವಾಗಿ ವಿವಿಧ ರಾಜ್ಯದಲ್ಲಿ ಪ್ರಾದೇಶಿಕ ಭಾಷೆಗೆ ಹೆಚ್ಚುವರಿ ಅಥವಾ 2ನೇ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡಿರುವ ಮಾದರಿಯನ್ನು ಅಧ್ಯಯನ ಮಾಡಲು ನಮ್ಮ ಸರ್ಕಾರ 2025 ಜುಲೈ 30 ಅಧ್ಯಯನ ತಂಡವನ್ನು ರಚಿಸಿತ್ತು. ತಂಡ 19 ಮತ್ತು 20 ಜನವರಿ 2026 ಆಂಧ್ರಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕೃತ ಭಾಷಾ ವ್ಯವಸ್ಥೆ, ಕಾನೂನು ಚೌಕಟ್ಟು, ಅನುಷ್ಠಾನದ ಮಾದರಿಯನ್ನು ಪರಿಶೀಲಿಸಿ 2026 ಮಾರ್ಚ್ನಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ತುಳು ನಮ್ಮ ಕರಾವಳಿಯ ಭಾಷೆ ಮಾತ್ರವಲ್ಲ, ಅದು ಕರ್ನಾಟಕದ ಶ್ರೀಮಂತ ಭಾಷಾ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗ. ತುಳು ಭಾಷೆಯ ಗೌರವ, ಸಂರಕ್ಷಣೆ, ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ. ಕಾನೂನಿನ ಚೌಕಟ್ಟಿನ ಒಳಗಡೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಬಳಿಕ ಕಾಯಂ ಆಗಿರುವ ಉದ್ಯೋಗಿಗಳಿಗೆ ಪಿಂಚಣಿ ಸೌಲಭ್ಯವನ್ನು ತಾಂತ್ರಿಕ ಕಾರಣಗಳಿಗಾಗಿ ನಿರಾಕರಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೇವಾ ಅವಧಿಯಲ್ಲಿನ ನಾಮಪತ್ರ, ಕೃತಕ, ಆಡಳಿತಾತ್ಮಕ ಅಥವಾ ನ್ಯಾಯಾಲಯದ ಆದೇಶಗಳಿಂದ ಹುಟ್ಟಿಕೊಂಡ ಬಿಡುವುಗಳನ್ನು ನಿರ್ಲಕ್ಷಿಸಬೇಕು. ಪಿಂಚಣಿ ಲೆಕ್ಕ ಹಾಕುವಾಗ ಅವರ ಸೇವೆಯನ್ನು ನಿರಂತರವಾಗಿ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಹೇಳಿತು. ಸೇವಾ ಕಾಯಮಾತಿಗೂ ಮೊದಲು ಗುತ್ತಿಗೆ, ತಾತ್ಕಾಲಿಕ, ದಿನಗೂಲಿ ನೌಕರರ ಸಲ್ಲಿಸಿರುವ ಸೇವೆಯನ್ನು ಪಿಂಚಣಿ ಉದ್ದೇಶಕ್ಕಾಗಿ ಅಧಿಕೃತ ಸೇವೆ ಎಂಬುದಾಗಿ ಪರಿಗಣಿಸಬೇಕು ಎಂದು ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ಪೀಠವೊಂದು ಹೇಳಿದೆ. ಇನ್ನು ಆಹಾರ ಇಲಾಖೆಯಡಿ ಇಕೆವಿಎಸ್ಸಿ ಸೇರಿದಂತೆ ಇನ್ನಿತರ ಪ್ರಕ್ರಿಯೆ ವೇಳೆ ಉಲ್ಬಣಗೊಳ್ಳುತ್ತಿರುವ ಸರ್ವರ್ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಹೊಸ ಆಪ್ ಬಿಡುಗಡೆ ಆಗಲಿದ್ದು, ಮನೆಯಿಂದಲೇ ಎಲ್ಲಾ ಪ್ರಕ್ರಿಯೆ ಮಾಡಿಕೊಳ್ಳಬಹುದಾಗಿದೆ ಎಂದು ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಅವರು ಹೇಳಿದ್ದಾರೆ. ಮಂಗಳವಾರ ವಿಕಾಸಸೌಧದಲ್ಲಿ ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ ಅವರು, ಆಹಾರ ಇಲಾಖೆಯ ಸರ್ವರ್ನಲ್ಲಿ ಉಂಟಾಗುತ್ತಿರುವ ತಾಂತ್ರಿಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸೂಚಿಸಿದರು. ಸಾರ್ವಜನಿಕರು ನ್ಯಾಯಬೆಲೆ ಅಂಗಡಿಗೆ ತೆರಳುವ ಅಗತ್ಯ ಕಡಿಮೆ ಮಾಡುವ ಉದ್ದೇಶದಿಂದ ಮೊಬೈಲ್ ಮೂಲಕವೇ ಮುಖ ದೃಢೀಕರಣ ಬಳಸಿ ಇಕೆವಿಎಸ್ಸಿ ಮಾಡಿಕೊಳ್ಳುವ ಸೌಲಭ್ಯವನ್ನು ನಾಗರಿಕ ಸೇವೆಯ ಎಲೆಕ್ಟ್ರಾನಿಕ್ ವಿತರಣಾ ನಿರ್ದೇಶನಾಲಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಮೊಬೈಲ್ ಅಪ್ಲಿಕೇಶನ್ ಅನ್ನು 1 ವಾರದ ಒಳಗಡೆ ಸಾರ್ವಜನಿಕರ ಬಳಕೆಗೆ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಫಲಾನುಭವಿಗಳು ತಮ್ಮ ಮೊಬೈಲ್ನಲ್ಲಿಯೇ ಸ್ವತಃ ಇಕೆವಿಎಸ್ಸಿ ಪೂರ್ಣಗೊಳಿಸಬಹುದಾಗಿದೆ ಎಂದು ಮಾಹಿತಿಯನ್ನು ಕೂಡ ನೀಡಿದರು. ಇಕೆವಿಎಸ್ಸಿ ಪ್ರಕ್ರಿಯೆ ಸುಗಮವಾಗಿ ನಡೆಯಲು ಆಹಾರ ಅಪ್ಲಿಕೇಶನ್ನಲ್ಲಿ ಪ್ರತ್ಯೇಕ URL ಅನ್ನು ಒದಗಿಸಲಾಗಿದೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆಹಾರ ಇಲಾಖೆ ಸವರ್ಣ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲು ಸೂಚಿಸಲಾಗಿದೆ ಎಂದಿದ್ದಾರೆ. ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು, 2024 ದೇಶಾದ್ಯಂತ 1,01,928 ಸೈಬರ್ ಅಪರಾಧಗಳು ದಾಖಲಾಗಿದೆ. 2023 ದಾಖಲಾದ ಸೈಬರ್ ಅಪರಾಧಕ್ಕೆ ಹೋಲಿಕೆ ಮಾಡಿಕೊಂಡರೆ 2024 17.9% ಪ್ರಕರಣಗಳು ಹೆಚ್ಚಾಗಿತ್ತು. ಸೈಬರ್ ಅಪರಾಧದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 2024 ಅವಧಿಯಲ್ಲಿ ದಾಖಲಾದ ಸೈಬರ್ ಅಪರಾಧ ಪ್ರಕರಣಗಳ ಪೈಕಿ 72.6% ಅಂದರೆ 73,997 ಪ್ರಕರಣಗಳು ವಂಚನೆಯ ಉದ್ದೇಶದ ಪ್ರಕರಣವಾದರೆ, 3% ಅಂದರೆ 3,190 ಪ್ರಕರಣಗಳು ಆನ್ಲೈನ್ ಲೈಂಗಿಕ ಶೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾದರೆ ಶೇಕಡ 2,536 ಪ್ರಕರಣಗಳು ಸುಲಿಗೆ ಪ್ರಕರಣಗಳಾಗಿವೆ ಎಂದು ರಾಷ್ಟೀಯ ಅಪರಾಧ ದಾಖಲೆಯ ಬ್ಯೂರೋ ವರದಿ ಬಹಿರಂಗಪಡಿಸಿದೆ. ಇನ್ನು ದೇಶದಲ್ಲಿ ಅತ್ಯಧಿಕ ಸೈಬರ್ ಅಪರಾಧಗಳು ದಾಖಲಾಗುತ್ತಿರುವ ರಾಜ್ಯಗಳಾದ ತೆಲಂಗಾಣದಲ್ಲಿ ಶೇಕಡ 16.2%, ಕರ್ನಾಟಕದಲ್ಲಿ ಶೇಕಡ 22.1%, ಉತ್ತರ ಪ್ರದೇಶದಲ್ಲಿ ಶೇಕಡ 54%, ಮಹಾರಾಷ್ಟದಲ್ಲಿ ಶೇಕಡ 32.7%, ಬಿಹಾರದಲ್ಲಿ ಶೇಕಡ 61.9% ಸೈಬರ್ ಅಪರಾಧ ಪ್ರಕರಣದಲ್ಲಿ ಚಾರ್ಜ್ಶೀಟ್ಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಈ ವರದಿ ಬಾಧಕವಾಗುವ 43 ಗ್ರಾಮದಲ್ಲಿ ವಿಶೇಷ ಸಭೆ ಕರೆದು ಆಕ್ಷೇಪ ಸಲ್ಲಿಕೆ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಜಿಲ್ಲಾಧಿಕಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಕಸ್ತೂರಿ ರಂಗನ್ ವರದಿ ಜಾರಿಯಾದಲ್ಲಿ ಮಲೆನಾಡು ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ತೊಂದರೆಯಾಗುವ ಆತಂಕದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸೆಪ್ಟೆಂಬರ್ 21-23 ವಿಶೇಷ ಸಭೆ ಆಯೋಜಿಸಲಾಗಿದೆ. ಈ ನಡುವೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯ ಕ್ರಮ ವಹಿಸಲಾಗಿದೆ, ನಮ್ಮ ಜಿಲ್ಲೆ ಸೇರಿದಂತೆ ರಾಜ್ಯದಿಂದ ಈ ವರದಿ ತಿರಸ್ಕರಿಸುವ ಹಿನ್ನೆಲೆಯಲ್ಲಿ ಆಗಿರುವ ಪ್ರಕ್ರಿಯೆ ಬಗ್ಗೆ ಜನಪ್ರತಿನಿಧಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಈಗಾಗಲೇ ಕೇಂದ್ರ ಮಟ್ಟದ ವೆಬ್ಸೈಟ್ನಲ್ಲಿ ಆಕ್ಷೇಪ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿರುವುದರಿಂದ ಜನರಿಗೆ ಮಾಹಿತಿ ನೀಡುವ ಕಾರ್ಯ ಮಾಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಸಭೆ ಆರಂಭದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ವಿಧಾನ ಪರಿಷತ್ ಶಾಸಕ ಐವಂಡಿ ಸೋಜ, ರಾಜ್ಯದಿಂದ ಈ ವರದಿಯನ್ನು ತಿರಸ್ಕರಿಸಿ 7 ಬಾರಿ ಕೇಂದ್ರಕ್ಕೆ ವರದಿ ಸಲ್ಲಿಕೆಯಾಗಿದ್ದರು, ಮತ್ತೆ ಅನುಷ್ಠಾನ ಮಾಡಲು ಹೇಳಿರುವುದು ಆತಂಕಕ್ಕೆ ಕಾರಣವಾಗಿದೆ ಎಂದರು. ಶಾಸಕ ಹರೀಶ್ ಪೂಂಜ ಪ್ರತಿಕ್ರಿಯಿಸಿ, ಕಸ್ತೂರಿ ರಂಗನ ವರದಿಯನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ, ಆದರೆ ಯಾವ ರೀತಿಯಲ್ಲಿ ತಿರಸ್ಕಾರ ಆಗಬೇಕು ಎಂಬ ಬಗ್ಗೆ ಸ್ಪಷ್ಟತೆಯನ್ನು ರಾಜ್ಯ ಸರ್ಕಾರ ನೀಡಬೇಕು. ಕೇರಳದಲ್ಲಿ ಈ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿ ಸಮೀಕ್ಷೆ ನಡೆಸಲಾಗಿದೆ. ನಮ್ಮಲ್ಲೂ ಪಶ್ಚಿಮಘಟ್ಟದಲ್ಲಿ ಸರಣಿ ಸಮೀಕ್ಷೆ ಆಗಬೇಕಿದೆ. ವಿಶೇಷ ಅಧಿವೇಶನಕ್ಕೆ ಮೊದಲು ಬಾಧಿತ ಗ್ರಾಮಗಳ ವಿಶೇಷ ಸಭೆ ನಡೆಸಿ ಅಲ್ಲಿ ಆಕ್ಷೇಪ ಸಲ್ಲಿಕೆ ಪ್ರಕ್ರಿಯೆ ಆಗಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭ ಸಭೆಯಲ್ಲಿ ಉಪಸ್ಥಿತರಿದ್ದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೆಂಬಲವನ್ನು ಸೂಚಿಸಿದರು. ಇನ್ನು ವಿಕಲಚೇತನ ಕಲ್ಯಾಣ ಇಲಾಖೆಯ ನಿರಾಮಯ ಯೋಜನೆಗೆ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿಗೆ ಆಸಕ್ತಿ ತೋರಲಾಗುತ್ತಿಲ್ಲ. ಯೋಜನೆ ಆರಂಭವಾಗಿದ್ದರಿಂದ 7,997 ಫಲಾನುಭವಿಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕೇವಲ 786 ಮಂದಿ ಮಾತ್ರ ನೋಂದಣಿ ಮಾಡಿಕೊಂಡಿದ್ದಾರೆ. ಅರ್ಹರಿಗೆ ಯೋಜನೆ ಪ್ರಯೋಜನ ಸಿಗುವುದಿಲ್ಲ ಎಂದು ಶಾಸಕ ಧನಂಜಯ ಸರ್ಜಿ ಅವರು ನಿನ್ನೆ ನಡೆದ ಸಭೆಯ ಗಮನವನ್ನು ಸೆಳೆದರು. ಬಿಪಿಎಲ್ಗೆ 250 ರೂಪಾಯಿ, ಎಪಿಎಲ್ನವರಿಗೆ 500 ರೂಪಾಯಿ ದರದಲ್ಲಿ ನೋಂದಣಿ ಮಾಡಿಕೊಂಡು 1,00,000 ರೂಪಾಯಿವರೆಗಿನ ಔಷಧಿಯನ್ನು ಈ ಯೋಜನೆಯಡಿ ವಿತರಿಸಲಾಗುತ್ತಿದೆ. ಮರು ನೋಂದಣಿಗೆ 50 ರೂಪಾಯಿಗಳಾಗಿದ್ದರೂ ಜಿಲ್ಲೆಯಲ್ಲಿ ಅಧಿಕಾರಿಗಳು ಆಸಕ್ತಿ ವಹಿಸದ ಕಾರಣ ನೋಂದಣಿ ನಿರಾಶಾದಾಯಕವಾಗಿದೆ ಎಂದು ಅವರು ಹೇಳಿದರು. ಸಚಿವ ಖಾದರ್ ಪ್ರತಿಕ್ರಿಯಿಸಿ, ಸರ್ಕಾರದಿಂದ ಸಿಗುವ ಸವಲತ್ತನ್ನು ಅರ್ಹರಿಗೆ ಮುಟ್ಟಿಸುವ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕು. ಗ್ರಾಮ ಮಟ್ಟದಲ್ಲಿ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಒದಗಿಸಿ ಅರ್ಹರ ನೋಂದಣಿಗೆ ಕ್ರಮ ವಹಿಸಬೇಕು. ಮರು ನೋಂದಣಿ ಬಯಸದವರಿಂದ ಒಪ್ಪಿಗೆ ಪತ್ರ ಪಡೆದು ಡಿಸೆಂಬರ್ ಒಳಗಡೆ ಅರ್ಹರಿಗೆ ಸವಲತ್ತು ದೊರಕಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ನಿರ್ದೇಶನ ಮಾಡಿದರು. ಇನ್ನು ಕರಾವಳಿ ಜಿಲ್ಲೆಯ ಜ್ವಲಂತ ಸಮಸ್ಯೆಯನ್ನು ಪರಿಹರಿಸಬೇಕು. ಪ್ರವಾಸೋದ್ಯಮ ಸಹಿತ ಅಭಿವೃದ್ದಿ ನೀತಿಯಲ್ಲಿ ಪಿಪಿಪಿ ಮಾದರಿ ಕೈಬಿಡಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟದ ವಿಶೇಷ ಸಭೆಗೆ ರ್ಯಾಲಿ ನಡೆಸಲಾಗುವುದು ಎಂದು ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9:30 ನಾಗೂರ್ ಜಂಕ್ಷನ್ನಿಂದ ಪಡೀಲಿನ ಪ್ರಜಾಸೌಧ ಕಟ್ಟಡದವರೆಗೆ ಮೆರವಣಿಗೆ ನಡೆಸಲಿದ್ದೇವೆ. ಕರಾವಳಿ ಸಮಗ್ರ ಅಭಿವೃದ್ದಿಯ ನಿಟ್ಟಿನಲ್ಲಿ ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯ ಬಗ್ಗೆ ಜನತೆಯಲ್ಲಿ ಅಪಾರ ನಿರೀಕ್ಷೆ ಇದೆ. ಆದರೆ ಪ್ರವಾಸೋದ್ಯಮ ನೀತಿ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿ ಸರ್ಕಾರದ ಕಡೆಯಿಂದ ಹೊರಬರುತ್ತಿರುವ ಮಾಹಿತಿಗಳು ಆಶಾದಾಯಕವಾಗಿಲ್ಲ. ಸರ್ಕಾರ ರೂಪಿಸುತ್ತಿರುವ ಪಿಪಿಪಿ ಮಾದರಿಯಲ್ಲಿ ಜನಸಾಮಾನ್ಯರನ್ನು, ಕರಾವಳಿಯ ಯುವಜನರನ್ನು ಒಳಗೊಳ್ಳುವ ಬದಲಿಗೆ ಕಾರ್ಪೊರೇಟ್ ಬಂಡವಾಳದಾರರನ್ನು ಒಳಗೊಳ್ಳುವ, ಅವರಿಗೆ ಲಾಭವಾಗಿಸುವ ಅಂಶಗಳು ಎದ್ದು ಕಾಣಿಸುತ್ತಿವೆ. ಇದರಿಂದಾಗಿ ಕೈಗಾರಿಕೆ ಮಾಲಿನ್ಯದಿಂದ ಈಗಾಗಲೇ ಉಂಟಾಗಿರುವ ಪರಿಸರದ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ, ವಸತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜ್ವಲಂತ ಸಮಸ್ಯೆಗೆ ಈ ಸಚಿವ ಸಂಪುಟ ಸಭೆಯಲ್ಲಿ ಪರಿಹಾರ ಸಿಗಬೇಕು. ಕೃಷಿ ಮೀನುಗಾರಿಕೆ ಆಧಾರಿತ ಉದ್ಯೋಗ ಸೃಷ್ಟಿಸಬಲ್ಲ ಉದ್ಯಮಗಳು ಹೂಡಿಕೆಯನ್ನು ಆಕರ್ಷಿಸಬೇಕು. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಜಯದೇವ ಹೃದಯದ ಆಸ್ಪತ್ರೆ, ನಿಮಾನ್ಸ್ ನರರೋಗದ ಆಸ್ಪತ್ರೆಯ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು. ಕರಾವಳಿಯ ನೂತನ ತಾಲೂಕುಗಳಿಗೆ ತಾಲೂಕು ಆಸ್ಪತ್ರೆಯನ್ನು ಮಂಜೂರು ಮಾಡಿಸಬೇಕು. ಪುತ್ತೂರಿನಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿರುವ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತಕ್ಷಣ ಕಾರ್ಯಗತಗೊಳಿಸಬೇಕು. ಉಡುಪಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಘೋಷಿಸಬೇಕು. ಉತ್ತರ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಒದಗಿಸಬೇಕು ಎಂದು ಮುನೀರ್ ಕಟ್ಟಿಪಳ್ಳ ಅವರು ಒತ್ತಾಯಿಸಿದ್ದಾರೆ. ಕರಾವಳಿ ಅಡಿಕೆ, ತೆಂಗು, ರಬ್ಬರ್ ಕೃಷಿ ಆಧಾರಿತ ಉದ್ಯಮವನ್ನು ಸೃಷ್ಟಿಸಲು ಆದ್ಯತೆ ಕೊಡಬೇಕು. ಮೀನುಗಾರಿಕೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಬಗೆಹರಿಸಬೇಕು. ಕರಾವಳಿಗರು ನಿರುದ್ಯೋಗ ಸಮಸ್ಯೆಯಿಂದ ವಲಸೆ ಹೋಗುವುದನ್ನು ತಡೆಗಟ್ಟಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏಕಸ್ವಾಮ್ಯವು ಶಿಕ್ಷಣ ವ್ಯವಸ್ಥೆಯನ್ನು ದುಬಾರಿಗೊಳಿಸುತ್ತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಿಯಂತ್ರಿಸುವ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಪಿಯು ಪದವಿ ಕಾಲೇಜು ವೃತ್ತಿಪರ ಕಾಲೇಜನ್ನು ಸ್ಥಾಪಿಸಬೇಕು. ಹೊಸದಾಗಿ ಖಾಸಗಿ ವಿಶ್ವವಿದ್ಯಾನಿಲಯಕ್ಕೆ ಅವಕಾಶ ನೀಡಬಾರದು. ಕರಾವಳಿ ಜಿಲ್ಲೆಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಬೇಕು. ತಾಲೂಕು ಮಟ್ಟದಲ್ಲಿ ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಥಾಪಿಸಬೇಕು ಎಂದವರು ಆಗ್ರಹಿಸಿದರು. ತುಳು ಭಾಷೆಯ ಮಾನ್ಯತೆಗೆ ಸಂಬಂಧಿಸಿ ಜನತೆಯ ಬೇಡಿಕೆ ಈಡೇರಿಸಬೇಕು. ಕರಾವಳಿ ಹೆದ್ದಾರಿಯಲ್ಲಿರುವ ಹೆಚ್ಚುವರಿ ಟೋಲ್ ಗೇಟ್ ಅನ್ನು ತೆರವುಗೊಳಿಸಬೇಕು. ಕೊರಗ, ಮಲೆಕುಡಿಯ ಕುಡುಬಿ ಸಹಿತ ಬುಡಕಟ್ಟು ಸಮುದಾಯದ ಸಮಗ್ರ ಅಭಿವೃದ್ಧಿ ಯೋಜನೆ ರೂಪಿಸಬೇಕು. ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯನ್ನು ಜಾರಿಗೊಳಿಸಬೇಕು. ಡಿಸಿ ಮನ್ನಾ ಭೂಮಿ ಸಹಿತ ದಲಿತ ಸಮುದಾಯದ ಸಮಸ್ಯೆಯನ್ನು ಬಗೆಹರಿಸಬೇಕು. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ದೃಢ ನಿರ್ಧಾರ ಕೈಗೊಳ್ಳಬೇಕು. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿಸಬೇಕು ಎಂದು ಮುನೀರ್ ಕಾಟಿಪಳ್ಳ ಅವರು ಒತ್ತಾಯಿಸಿದರು. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಯುಜಿಸಿ ಅರ್ಹತೆ ಹೊಂದಿರುವವರಿಗೆ ಮಾತ್ರ ಅತಿಥಿ ಉಪನ್ಯಾಸಕರಾಗಲು ಈ ವರ್ಷ ಅವಕಾಶ ಕೊಡಲಾಗಿದೆ. ಆದರೆ ಇಷ್ಟು ವಿದ್ಯಾರ್ಹತೆ ಹೊಂದಿರುವವರು ಉತ್ತಮ ವೇತನದ ಅನ್ಯ ಉದ್ಯೋಗ ಆರಿಸಿಕೊಳ್ಳುತ್ತಿರುವ ಕಾರಣ ಹಲವು ವಿಷಯದ ಬೋಧನೆಗೆ ಉಪನ್ಯಾಸಕರ ಕೊರತೆ ಉಂಟಾಗಿದೆ. ಈ ಬಾರಿ ಯುಜಿಸಿ ವಿದ್ಯಾರ್ಹತೆ ಪ್ರಕಾರವೇ ಅತಿಥಿ ಉಪನ್ಯಾಸಕರ ನೇಮಕ ಮಾಡಲು ಸೂಚನೆ ಇದೆ. ಆದರೆ ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಸಹಿತ ವಿಜ್ಞಾನ ವಿಭಾಗದ ವಿಷಯಗಳು, ಉದ್ಯಮ ಆಡಳಿತದಂತಹ ಕೆಲವು ವಿಷಯಕ್ಕೆ ಇದರಿಂದಾಗಿ ಅತಿಥಿ ಉಪನ್ಯಾಸಕರು ಸಿಗುತ್ತಿಲ್ಲ. ಕಳೆದ ವರ್ಷ ಇದೇ ಸಮಸ್ಯೆಯಿಂದಾಗಿ ಅನಿವಾರ್ಯ ಎಂಬಂತೆ ಯುಜಿಸಿ ಅರ್ಹತೆ ತರರಿಗೂ ಕೊನೆಗೂ ಅನುಮತಿ ನೀಡಲಾಗಿತ್ತು. ಈ ಬಾರಿ ಮೂರ್ನಾಲ್ಕು ಬಾರಿ ಕೌನ್ಸಿಲಿಂಗ್ ಆಗಿದ್ರೂ ಕೆಲವು ವಿಷಯ ಬೋಧನೆಗೆ ನೇಮಕಾತಿ ಆಗಿಲ್ಲ. ಇನ್ನು ಯುಪಿಐ ಮೂಲಕ ನಡೆಯುವ 2,000 ರೂಪಾಯಿ ಮೀರಿದ ವಹಿವಾಟಿನ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಅಕ್ಟೋಬರ್ 15 ಜಾರಿಯಾಗಲಿದ್ದು 2,000 ರೂಪಾಯಿ ಮೀರಿದ ವಹಿವಾಟಿನ ಮೇಲೆ ಶೇಕಡ 0.4% ಗರಿಷ್ಠ 300 ರೂಪಾಯಿವರೆಗೆ ಶುಲ್ಕ ವಿಧಿಸಲಾಗುತ್ತಿದೆ. ಈ ಶುಲ್ಕ ವರ್ತಕರಿಗಷ್ಟೇ ಅನ್ವಯವಾಗಲಿದ್ದು ಗ್ರಾಹಕರಿಗೆ ಅಲ್ಲ. ಯುಪಿಐ ವಹಿವಾಟಿಗೆ ಸಂಬಂಧಿಸಿ ಸೋಮವಾರ ಅಧಿಸೂಚನೆ ಹೊರಡಿಸಿದ ಕೇಂದ್ರ 2,000 ರೂಪಾಯಿ ಒಳಗಿನ ವಹಿವಾಟು ರುಪೇ ಡೆಬಿಟ್ ಕಾರ್ಡ್ ಬಳಸಿ ಈ ಮಿತಿಯ ಒಳಗಡೆ ನಡೆಸುವ ವಹಿವಾಟಿನ ಮೇಲೆ ಯಾವುದೇ ಶುಲ್ಕ ವಿಧಿಸುವಂತಿಲ್ಲ ಎಂದು ಸೂಚಿಸಿತ್ತು. ಈಗ ವರ್ತಕರಿಗೆ ವಿಧಿಸಲಾಗುವ ಎಂಡಿಆರ್ ದರವನ್ನು ರಾಷ್ಟ್ರೀಯ ಪಾವತಿ ನಿಗಮವು ಕೂಡ ಪ್ರಕಟಿಸಿದೆ. ಕೇಳುಗ್ರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರಿ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರ, ಶಿಕ್ಷಕರ ದಿನಾಚರಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, ಪ್ರಸನ್ನ ಅವರ ಮಾತುಗಳು ಪ್ರಸಾರ. 10:00 ಮೈಕಲ್ ತಬಲಕ ಕಾರ್ಯಕ್ರಮ ಪ್ರಸಾರ. 11:00 ಯಕ್ಷಗಾನ ಭೃಗು ಶಾಪ ಭಾಗವೊಂದು ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಬೆನ್ನಿದ ಪಣಿಡೊಂಬ ಪ್ರಸಾರ. 12:00 ತುಳು ಹಾಡುಗಳು. 12:30 ಬಾವಲಹರಿ ಪ್ರಸಾರ. 3:00 ಒಲವಿನ ಹಾಡು. 4:00 ಹೃದಯ ರಾಗ. 6:00 ರೇಡಿಯೋ ಸಂಜನೆಯರ ಪ್ರಸಾರ. ರಾತ್ರಿ 8:00 ಯಕ್ಷಗಾನ, 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳ ಬಗ್ಗೆ ನೀವು ಹಲವಾರು ಕಡೆಗಳಿಂದ ಮಾಹಿತಿಯನ್ನ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಳ್ತಾನೆ ಇರ್ತೀರಿ. ತುಂಬಾ ಪ್ರಚಲಿತದಲ್ಲಿ ಇರುವಂತಹ ಒಂದು ಟಾಪಿಕ್ ಇದು. ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನ ಸಾಮಾನ್ಯವಾಗಿ ನಾವು ಏನ್ ತಿಳ್ಕೊಂಡಿರ್ತೇವೆ, ದೇಹವನ್ನ ತಂಪು ಮಾಡ್ಲಿಕ್ಕೆ ಅದು ಉಪಯೋಗ ಆಗ್ತದೆ, ಸೊ ಅತಿಯಾಗಿ ಹೀಟ್ ಆದಂತಹ ಸಂದರ್ಭದಲ್ಲಿ ಅದನ್ನು ಕುಡಿಬೇಕು ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ಇವತ್ತು ನಾನು ನಿಮ್ಗೆ ಯಾವ ವಿಚಾರವನ್ನ ಹೇಳಿ ಕೊರಟಿದ್ದೇನೆ ಅಂತ ಹೇಳಿದ್ರೆ, ಈ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನ ಸೇವಿಸುವುದರಿಂದ ಮತ್ತು ಎಕ್ಸ್ಟರ್ನಲಿ ಉಪಯೋಗಿಸುವುದರಿಂದಾಗಿ ಚರ್ಮದ ಆರೋಗ್ಯವನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ. ಸೊ ಚರ್ಮದ ಆರೋಗ್ಯ ನಮ್ಮೆಲ್ಲರಿಗೂ ಮುಖ್ಯ. ಸೊ ನಮ್ಮ ಶರೀರದಲ್ಲಿ ಹೊರಗೆ ತೋರ್ಪಡಿಕೆ ಆಗುವಂತ ಅಂಗವೇ ಈ ಚರ್ಮ. ಸೊ ನಮ್ಮ ಚರ್ಮದ ಕಾಂತಿಗಾಗಿ ಈ ಸಬ್ಜಾ ಸೀಡ್ಸ್ ಅನ್ನ ಹೇಗೆ ಉಪಯೋಗಿಸ್ಕೊಳ್ಳುವಂತದ್ದು ಅನ್ನುವಂಥದ್ದನ್ನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಾಂತಿಯುತವಾದಂತಹ ಹೊಳೆಯುವಂತಹ ಚರ್ಮ ನಮಗೆ ಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರ್ತದೆ. ಸೊ ಇದಕ್ಕೆ ಏನ್ ಮುಖ್ಯ, ಮೂರು ಪೋಷಕಾಂಶಗಳು ಮುಖ್ಯವಾಗಿ ಚರ್ಮದ ಆರೋಗ್ಯಕ್ಕೆ ಬೇಕಾಗುವಂಥದ್ದು. ಸೊ ಅದು ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಸೊ ಇದು ನಮ್ಮ ಆಹಾರದಲ್ಲಿ ನಮ್ಗೆ ಹೇರಳವಾಗಿ ಸಿಗ್ತಾ ಇರೋದಿಲ್ಲ. ನಾವೇನ್ ಮಾಡ್ತೇವೆ, ಕೇವಲ ನಾರ್ಮಲ್ ಊಟದ ರೆಜಿಮನ್ನಲ್ಲೇ ಸಿಕ್ಕೊಂಡು ಈ ಮೂರು ಪೋಷಕಾಂಶಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಅದನ್ನ ಸೇವಿಸೋದ್ರಿಂದ ಈ ಚರ್ಮ, ಕಾಂತಿಯುತ ಚರ್ಮವನ್ನ ನೀವು ಪಡ್ಕೊಳ್ಬಹುದು. ಸೊ ಕಾಂತಿಯುತ ಚರ್ಮ ಅಂತಂದ್ರೆ ಏನು, ಮುಖದಲ್ಲಿ ಒಂದು ರಿಂಕಲ್ಸ್ ಇಲ್ಲದೆ ಇರುವಂತಹ ಮತ್ತು ಹೊಳೆಯುವಂತಹ ಕಾಂತಿಯುತವಾದಂತಹ ಚರ್ಮವನ್ನ ನೀವು ಪಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ಈ ಒಂದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳು ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಈ ಮೂರರ ಹೇರಳವಾದಂತಹ ಆಗರ ಆಗಿದೆ. ಸೊ ಇದನ್ನ ಪ್ರತಿನಿತ್ಯ ನೀವು ಬಳಸುವಂತಹದ್ದು. ಸೊ ಇಂಟರ್ನಲಿ ಬಳಸುವಂತದ್ದು ಹೇಗೆ, ಒಂದು ಚಮಚ ಸಬ್ಜಾ ಸೀಡ್ಸ್ ಅನ್ನ ಒಂದು ಲೋಟ ನೀರಿನಕ್ಕೆ ಹಾಕಿ ನೀವು ಒಂದು ಸ್ವಲ್ಪ ಹೊತ್ತಿನ ಕಾಲ ಹಾಗೆ ಇಟ್ಟು ನಂತರ ಅದನ್ನ ಕುಡಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು 5-6 ತಾಸುಗಳ ಕಾಲ ನೀವು ಅದನ್ನು ನೆನೆಸಿಟ್ಟು ಕುಡಿಯುವುದು ಉತ್ತಮ. ಸೊ ಒಂದು ಚಮಚ ಈ ಸಬ್ಜಾ ಸೀಡ್ಸ್ ಅನ್ನ, ಈ ಸಬ್ಜಾ ಸೀಡ್ಸ್ ನಿಮ್ಗೆ ಆಯುರ್ವೇದ ಗ್ರಂಥಿಕೆ ಅಂಗಡಿಗಳಲ್ಲಿ ಅಥವಾ ನಾರ್ಮಲ್ ಎಲ್ಲ ಶಾಪ್ಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ನೀವು ಅಂಗಡಿಗಳಿಂದ ಕೊಂಡು ತಂದು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನ ಒಂದು ಚಮಚದಷ್ಟು ತಗೊಂಡು ಒಂದು ಲೋಟ ನೀರಿಗೆ ಹಾಕಿ ಒಂದು 4-5 ತಾಸುಗಳ ಕಾಲ ಅದನ್ನ ನೆನೆಸಿಟ್ಟು ಅದನ್ನ ನೀವು ಕುಡಿಯುವಂಥದ್ದು. ಸೊ ಅದಕ್ಕೆ ಮತ್ತೆ ಸಕ್ಕರೆ, ಬೆಲ್ಲ ಈ ತರ ಯಾವುದೇ ವಸ್ತುಗಳನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ನೇರವಾಗಿ ಕನ್ಸ್ಯೂಮ್ ಮಾಡುವಂಥದ್ದು. ಇದರಿಂದಾಗಿ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇದು ಮೂರು ಹೇರಳವಾಗಿ ಸಿಗ್ತದೆ, ಕಾಂತಿಯುತ ಚರ್ಮ ನಿಮ್ಮದಾಗ್ತದೆ. ಅದರ ನಂತರದಲ್ಲಿ ಸೊ ಇದನ್ನ ಎಕ್ಸ್ಟರ್ನಲಿ ಉಪಯೋಗಿಸೋದ್ರಿಂದ ಅಂದ್ರೆ ಮುಖಕ್ಕೆ ಇದನ್ನು ಹಚ್ಚೋದ್ರಿಂದಾಗಿ ಯಾವ್ಯಾವ ಬೆನಿಫಿಟ್ಸ್ ಆಗ್ತದೆ ಅನ್ನೋದನ್ನ ನಾವು ಈಗ ನೋಡೋಣ. ಸೊ ಮುಖ್ಯವಾಗಿ ನಮ್ಗೆಲ್ಲ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ವಯಸ್ಸಾದಂತೆ ಕಾಣಿಸಬಾರದು. ಸೊ ನಮ್ಮ ಮುಖದಲ್ಲಿ ರಿಂಕಲ್ಸ್ ಕಾಣಿಸಬಾರದು, ಸುಕ್ಕಾದಂತಹ ಚರ್ಮ ಆಗಿರಬಾರದು ಅಂತ ಹೇಳುವಂತದ್ದು. ಸೊ ಇದಕ್ಕೆ ಚರ್ಮದ ಟೈಟನಿಂಗ್ ಅತಿ ಮುಖ್ಯ. ಸೊ ಈ ಟೈಟನಿಂಗ್ ಆಫ್ ದ ಸ್ಕಿನ್ ಅನ್ನುವಂಥದ್ದು ಈ ಸಬ್ಜಾ ಸೀಡ್ಸ್ ಅನ್ನ ಎಕ್ಸ್ಟರ್ನಲಿ ಅಪ್ಲೈ ಮಾಡೋದ್ರಿಂದ ಮತ್ತು ಇಂಟರ್ನಲಿ ಸೇವಿಸೋದ್ರಿಂದ ಎರಡರಿಂದನೂ ಕೂಡ ನೀವು ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಇದು ಆಂಟಿ ಆಕ್ಸಿಡೆಂಟ್ಸ್ಗಳನ್ನ ಹೊಂದಿದೆ. ನಮ್ಮ ವಯಸ್ಸಾಗುವಿಕೆಯನ್ನ ನಿಧಾನಗೊಳಿಸುವಂತಹ ಅಥವಾ ತಡೆಯುವಂತಹ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಕರಿತೀವಿ, ನಮ್ಮ ಶರೀರದ ವಿಷವಸ್ತುಗಳನ್ನ, ಫ್ರೀ ರ್ಯಾಡಿಕಲ್ಸ್ ಅನ್ನ ನಲಿಫೈ ಮಾಡಿ ಅಂದ್ರೆ ಅದನ್ನ ಕಡಿತಗೊಳಿಸಿ ಏಜಿಂಗ್ ಪ್ರೊಸೆಸ್ ಅನ್ನ ಸ್ಲೋ ಡೌನ್ ಮಾಡುವಂತಹ ಈ ಒಂದು ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ಹೇರಳವಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳಲ್ಲಿ ಇದೆ. ಸೊ ಅದನ್ನ ಪಾನಕದ ರೂಪದಲ್ಲಿ ಕುಡಿಯೋದ್ರಿಂದ ಮತ್ತು ಹೊರಗಡೆಯಿಂದ ಹಚ್ಚೋದ್ರಿಂದ ಸೊ ಇದನ್ನ ನೀವು ಸರಿ ಮಾಡ್ಕೋಬಹುದು. ಅದರ ಹಚ್ಚುವಂತಹ ವಿಧಾನ ಹೇಗೆ ಅದನ್ನ ನಾನು ಮುಂದೆ ವಿಚಾರದಲ್ಲಿ ಹೇಳ್ತೇನೆ. ಸೊ ಮೂರನೇದಾಗಿ, ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಕೂಡ ಈ ಒಂದು ಸಮಸ್ಯೆ ಕಂಡು ಬಂದೇ ಬರ್ತದೆ. ಅದ್ಯಾವುದು ಅಂತ ಹೇಳಿದ್ರೆ ಆಕ್ನೆ ಮತ್ತು ಪಿಂಪಲ್ಸ್. ಸೊ ನಿಮ್ಮ ಮುಖದಲ್ಲಿ ಮೊಡವೆಗಳಾಗ್ತಾ ಇದ್ರೆ ಅದನ್ನ ಹೇಗೆ ಈ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳು ಹೋಗ್ಲಾಡಿಸುತ್ತವೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಇದು ತಂಪು ಗುಣವನ್ನ ಹೊಂದಿದೆ. ಸೊ ಈ ಒಂದು ತಂಪು ಗುಣ ಮತ್ತು ಅದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಸೊ ಬ್ಯಾಕ್ಟೀರಿಯಾಗಳನ್ನ ಶರೀರದಿಂದ ಓಡಿಸುವಂತಹ ಪ್ರಾಪರ್ಟಿ ಮತ್ತು ತಂಪು ಗುಣ ನಮ್ಮ ಮುಖದಲ್ಲಿ ಮೊಡವೆ ಆಗುವುದನ್ನ ಅಥವಾ ಆ ಮೊಡವೆ ಒಳಗಡೆ ಪಸ್ ಆಗುವುದನ್ನ, ಕೀವು ತುಂಬೋದನ್ನ ಖಂಡಿತವಾಗಿ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ನೀವು ಅದನ್ನ ಕನ್ಸ್ಯೂಮ್ ಮಾಡೋದ್ರ ಜೊತೆಗೆ ಎಕ್ಸ್ಟರ್ನಲ್ ಅಪ್ಲೈ ಮಾಡೋದ್ರಿಂದಾಗಿ ಮುಖದ ರಿಂಕಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಆಕ್ನೆ ಪಿಂಪಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಕಾಂತಿಯುತ ಚರ್ಮವನ್ನ ನೀವು ಹೊಂದಬಹುದು. ಸೊ ಈ ಮೂರು ಬೆನಿಫಿಟ್ಸ್ ಗಳಿಗಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ಯಾವ ರೀತಿಯಲ್ಲಿ ಉಪಯೋಗಿಸುವಂತದ್ದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೊ ಹೇಗೆ ಈ ಸಬ್ಜಾ ಸೀಡ್ಸ್ ನ ಉಪಯೋಗ, ಸೊ ಈಗಾಗಲೇ ನಾನು ಹೇಳಿರುವಂತೆ ಸೇವಿಸ್ಲಿಕ್ಕಾದ್ರೆ, ಸೇವಿಸ್ಲಿಕ್ಕೆ ಅದನ್ನ ನೀವು ನೀರಿಗೆ ಹಾಕಿ ನೇರವಾಗಿ ಒಂದು 4-5 ತಾಸುಗಳ ಕಾಲ ಬಿಟ್ಟು ನೇರವಾಗಿ ಪಾನಕದ ರೀತಿಯಲ್ಲಿ ಅದನ್ನ ಕುಡಿಬಹುದು. ಅದಕ್ಕೆ ಬೇಕಾದ್ರೆ ನೀವು ಬೇರೆ ಹಣ್ಣುಗಳ ಫ್ಲೇವರ್ ಅನ್ನು ಕೂಡ ಹಾಕ್ಕೊಳ್ಬಹುದು. ಸೊ ಇಲ್ಲವಾದಲ್ಲಿ ನೇರವಾಗಿ ಕೂಡ ಅದನ್ನ ಕನ್ಸ್ಯೂಮ್ ಮಾಡಬಹುದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ಸೊ ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್. ನಾವು ಎಲ್ಲವನ್ನು ಕೂಡ ಒಳಗೆ ಕುಡಿಯೋದು, ಹೊಟ್ಟೆಗೆ ಕುಡಿಯೋದನ್ನ ಮಾತ್ರ ಇಷ್ಟು ದಿನ ಅಂತ ಹೇಳ್ಕೊಂಡಿದ್ದೇವೆ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಹೇಗೆ ಅಂತ ಹೇಳಿದ್ರೆ, ಸೊ ಯಾವುದೇ ಸಮಸ್ಯೆಗಳಿಲ್ಲದ ಹೊಳೆಯುವ ಕಾಂತಿಯುತ ಚರ್ಮ ನಿಮ್ಗೆ ಆಗಬೇಕು ಅಂತಾದ್ರೆ ಈ ಒಂದು ಫೇಸ್ ಪ್ಯಾಕ್ ಅನ್ನು ನೀವು ಮಾಡಬೇಕು. ಸೊ ಎಗ್ ವೈಟ್ ಅನ್ನು ತಗೊಳ್ಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಎಗ್ ಬಳಸುವವರಿಗೆ ಇದು ಸೂಕ್ತವಾಗ್ತದೆ. ಸೊ ಎಗ್ ವೈಟನ್ನು ನೀವು ತೆಗೆದುಕೊಳ್ಬೇಕು, ಅದರ ಜೊತೆಗೆ ನೆನೆಸಿ ಇಟ್ಟಂತಹ ಈ ಒಂದು ಕಾಮಕಸ್ತೂರಿ ಬೀಜಗಳನ್ನು ಸೇರಿ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು, ಅಥವಾ ಮಿಕ್ಸಿಯಲ್ಲೋ ಅಥವಾ ನೀವು ಹೇಗೆ ತಿರುಗಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ತೀರೋ ಆ ರೀತಿ ಬ್ಲೆಂಡ್ ಮಾಡಿಕೊಂಡು ಅದನ್ನು ಫೇಸ್ ಪ್ಯಾಕ್ ಮಾಡಬೇಕು. ಸೊ ಈ ಒಂದು ಫೇಸ್ ಪ್ಯಾಕನ್ನು ನೀವು 30 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಶುಭ್ರವಾದಂಥ ನೀರಿನಲ್ಲಿ ವಾಶ್ ಮಾಡುವಂಥದ್ದು. ಸೊ ಯಾವುದೇ ಸೋಪು ಶಾಂಪು ಈ ಥರದನ್ನು ಹಾಕುವ ಅವಶ್ಯಕತೆ ಇಲ್ಲ. ಎಗ್ ವೈಟ್ ಮತ್ತು ಸೋಕ್ಡ್ ಬೆಸಿಲ್ ಸೀಡ್ಸ್, ಅಥವಾ ಈ ಒಂದು ಬೆಸಿಲ್ ಸೀಡ್ಸ್ ಅನ್ನುವಂಥದ್ದನ್ನು, ಕಾಮಕಸ್ತೂರಿ ಬೀಜ, ಸಬ್ಜಾ ಸೀಡ್ಸ್ ಮತ್ತು ಬೆಸಿಲ್ ಸೀಡ್ಸ್ ಅನ್ನುವಂಥದ್ದು ಎಲ್ಲ ಒಂದೇ ಹೆಸರಾಗಿರ್ತದೆ. ಸೊ ಬೆಸಿಲ್ ಸೀಡ್ಸ್ ಅಂದರೆ ಬೇರೆ ಅಲ್ಲ, ಸಬ್ಜಾ ಸೀಡ್ಸ್ ಅಂದರೆ ಬೇರೆ ಅಲ್ಲ. ಸೊ ಈ ಒಂದು ತುಳಸಿಯ ಜಾತಿಗೆ ಸೇರಿದಂಥ ಒಂದು ಸಸ್ಯ ಇದಾಗಿರೋದ್ರಿಂದ ಬೆಸಿಲ್ ಸೀಡ್ಸ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಎಗ್ ವೈಟ್ ಮತ್ತು ಈ ನೀರಿನಲ್ಲಿ ನೆನೆಸಿಟ್ಟಂತಹ ಈ ಒಂದು ಸಬ್ಜಾ ಸೀಡ್ಸ್ನ ಬ್ಲೆಂಡನ್ನು ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಅನ್ನು ಮಾಡಿಟ್ಕೊಂಡು 30 ಮಿನಿಟ್ಸ್ 30 ನಿಮಿಷಗಳ ನಂತರ ಅದನ್ನು ಶುಭ್ರವಾದ ನೀರಿನಲ್ಲಿ ವಾಶ್ ಮಾಡೋದ್ರಿಂದಾಗಿ, ಇದನ್ನು ನೀವು 15-20 ದಿನಗಳ ಕಾಲ ಪ್ರತಿದಿನ ಮಾಡ್ತಾ ಬರೋದ್ರಿಂದಾಗಿ ಚರ್ಮದ ಕಾಂತಿ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಮೊದಲನೇ ರೆಮಿಡಿ ಆದರೆ ಎರಡನೇ ರೆಮಿಡಿಗೆ ಹೋಗೋಣ. ಸೊ ಪಿಂಪಲ್ಸ್ ಮತ್ತು ಆಕ್ನೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಬ್ಲ್ಯಾಕ್ ಹೆಡ್ಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಬ್ಲ್ಯಾಕ್ ಹೆಡ್ಸ್ ಬಗ್ಗೆನೂ ಎಷ್ಟೋ ಜನ ವರಿ ಹೊಂದಿರ್ತಾರೆ. ಸೊ ಈ ಒಂದು ಬ್ಲ್ಯಾಕ್ ಹೆಡ್ಸ್, ಪಿಂಪಲ್ ಮತ್ತು ಆಕ್ನೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತೆ. ಸೊ ಅದಕ್ಕೆ 4 ಮೇಜರ್ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಬೆಸಿಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಬೇಕು. ಅದಕ್ಕೆ ಸ್ವಲ್ಪ ಈ ಒಂದು ನೀಮ್ ಅಥವಾ ಕಹಿಬೇವು, ಈ ಬೇವಿನ ಪುಡಿಯನ್ನು ಮತ್ತು ಅರಿಶಿಣದ ಪುಡಿಯನ್ನು, ಶುದ್ಧವಾದಂಥ ಅರಿಶಿಣದ ಪುಡಿಯನ್ನು, ಅದರ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್. ಯಾಕಂದರೆ ಸ್ಯಾಂಡಲ್ವುಡ್ ಪೌಡರ್ ಅನ್ನುವಂಥದ್ದು ನಿಮಗೆ ಗ್ರಂಥಿಕ ಅಂಗಡಿಗಳಲ್ಲಿ ಲಭ್ಯ ಇದೆ. ಒಂದು ವೇಳೆ ನಿಮಗೆ ಸ್ಯಾಂಡಲ್ವುಡ್ ಪೌಡರ್ನ ಕೊಂಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಬೇವಿನ ಪೌಡರ್ನ ಮತ್ತು ಅರಿಶಿಣದ ಪುಡಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಅದಕ್ಕೆ ಈ ಒಂದು ಬೆಸಿಲ್ ಸೀಡ್ಸ್. ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಇದನ್ನು ನೀವು ನೀರಿನಲ್ಲಿ ನೆನೆಸಿಟ್ಲೇಬೇಕಂತಿಲ್ಲ, ಇದನ್ನು ನೇರವಾಗಿ ಡೈರೆಕ್ಟ್ ಆಗಿ ಪುಡಿ ಮಾಡ್ಕೊಳ್ಬಹುದು. ಸೊ ಈ ಒಂದು ಸಬ್ಜಾ ಸೀಡ್ಸ್, ನೀಮ್ ಅಥವಾ ಬೇವು ಮತ್ತು ಟರ್ಮರಿಕ್ ಪೌಡರ್ನ ನೀವು ನಿಂಬು ರಸದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಫೇಸ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಈ ಭಾಗದಲ್ಲಿ ಪಿಂಪಲ್ಸ್ ಇದೆ, ಜಾಸ್ತಿ ಇದೆ ಅಂತಾದರೆ ಈ ಒಂದು ಮಿಶ್ರಣವನ್ನು ನಿಂಬು ರಸದ ಜೊತೆಗೆ ಮಿಶ್ರಣ ಮಾಡಿ ಅಲ್ಲಿ ಅದನ್ನು ನೀವು ಪ್ಯಾಕ್ ಮಾಡಿ ಇಟ್ಕೊಳ್ಳುವಂಥದ್ದು. ಪೂರ್ತಿ ಮುಖಕ್ಕೆ ಇದನ್ನು ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಭಾಗದಲ್ಲಿ ಪಿಂಪಲ್ಸ್ ಅಥವಾ ಆಕ್ನೆ ನಿಮ್ಗೆ ಜಾಸ್ತಿ ಇದೆ ಆ ಭಾಗಕ್ಕೆ ಇದನ್ನು ಫೇಸ್ ಪ್ಯಾಕ್ ಮಾಡಿಕೊಂಡು ನಂತರ ವಾಶ್ ಮಾಡುವಂಥದ್ದು. ಸೊ ಈ ರೀತಿ ನೀವು ಒಂದು 15-20 ದಿನಗಳ ಕಾಲ ಮಾಡ್ತಾ ಬಂದರೆ ಪಿಂಪಲ್ಸ್ ಆಗಿರೋದು ಹೋಗ್ತದೆ, ಮತ್ತು ಅದರಿಂದ ಆಗಿರುವಂಥ ಸ್ಕಾರ್ ಮಾರ್ಕ್ ಕೂಡ ಅಥವಾ ಪಿಂಪಲ್ಸ್ನ ಕಲೆಗಳೇನು ಉಳಿದಿರ್ತದೆ ಅದು ಕೂಡ ಪೂರ್ತಿಯಾಗಿ ನಿವಾರಣೆ ಆಗ್ತದೆ. ಸೊ ಈ ಮಿಶ್ರಣವನ್ನು ನೀವು ಇನ್ನೊಮ್ಮೆ ನೀವು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಪ್ರಯತ್ನ ಮಾಡಿ. ಸೊ ಮೂರನೇ ಉಪಯೋಗಕ್ಕೆ ಬರೋದಾದರೆ ಚರ್ಮದ ಟೈಟ್ನೆಸ್ ಅನ್ನು ಹೆಚ್ಚಿಗೆ ಮಾಡುವಂಥದ್ದು. ಈಗಾಗಲೇ ನಾನು ಹೇಳಿರುವಂತೆ ಈ ಸುಕ್ಕ ಆಗುವಿಕೆ ಅಥವಾ ಚರ್ಮ ಜೋತು ಬಿದ್ದಿರುವಂಥದ್ದು ಅಥವಾ ಮುಖದಲ್ಲಿ ರಿಂಕಲ್ಸ್ ಆಗುವಂಥದ್ದು, ಈ ಒಂದು ಸಮಸ್ಯೆಗೆ ಅದನ್ನು ಯಾವ ರೀತಿ ಬಳಸುವಂಥದ್ದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನು ತರಬೇಕು. ನೀರಲ್ಲಿ ನೆನೆಸೋದು ಅವಶ್ಯಕತೆ ಇಲ್ಲ. ಈ ಒಂದು ಉಪಯೋಗಕ್ಕೆ ಅದನ್ನು ನೇರವಾಗಿ ಸಬ್ಜಾ ಸೀಡ್ಸ್ ಅನ್ನು ಪುಡಿ ಮಾಡ್ಕೊಳ್ಳುವಂಥದ್ದು. ಫುಲ್ಲರ್ಸ್ ಅರ್ಥ ಅಂತಂದ್ರೆ ಏನಿಲ್ಲ, ಮುಲ್ತಾನಿ ಮಿಟ್ಟಿ. ಸೊ ಮುಲ್ತಾನಿ ಮಿಟ್ಟಿ ಕೂಡ ನಿಮಗೆ ಲಭ್ಯ ಇರ್ತದೆ. ಸೊ ಈ ಒಂದು ಸಬ್ಜಾ ಸೀಡ್ಸ್ನ ಪೌಡರು ಮತ್ತೆ ಈ ಮುಲ್ತಾನಿ ಮಿಟ್ಟಿ ಮತ್ತೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ನೀವು ಆ್ಯಡ್ ಮಾಡ್ಕೋಬೇಕು, ಅದರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕು. ಸೊ ಈ ಒಂದು ಮಿಶ್ರಣವನ್ನು ನೀವು ಫೇಸ್ ಪ್ಯಾಕ್ ಥರ ಬಳಸುವಂಥದ್ದು. ಸೊ ಕುತ್ತಿಗೆಗೆ ಮತ್ತು ಮುಖಕ್ಕೆ ಇದನ್ನು ಫೇಸ್ ಪ್ಯಾಕ್ ಥರ ಬಳಸ್ತಾ ಬಂದರೆ ನಿಮ್ಮ ಚರ್ಮದಲ್ಲಿ ಟೈಟ್ನೆಸ್ ವೃದ್ಧಿ ಆಗುತ್ತೆ. ಸೊ ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್ ಆಗಬೇಕಾಗುವಂಥದ್ದು, ವಯಸ್ಸಾಗುವಿಕೆಯಿಂದ ನಿಮ್ಮನ್ನು ದೂರ ತರುತ್ತೆ. ಸೊ ನಿಮ್ಮ ಚರ್ಮ ಸುಕ್ಕುಗಟ್ಟಿರೋದನ್ನು ನೀವು ತಪ್ಪಿಸ್ಕೋಬೇಕಾದ್ರೆ ಈ ಒಂದು ಮಿಶ್ರಣವನ್ನು, ಸೊ ಈ ಸಬ್ಜಾ ಸೀಡ್ಸ್, ಈ ಮುಲ್ತಾನಿ ಮಿಟ್ಟಿ, ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇದರ ಮಿಶ್ರಣವನ್ನು ನೀವು ಪ್ರತಿದಿನ ಮುಖಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಅಪ್ಲೈ ಮಾಡುವಂಥದ್ದು. ಸೊ ಇದನ್ನು ಸೋಪ್ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಬಂದ ಹಾಗೆ ಇದು ನಿಮ್ಮ ಚರ್ಮದ ಟೈಟ್ನೆಸ್ ಅನ್ನು ವೃದ್ಧಿ ಮಾಡುತ್ತೆ. ಮುಖ್ಯವಾಗಿ ಈ ಒಂದು ಸಬ್ಜಾ ಸೀಡ್ಸ್ನ ಚರ್ಮದ ಆರೋಗ್ಯಕ್ಕಾಗಿ ಹೇಗೆ ಬಳಸ್ಕೊಳ್ಳುವಂಥದ್ದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.

0: ಎಲ್ಲ ಕುಳಿಯಸಂಗ್ ಚಚ್ಚ.
1: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

ಉಡುಪಿರೋ ಆ ಇಡ್ಲಿ ಬಡೆಗೆ ಕೊದಕಿರು ಮನಸ್ಸು, ಕಾಲಿ ದೋಸೆಗೆ ಕಾರ್ನಾಡು ಫೇಮಸ್, ನೀರು ದೋಸೆಗೆ ನಿರ್ಮಾರ್ಗ ಫೇಮಸ್.

0: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಪ್ರತಿಷ್ಠಾನದಿಂದ ನಡೆದ ವಿಶೇಷ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ರಂಗಕರ್ಮಿ ಪ್ರಸನ್ನ, ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈ ಕಡೆ ಬಂದಾಗ ಇಲ್ಲಿಗೆ ಬರದೇ ಹೋಗೋದಿಲ್ಲ. ನನಗೆ ಅಷ್ಟು ಪ್ರಿಯವಾದ ಸ್ಥಳ ಇದು, ಗೋವಿಂದ ಪೈ ಅವರ ನಿವಾಸ. ಹಾಗಾಗಿ ಈ ಸಲವೂ ಕೂಡ ನಾನು ಕೇರಳಕ್ಕೆ ಬರ್ತಾ ಇದ್ದೀನಿ ಅಂತ ನಾನು ಉಮೇಶ್ ಅವರಿಗೆ ತಿಳಿಸಿದೆ. ಅವರು ಬನ್ನಿ ಅಂದರು, ಸಂತೋಷದಿಂದ ಬಂದಿದ್ದೀನಿ. ಮತ್ತು ನನಗೆ ಇವತ್ತು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಅದೇನು ಅಂದರೆ, ಎರಡು ಮಹಾನ್ ವ್ಯಕ್ತಿತ್ವಗಳ ಮುಖಾಮುಖಿಯಾಗಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ರಾಷ್ಟ್ರ ಪಿತ, ಇನ್ನೊಬ್ಬರು ರಾಷ್ಟ್ರ ಕವಿ. ಒಬ್ಬರು ಮಹಾತ್ಮ ಗಾಂಧಿ, ಇನ್ನೊಬ್ಬರು ಗೋವಿಂದ ಪೈ. ಈ ಇಬ್ಬರ ಮುಖಾಮುಖಿ ಹೇಗಿರುತ್ತೆ? ಇದು ಒಂದು ರೀತಿಯ ನಾಟಕವೇನೇನೆ. ಎರಡು ಪ್ರಮುಖ ಪಾತ್ರಗಳು ಮುಖಾಮುಖಿ ಆಗ್ತಾ ಇದ್ದಾವೆ. ಈ ಮುಖಾಮುಖಿಯಿಂದ ನಮಗೇನು ಒಳ್ಳೆಯ ವಿಚಾರಗಳು ಸಿಕ್ಕತ್ತೆ? ಇವತ್ತಿನ ಸಂದರ್ಭದಲ್ಲಿ, ಈ ಸಮಕಾಲೀನ ಸಂಕಟಗಳ ಸಂದರ್ಭದಲ್ಲಿ, ಈ ಎರಡು ಮುಖಾಮುಖಿಗಳ ಮೂಲಕ, ಈ ಎರಡು ವ್ಯಕ್ತಿತ್ವಗಳ ಮುಖಾಮುಖಿಯ ಮೂಲಕ ನಾವೇನನ್ನು ಕಲಿಬಹುದು ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ನಾನು ನನ್ನ ಕೈಲಾದಷ್ಟು ಸಾಮರ್ಥ್ಯದಿಂದ ಅದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡು ವ್ಯಕ್ತಿತ್ವಗಳಲ್ಲಿ ಹಲವು ಸಾಮ್ಯಗಳು ಇದೆ, ಅನೇಕ ವ್ಯತ್ಯಾಸಗಳು ಇದೆ. ಮೊದಲನೆಯ ಸಾಮ್ಯ, ಈ ಎರಡೂ ವ್ಯಕ್ತಿತ್ವಗಳು ಮೂಲತಃ ವ್ಯಾಪಾರಿ ಹಿನ್ನೆಲೆಯಿಂದ ಬಂದ ಕುಟುಂಬ. ಗಾಂಧೀಜಿಯವರಂತೂ ಬನಿಯಾ ಹಿನ್ನೆಲೆಯಿಂದ, ಬನಿಯಾ ಅಂತಂದರೆ ಆ ಕಡೆಗೆ ವೈಶ್ಯರನ್ನು ಬನಿಯಾ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ, ಬನಿಯಾ ಕುಟುಂಬದಿಂದ ಬಂದವರು. ರಾಷ್ಟ್ರ ಕವಿ ಗೋವಿಂದ ಪೈ ಅವರು ಕೊಂಕಣಸ್ಥ ಪೈಗಳ ಕುಟುಂಬದಿಂದ ಬಂದವರು. ಅವರು ಅವರಲ್ಲಿ ಹೆಚ್ಚಿನವರು ಆಗಲೂ ವ್ಯವಹಾರ ಮಾಡ್ತಿದ್ರು, ಈಗಲೂ ವ್ಯವಹಾರ ಮಾಡ್ತಾರೆ. ಈ ಬನಿಯಾ ಕುಟುಂಬ ಅಥವಾ ವೈಶ್ಯ ಕುಟುಂಬ ಅಥವಾ ವ್ಯಾಪಾರಿ ಕುಟುಂಬ ಇದೆಯಲ್ಲ, ಇವುಗಳು ಒಂದು ವಿಶೇಷವಾದ ಸಂಗತಿಯದು. ಅಂದರೆ ಎಲ್ಲೆಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದಾರೋ ಅಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಎಲ್ಲರ ಥರ ಎಲ್ಲೆಲ್ಲಿ ಕೆಟ್ಟ ಕೆಲಸ ಮಾಡಿದಾರೋ ಅದು ಸಾಕಷ್ಟು ಕೆಟ್ಟ ಕೆಲಸವೂ ಆಗಿದೆ. ಆದರೆ ಅವರ ಒಳ್ಳೆಯ ಕೆಲಸವನ್ನು ನಾವು ಗಮನಿಸೋದಾದರೆ, ಬುದ್ಧನನ್ನು, ಮಹಾವೀರನನ್ನು, ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಸಾಕಿದವರೇ ವ್ಯಾಪಾರಸ್ಥ ಕುಟುಂಬಗಳು. ಆಮೇಲೆ ಯಾಕೆ ಅವರು ಹೀಗೆ ಸಾಕಿದರು, ಏನು ಅಗತ್ಯ ಇತ್ತು ಅವ್ರಿಗೆ, ಚೆನ್ನಾಗಿ ಲಾಭ ಮಾಡ್ತಿದ್ರಲ್ಲ, ಅವ್ರಿಗೆ ಆಗಬೇಕಿತ್ತು ಈ ಥರ ಬುದ್ಧ, ಮಹಾವೀರ ಈ ಥರದವ್ರನ್ನ ಅಂದಾಗ ನಮಗೆ ಒಂದು ವಿಶೇಷವಾದ ಸಂಗತಿ ನಮ್ಮ ಗಮನಕ್ಕೆ ಬರುತ್ತೆ. ಅದೇನಪ್ಪ ಅಂತಂದರೆ, ಯಾವುದೇ ವ್ಯಾಪಾರ ವ್ಯವಹಾರ ನಡಿಬೇಕು ಅಂತಂದರೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು, ಅಹಿಂಸೆ ನೆಲೆಸಬೇಕು. ಅಹಿಂಸೆ ಮತ್ತು ಶಾಂತಿ ಇಲ್ಲದೇ ಇದ್ದರೆ ನೀವು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲಿ ಹಿಂಸೆ ಮತ್ತು ಅಶಾಂತಿ ಪ್ರತಿ ದಿವಸ ಇರಬೇಕಾಗಿಲ್ಲ. ಆ ರಸ್ತೆಯಲ್ಲಿ, ನಿಮ್ಮ ಅಂಗಡಿ ಇರುವ ರಸ್ತೆಯಲ್ಲೋ ಅಥವಾ ನಿಮ್ಮ ಅಂಗಡಿ ಇರುವ ಊರಿನಲ್ಲೋ ಅಶಾಂತಿಯ ಸಾಧ್ಯತೆ ಇದೆ ಅಂದರೂ ಕೂಡ ಗ್ರಾಹಕರು ಬರೋದಿಲ್ಲ. ಹಾಗಾಗಿ ವ್ಯಾಪಾರಸ್ಥರಿಗೆ ಒಂದು ಬಹಳ ದೊಡ್ಡ ಒಂದು ತುಡಿತ ಏನಿರುತ್ತೆ ಅಂತಂದರೆ, ನಾನು ಕೆಲಸ ಮಾಡುವ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಶಾಂತಿ ನೆಲೆಸಬೇಕು ಮತ್ತು ಅಹಿಂಸೆ ನೆಲೆಸಬೇಕು ಅಂತ ಇರುತ್ತೆ. ಹಾಗಾಗಿಯೇ ಅವರು ಎಲ್ಲೆಲ್ಲಿ ಅವರು ಗಟ್ಟಿಯಾಗಿದ್ದರೋ ಅಲ್ಲೆಲ್ಲ ಒಬ್ಬ ಬುದ್ಧನನ್ನು, ಒಬ್ಬ ಮಹಾವೀರನನ್ನು, ಒಬ್ಬ ಬಸವಣ್ಣನನ್ನು ಅವರು ಸೃಷ್ಟಿ ಮಾಡಿ ಅದಕ್ಕೆ ಪೂರಕವಾಗಿ ನಿಲ್ತಾರೆ. ಹೀಗೆ ಸೃಷ್ಟಿ ಮಾಡಿದ ಎರಡು ಮಹಾನ್ ವ್ಯಕ್ತಿತ್ವಗಳು ಮಹಾತ್ಮ ಗಾಂಧಿ ಹಾಗೂ ಗೋವಿಂದ ಪೈ ಅವರು. ಇವರ ಬಗ್ಗೆ ನಾನು ನಾಟಕ ಅಂತಂದೆ. ಇದೊಂದು ಆಟವಾಗಿ ನೀವು ನೋಡೋದಾದರೆ, ಈ ಆಟದಲ್ಲಿ ಎರಡು ಪ್ರಮುಖ ಪಾತ್ರಗಳಿದೆ. ಹಾಗಾದರೆ ಖಳನಾಯಕ ಪಾತ್ರ ಯಾವುದಪ್ಪ ಅಂತ ನೋಡಿದರೆ, ಈ ನಾಟಕದಲ್ಲಿ ಖಳನಾಯಕ ಪಾತ್ರ ಇಲ್ಲ, ಆದರೆ ಖಳ ಪರಿಸ್ಥಿತಿ ಇದೆ. ಯಾವುದು ಅಂತಂದರೆ, ಅದನ್ನು ನೀವು ಈ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿಬೋದು. ಯಾಕೆಂದರೆ ಇವರಿಬ್ಬರು ಕೂಡ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ, ನಮ್ಮನ್ನು ಗುಲಾಮಗಿರಿಗೆ ತಳ್ಳಿದ್ದ ವ್ಯವಸ್ಥೆಯ ವಿರುದ್ಧ ಇದ್ದವರು ಇವರಿಬ್ಬರು. ಹಾಗಾಗಿ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರು. ತಮಾಷೆಯ ಸಂಗತಿ ಅಂತಂದರೆ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರೆ ಹೊರತು ಆ ಸಂಸ್ಕೃತಿಯನ್ನು ವಿರೋಧಿಸಲಿಲ್ಲ. ಆ ಸಂಸ್ಕೃತಿಯಿಂದ ಬಂದ ಅನೇಕ ಮಹನೀಯರನ್ನು ವಿರೋಧಿಸಲಿಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ಸಂಸ್ಕೃತಿ ನೀಡಿದ ದೊಡ್ಡ ದೊಡ್ಡ ವಿಚಾರಗಳನ್ನು ತಿರಸ್ಕರಿಸಲಿಲ್ಲ, ದೊಡ್ಡ ದೊಡ್ಡ ನಾಟಕಗಳನ್ನು ತಿರಸ್ಕರಿಸಲಿಲ್ಲ, ಕಾವ್ಯವನ್ನು ತಿರಸ್ಕರಿಸಲಿಲ್ಲ. ಈ ಎರಡೂ ವ್ಯಕ್ತಿತ್ವದಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ನೀವು ಗಮನಿಸಿ ಅಥವಾ ಗೋವಿಂದಪ್ಪಯ್ಯವ್ರನ್ನ ಗಮನಿಸಿದರೆ ಅವರು ಎಷ್ಟು ಆ ಎರಡು ಆ ಸಂಸ್ಕೃತಿಯಿಂದ ಪಡಿತಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಅದನ್ನು ವಿವರವಾಗಿ ಹೇಳಬೇಕಾಗಿಲ್ಲ. ಗೋವಿಂದಪ್ಪಯ್ಯವರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಎಲ್ಲ ಅಸಾಧಾರಣ ವಿಚಾರಗಳನ್ನು, ಕಾವ್ಯವನ್ನು, ಪದ್ಯಗಳನ್ನು, ನಾಟಕಗಳನ್ನು ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡಿಗರಿಗೆ ಹೇಳ್ತಾರೆ, ನೋಡಿ ಇದನ್ನೆಲ್ಲ ನೀವು ಓದಬೇಕು, ಬರೀ ಕೂಪ ಮಂಡೂಕಗಳಾಗಬೇಡಿ ಅನ್ನೋ ಮಾತನ್ನು ಅನ್ನೋ ಒಂದು ಇದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ. ಹಾಗೇನೇ ಗಾಂಧೀಜಿ ಅಂತೂ ಅವರು ಒಬ್ಬ ಪರಮ ಹಿಂದೂ ಮನುಷ್ಯ. ಅಂದರೆ ಅವ್ರು ಹೇಳ್ತಾರೆ, ನನ್ನ ತಾಯಿ ನನಗೆ ಗುರು, ನನ್ನ ತಾಯಿ ಮೂರು ದಿವಸ ಉಪವಾಸ ಮಾಡ್ತಾಯಿದ್ರು, ತುಂಬ ಶ್ರದ್ಧಾವಂತ ಮಹಿಳೆ ಆಕೆ, ಆಕೆಯಿಂದ ಕಲಿತೆ ನಾನು, ಹರಿಶ್ಚಂದ್ರನ ನಾಟಕ ನೋಡುವುದರಿಂದ ನಾನು ಕಲಿತೆ, ಆದ್ದರಿಂದ ನಾನೊಬ್ಬ ಹಿಂದೂ ಅಂತ ಹೇಳ್ತಾರೆ. ಆದರೆ ಆ ಹಿಂದೂ ಆಗಿ ಬರೀ ಹಿಂದೂ ಆಗಿ ನಿಲ್ಲೋದಿಲ್ಲ ಅವರು. ಈ ಹಿಂದುತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಕ್ರೈಸ್ತ ಧರ್ಮದ ಆಳಕ್ಕೆ ಹೋಗ್ತಾರೆ, ಕ್ರೈಸ್ತ ಜೀವನ ಪದ್ಧತಿ ಆಳಕ್ಕೆ ಹೋಗ್ತಾರೆ. ಆಮೇಲೆ ಕ್ರೈಸ್ತ ಧರ್ಮ ಬೋಧಿಸಿದ ಕೆಲವು ಬಹಳ ಗಾಢವಾದ ವಿಚಾರಗಳಿಂದ ಅವರು ಪ್ರಭಾವಿತರಾಗ್ತಾರೆ. ಒಬ್ಬ ದೊಡ್ಡ ಕ್ರೈಸ್ತ ಚಿಂತಕ ಅವನೊಂದು ಪುಸ್ತಕ ಬರೀತಾನೆ, ಬ್ರೆಡ್ ಲೇಬರ್ ಅಂತ. ಈ ಬ್ರೆಡ್ ಲೇಬರ್ ಅನ್ನುವ ಪುಸ್ತಕ ಗಾಂಧೀಜಿಯವ್ರನ್ನ ತುಂಬ ಹೆಚ್ಚು ಪ್ರಭಾವಿಸಿದ ಪುಸ್ತಕ. ಏನಿದು ಬ್ರೆಡ್ ಲೇಬರ್ ಅಂದರೆ, ಬ್ರೆಡ್ ಅಂದರೆ ಅನ್ನ, ರೊಟ್ಟಿ ಅಥವಾ ಅನ್ನ, ಲೇಬರ್ ಅಂತಂದರೆ ಶ್ರಮ. ಈ ಬ್ರೆಡ್ ಲೇಬರಿನ ತತ್ವ ಏನು ಹೇಳುತ್ತೆ ಅಂದರೆ, ನೋಡಪ್ಪ ನೀನು ಬೇಕಾದ ಶ್ರೀಮಂತ ಆಗಿರು ಅಥವಾ ಕಡು ಬಡವ ಆಗಿರು, ಹೆಂಗಸಾಗಿರು, ಗಂಡಸಾಗಿರು, ಏನೇ ಆಗಿದ್ರು ನೀನು ಬದುಕಲಿಕ್ಕಾಗಿ ನಿನ್ನ ಶ್ರಮದಿಂದಲೇ ದುಡಿದ ಅನ್ನವನ್ನು ನೀನು ಉಣ್ಣಬೇಕು. ಆ ಶ್ರಮದಿಂದ ದುಡಿದ ಅನ್ನವನ್ನು ಉಣ್ಣುವ ಮೊದಲು ಒಂದು ತುತ್ತನ್ನು ನೀನು ನಿನಗಿಂತ ಉಪವಾಸ ಇರುವ, ನಿನಗಿಂತ ಇನ್ನೂ ಹೆಚ್ಚು ಹೊಟ್ಟೆ ಹಸಿದಿರುವ ಒಂದು ಪ್ರಾಣಿಗೋ ಮನುಷ್ಯರಿಗೋ ಕೊಟ್ಟು ನೀನು ಆ ನಂತರ ಉಣ್ಣಬೇಕು ಅಂತ. ಇದು ಬ್ರೆಡ್ ಲೇಬರಿನ ಇದು. ಈ ಬ್ರೆಡ್ ಲೇಬರ್ ವಿಚಾರ ಗಾಂಧೀಜಿಯವರಿಗೆ ತುಂಬ ಪ್ರಭಾವ ಬೀರುತ್ತೆ. ಮತ್ತು ಅವರು ಅದನ್ನು ಅದರ ಬ್ರೆಡ್ ಲೇಬರ್ ಬಗ್ಗೆ ತಾನೇ ಒಂದು ಪುಸ್ತಕ ಬರೀತಾರೆ, ಮತ್ತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೋತಾರೆ. ಎಷ್ಟರ ಮಟ್ಟಿಗೆ ಅಳವಡಿಸ್ಕೋತಾರೆ ಅಂತಂದರೆ, ಅವ್ರಿಗೆ ಅನಿಸುತ್ತೆ ನಾನು ಹಿಂದೂ ನಿಜ, ಆದರೆ ನಾನು ಹೆಂಗೆ ಧ್ಯಾನ ಮಾಡಲಿ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ. ಇಲ್ಲ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದರೆ ಅದರಲ್ಲಿ ಶ್ರಮ ಇಲ್ಲ, ನಾನು ಕೆಲಸ ಮಾಡ್ದಂಗೆ ಆಗೋದಿಲ್ಲ. ಆದ್ದರಿಂದ ಇವೆರಡನ್ನೂ ಸೇರಿಸಲಿಕ್ಕೆ ಸಾಧ್ಯವ, ಕೆಲಸವೂ ಆಗಬೇಕು ಶ್ರಮವೂ ಆಗಬೇಕು ಅಂತ. ಇದೊಂದು ಬಹಳ ದೊಡ್ಡ ಕ್ರಾಂತಿಕಾರಿಯಾದ ವಿಚಾರ. ಯಾಕೆಂತಂದರೆ ನೀವು ಇತ್ತೀಚಿನವರು ಗಮನಿಸಿರೋಲ್ಲ, ಆದರೆ ಹಿಂದಿನವ್ರನ್ನ ಕೇಳಿದರೆ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿಯ ನೇಕಾರರು, ಇದು ಬಹಳ ನೇಕಾರಿಕೆಗೆ ಹೆಸರಾಂತ ಪ್ರದೇಶ ಇದು, ಶೆಟ್ಟಿಗಾರರುಗಳನ್ನು ಕೇಳಿದರೆ ಹೇಳ್ತಾರೆ, ಆ ಶೆಟ್ಟಿಗಾರರಿಗೆ ಮಗ್ಗದ ಮೇಲೆ ಬಟ್ಟೆ ನೇಯ್ತಿದ್ದಾಗ ಅದರಿಂದ ಶ್ರಮವೂ ಆಗ್ತಾಯಿದೆ, ಅಂದರೆ ಶ್ರಮದ ಕೆಲಸವೂ ಆಗ್ತಾಯಿದೆ, ಜೊತೆಗೆ ಧ್ಯಾನವೂ ಆಗ್ತಾಯಿದೆ. ಅಂದರೆ ಅವರು ಒಂದೇ ಒಂದು ಚಟುವಟಿಕೆಯ ಮೂಲಕ ಧ್ಯಾನಸ್ಥ ಸ್ಥಿತಿಯನ್ನು ತಲುಪ್ತಾರೆ ಮತ್ತು ತನ್ನ ಅವತ್ತಿನ ಊಟವನ್ನು ಗಳಿಸ್ತಾರೆ. ಇದನ್ನು ನೀವು ಎಲ್ಲ ಕೆಲಸಗಾರರ ಬಗ್ಗೆನೂ ಹೇಳ್ಬೋದು. ಕೂಲಿ ಕೆಲಸಗಾರರು ಕೂಡ ಅವತ್ತು ಬೆಳಗ್ಗೆ ಕೂಲಿಗೆ ಹೋದರು ಅಂದರೆ, ಒಳ್ಳೆಯ ಕೂಲಿ ಕೆಲಸಗಾರ ಆದರೆ ಅವನ ತೋಟದಲ್ಲೋ ಗದ್ದೆನಲ್ಲೋ ಕೆಲಸ ಮಾಡುವಾಗ ಎಷ್ಟು ಅದರಲ್ಲಿ ಇಳಿದು ಕೆಲಸ ಮಾಡ್ತಾರೆ ಅಂದರೆ, ಅವರೊಂದು ರೀತಿಯ ಧ್ಯಾನಸ್ಥ ಸ್ಥಿತಿಯಿಂದ ಕೆಲಸ ಮಾಡ್ತಾರೆ. ಆ ಕೆಲಸದ ತುದಿಯಲ್ಲಿ ಅವರಿಗೆ ದೈಹಿಕ ಶ್ರಮವೂ ಸಿಕ್ಕಿರುತ್ತೆ, ಅದರಿಂದ ಅವರ ದೇಹನೂ ಗಟ್ಟಿಯಾಗುತ್ತೆ, ಅವರ ಮನಸ್ಸು ಕೂಡ ಪ್ರಶಾಂತವಾಗಿ ಒಳ್ಳೆಯ ವಿಚಾರಗಳಿಂದ ಅದು ಹೊಳಿತದೆ. ಆ ಕೆಲಸ ಮಾಡ್ತಿರುವಾಗ ಅವರೊಂದು ಹೂವೋ ಕಾಯೋ ಹುಳನೋ ನೋಡಿ, ಓಹೋ ಇದು ಜೀವನೇನೆ, ಇದನ್ನು ನಾನು ಕಾಪಾಡಬೇಕು ಅನ್ನೋ ಥರದ್ದೆಲ್ಲ ವಿಚಾರನೂ ಬರುತ್ತೆ. ಇದು ಬ್ರೆಡ್ ಲೇಬರ್ ಅನ್ನುವ ತತ್ವ. ಗಾಂಧೀಜಿಯವರು ಈ ತತ್ವವನ್ನು ಇಟ್ಕೊಂಡು ಅವರಿಗೆ ನಮ್ಮ ದೇಶದ ಜನ ಕರೆದ್ಬಿಟ್ಟು, ಗಾಂಧೀಜಿಯವರೇ ನೀವು ಬಂದು ನಮಗೆ ನಾಯಕತ್ವ ನೀಡಬೇಕು, ಯಾಕೆಂದರೆ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಬಹಳ ದೊಡ್ಡ ಚಳುವಳಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಿರಿ, ಅದರಿಂದ ಬಂದು ನಮಗೆ ನಾಯಕರಾಗಿ ಅಂತ ಕೇಳ್ತಾರೆ. ಗಾಂಧೀಜಿಯವರು ನಾಯಕರಾಗಿ ಬಂದಾಗ ಅವರೊಂದು ನಿರ್ಧಾರ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಮೊದಲು ಏನು ನಾನು ನಾಯಕತ್ವ ವಹಿಸಬೇಕಾದ್ದು, ರಾಜಕೀಯ ಬಿಡುಗಡೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂದರೆ ಈ ನಾನು ಹೇಳಿದ್ನಲ್ಲ, ಈ ನಾಟಕದ ಖಳನಾಯಕ, ಆ ಖಳನಾಯಕನನ್ನು ಹೊರದಬ್ಬುವ ಕೆಲಸವನ್ನು ನಾನು ಮಾಡಬೇಕು. ಆದರೆ ಈ ಖಳನಾಯಕ ಒಬ್ಬನೇ ಅಲ್ವಲ್ಲ, ಆ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ, ಆದರೆ ವ್ಯವಸ್ಥೆಯ ಹಿಂದಿರುವಂತಹ ವಿಚಾರಗಳು, ಹಿಂದಿರುವಂತಹ ಇದು, ಅದು ಭಾಳ ದೊಡ್ಡದಲ್ಲ, ನಮ್ಮಲ್ಲಿ ಅದಿಲ್ವಲ್ಲ. ಸೊ ಗೋವಿಂದ ಪೈಯವರು ಏನು ಮಾಡ್ತಾರೋ ಅದನ್ನು ಗಾಂಧೀಜಿಯವರು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಮಾಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿಯಪ್ಪ, ನಮ್ಮ ದೇಶದ ಜನರಿಗೆ ಅವರಿಗೆ ಈ ವಿಚಾರಗಳನ್ನು ಕಲಿಸಿ ಅವರಲ್ಲಿ ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಆಗೋ ತನಕ ನಾವು ಬರೇ ಸ್ವಾತಂತ್ರ್ಯ ಪಡೆದ್ರೆ ಏನೂ ಆಗೋದಿಲ್ಲ, ಅದರಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿಯೇ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೀವಿ, ಆದರೆ ಹೋರಾಟ ಮಾಡುವ ರೀತಿಯಲ್ಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದು ಯಾರ ವ್ಯಕ್ತಿತ್ವ? ಈ ದೇಶದ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಮಾನ್ಯ ಜನರ ವ್ಯಕ್ತಿತ್ವವನ್ನು ರೂಪಿಸೋ ಕೆಲಸ. ಹಾಗಾಗಿ ಅವರೇನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಹೋರಾಟವನ್ನು ರೂಪಿಸುವಾಗ ವ್ಯಕ್ತಿತ್ವ ರೂಪಿಸುವಂತಹ ಹೋರಾಟಗಳನ್ನು ಆಯ್ಕೆ ಮಾಡ್ಕೋತಾರೆ. ಸತ್ಯಾಗ್ರಹ, ಈ ಸತ್ಯಾಗ್ರಹ ಅನ್ನೋದರಲ್ಲಿ ಹೋರಾಟ ಇದೆ. ಆದರೆ ಹೋರಾಟ ಮಾಡುವಾಗ ನೀವೇನು ಹೇಳ್ತಿದ್ದೀರಿ ಅಂದರೆ, ನೋಡಿ ಸ್ವಾಮಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದು ಸತ್ಯ, ನೀವು ಮಾಡ್ತಿರೋ ತಪ್ಪು, ನಮ್ಮ ದೇಶವನ್ನು ಇಲ್ಲಿಗೆ ಬಂದು ನಮ್ಮನ್ನು ಗುಲಾಮರಾಗಿ ಮಾಡಿರೋದು ನೀವು ತಪ್ಪು ಇದು ಅಂತ ನಾನು ಹೇಳ್ತಿದ್ದೀನಿ. ಅಲ್ಲಪ್ಪ, ನೀನು ಹಂಗೆ ಹೇಳ್ತಿದ್ದೆ ಅಂದ್ರೆ ನಾವು ನಿಂಗೆ ಬಡಿಬೇಕಾಗತ್ತೆ, ನಮ್ಮ ಪೊಲೀಸ್ನವ್ರು ಸುಮ್ಮನೆ ಕೂತಿರೋಕ್ಕಾಗಲ್ಲ ಅಂತಂದರೆ, ಆಯಿತು, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನೇನು ನಿಮ್ಮನ್ನು ಬಯೋದಿಲ್ಲ, ನಿಮ್ಮನ್ನು ಕೊಳಕು ಮಾತಲ್ಲಿ ಹೇಳೋದಿಲ್ಲ ಅಂಥೇಳಿ ಪ್ರತಿಯೊಬ್ಬ ಸತ್ಯಾಗ್ರಹಿಗೂ ಇದನ್ನು ಗಾಂಧೀಜಿ ಕಲಿಸ್ತಾರೆ. ನೋಡು, ನೀನು ಸತ್ಯಕ್ಕಾಗಿ ಆಗ್ರಹ ಮಾಡ್ತಾ ಇದೆಯಾ, ಆಗ ಯಾರಾದರೂ ಪೊಲೀಸ್ನವ್ರು ಬಂದು ನಿನ್ನ ತಲೆ ಮೇಲೆ ಎರಡೇಟು ಕೊಟ್ಟರೆ, ಅಥವಾ ಯಾವುದಾದ್ರೂ ಒಬ್ಬ ಅಧಿಕಾರಿ ಬಂದು ನಿನಗೆ ಜೈಲಿಗೆ ಹಾಕ್ತೀನಿ ಅಂತಂದರೆ, ನೀನು ಅದನ್ನು ವಿರೋಧಿಸಬೇಡ, ಹೋಗು ಜೈಲಿಗೆ. ಅಥವಾ ಪೊಲೀಸ್ನವ್ರು ಎರಡೇಟು ಕೊಟ್ಟರೆ ನೀನು ಏಟನ್ನು ಪಡಿ, ಆ ಏಟು ನಿನಗೆ ಕಲಿಸತ್ತೆ ವಿನಯ ಅಂದರೆ ಏನು, ಅಹಿಂಸೆ ಅಂದರೆ ಏನು, ಸತ್ಯ ಅಂದರೆ ಏನು ಅನ್ನೋದನ್ನು ಆ ಪೊಲೀಸ್ನವನ್ ಕೊಡೋ ಎರಡು ಏಟು ನಿನಗೆ ಕಲಿಸುತ್ತೆ ಅಂತ ಗಾಂಧೀಜಿ ಹೇಳ್ತಾರೆ. ಬರೇ ಇಷ್ಟಕ್ಕೆ ನಿಲ್ಲೋದಿಲ್ಲ ಗಾಂಧೀಜಿಯವರು, ಅಲ್ಲಿಂದ ಮುಂದುವರೆದು ಅವರು ಇಡೀ ತನ್ನ 44-45 ದಶಕಗಳ ಹೋರಾಟದಲ್ಲಿ ಅವರೇನು ಮಾಡ್ತಾರೆ ಅಂದರೆ, ರಾಜಕೀಯ ಹೋರಾಟ ಮಾಡ್ತಾರೆ, ಮಧ್ಯದಲ್ಲಿ ವಿರಾಮವನ್ನು ತಗೊಂಡು ತೀವ್ರತರವಾದ ರಚನಾತ್ಮಕ ಚಳುವಳಿಗಳನ್ನು ಮಾಡ್ತಾರೆ. ರಚನಾತ್ಮಕ ಚಳುವಳಿಗಳು ಅಂತಂದರೆ ಏನಪ್ಪ ಅಂದರೆ, ಈ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮ, ಸ್ವಚ್ಛತೆಯ ಕಾರ್ಯಕ್ರಮ, ಆಮೇಲೆ ಖಾದಿ ಬಟ್ಟೆ ನೇಯುವ ಮೂಲಕ ಹೆಣ್ಮಕ್ಕಳಿಗೆ ಕೆಲಸವನ್ನು ಒದಗಿಸುವ, ಸ್ಪಿನ್ನಿಂಗ್ ಕೆಲಸವನ್ನು ಒದಗಿಸುವ ಕಾರ್ಯಕ್ರಮ, ಆಮೇಲೆ ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿಸಿ ಅದರ ಮಾರಾಟ ಮಾಡೋದ್ರಿಂದ ಒಂದಿಷ್ಟು ಜನಕ್ಕೆ ಉದ್ಯೋಗ ಒದಗಿಸುವ ಕಾರ್ಯಕ್ರಮ, ಆಶ್ರಮಗಳನ್ನು ಕಟ್ಟೋದು, ಆ ಆಶ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆಗಳನ್ನು ಮಾಡೋದು, ಹೀಗೆ ಹಲವು ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾರೆ. ಅನೇಕರಿಗೆ ಬೇಸರ ಆಗ್ತಿರುತ್ತೆ, ಕೆಲವರಿಗೆ ಆ ಥರ ಇರುತ್ತೆ, ಅವ್ರು ಬಂದು ಕೇಳ್ತಿರ್ತಾರೆ ಗಾಂಧೀಜಿಗೆ, ಏನು ಗಾಂಧೀಜಿ ನೀವು ನಿಮ್ಮನ್ನು ನಾವು ಸ್ವಾತಂತ್ರ್ಯ ತಂದುಕೊಡಿ ಅಂತ ಹೇಳಿದರೆ ನೀವು ನಮಗೆ ಕಕ್ಕಸ್ ಬಳೀರಿ ಅಂತ ಹೇಳ್ತಿದ್ರಲ್ಲ, ನಾವು ಸ್ವಾತಂತ್ರ್ಯ ಪಡಿಬೇಕು ಇದಾಗಬೇಕು ಅಂತಂದರೆ ನೀವು ನೂಲು ಸುತ್ತು ಅಂತ ಹೇಳ್ತಿರಲ್ಲ ಅಂತ. ಆವಾಗ ಗಾಂಧೀಜಿ ಹೇಳ್ತಾರೆ, ನೋಡಪ್ಪ, ಇದು ಮಾಡದೆ ನಿಂಗೆ ಸ್ವಾತಂತ್ರ್ಯ ಕೊಟ್ಟೆ ಅಂದರೆ ನೀನು ಏನಾಗ್ತೀಯ ಅಂತಂದರೆ, ಹುಲಿಯ ಪಟ್ಟಿಯನ್ನು ತೆಗೆದು ಹುಲಿ ಉಳಿಸ್ದಂಗಾಗತ್ತೆ. ಈಗ ಬ್ರಿಟಿಷರ ರಾಜ್ಯ ಅನ್ನೋದು ಪಟ್ಟೆ ಇರುವ ಹುಲಿ. ಆ ಪಟ್ಟೆ ಇರುವ ಹುಲಿಯಲ್ಲಿ ಪಟ್ಟೆ ಮಾತ್ರ ತೆಗೆದುಬಿಟ್ರೆ ಸರಿ ಹೋಗತ್ತಾ? ಅಂದರೆ ಆ ಪೊಲೀಸ್ನವನು ಆ ಅಧಿಕಾರಿ ಬಡಿಯೋದ್ರ ಬದಲು ನಾಳೆ ಕನ್ನಡದ ಅಧಿಕಾರಿ ಬಂದು ತಲೆ ಮೇಲೆ ಹೊಡೆದ್ರೆ, ಅಥವಾ ಕನ್ನಡದ ಯಾರೋ ಒಬ್ಬ ಬಂದು ನಿನ್ನ ಜೇಬಿಂದ ನಾಲ್ಕು ಆಣೆ ಲಂಚಕ್ಕೆ ತಗೊಂಡ್ರೆ ಸರಿನಾ? ಸೊ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸ್ಬೇಕು ಅಂತಂದರೆ ಸ್ವರಾಜ್ಯವನ್ನು ಗಳಿಸ್ಬೇಕು. ಆ ಪದವನ್ನು ಅವರು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಸ್ವರಾಜ್ಯವನ್ನು ಗಳಿಸ್ಬೇಕು ಅಂತಂದರೆ ನನ್ನ ನನ್ನ ವೈಯಕ್ತಿಕವಾದ ಸ್ವಾತಂತ್ರ್ಯ ನನಗೆ ಬೇಕು. ಅದ್ಯಾವ್ರ ಸ್ವಾತಂತ್ರ್ಯ ಅಂದರೆ ಬೇಕಾಬಿಟ್ಟಿ ಅಲಿದೇ ಇರುವ, ಬೇಕಾಬಿಟ್ಟಿ ಕೆಲಸ ಮಾಡದೇ ಇರುವಂತಹ, ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು. ಹೀಗೆ ಈ ಎರಡೂ ವ್ಯಕ್ತಿತ್ವಗಳು ಒಂದೇ ವಿಚಾರವನ್ನು ಇಟ್ಕೊಂಡು ಎರಡು ಬೇರೆ ಬೇರೆ ದಾರಿಯಲ್ಲಿ ಒಂದು ರೀತಿಯಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ, ಆ ರೀತಿ ಹೋಗ್ತಾ ಇದ್ದಂಥ ವ್ಯಕ್ತಿತ್ವಗಳು. ಒಂದು ಸಲ ಈ ಎರಡು ವ್ಯಕ್ತಿತ್ವಗಳು ಮುಖಾಮುಖಿ ಆಗ್ತವೆ. ಆ ಮುಖಾಮುಖಿ ಆದ ಸಂದರ್ಭನೇ ಬಹಳ ರೋಚಕವಾದ ಸಂದರ್ಭ. ಅದೇನಪ್ಪ ಅಂತಂದರೆ, ಗಾಂಧೀಜಿಯವರು ಕೇರಳದಿಂದ ಹೊರಟು ಈ ದಕ್ಷಿಣ ಕನ್ನಡದ ಆಗಿನ ಎರಡು ಜಿಲ್ಲೆಗಳನ್ನು ಹಾದು ಉತ್ತರ ಕನ್ನಡವನ್ನು ದಾಟಿ ಮುಂದೆ ಹೋಗ್ತಾರೆ. ಒಂದು ಸಲ ಯಾವುದೋ ಒಂದು ಹರಿಜನ ಸೇವಕ ನಿಧಿಗೋ ಏನೋ ದುಡ್ಡು ಸಂಗ್ರಹ ಮಾಡಲಿಕ್ಕೆ ಅಂತ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಪ್ರಯಾಣ ಅದು ಎಂಥ ಅದ್ಭುತವಾದ ಪ್ರಯಾಣ ಅಂದರೆ, ಆಗ ದಕ್ಷಿಣ ಕನ್ನಡದಲ್ಲಿ ಪ್ರಯಾಣ ಮಾಡೋ ಸುಲಭ ಇರಲಿಲ್ಲ. ಐದೈದು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರಿಗೆ ಒಂದು ಹೊಳೆ ಅಡ್ಡ ಬರೋದು. ಆ ಯಾವ ಹೊಳೆಗೂ

ಜನರಲ್ಲಿ ಎಂಥವ್ರು ಇದ್ರು ಅಂದರೆ, ಹಿಂದೂ ಅನ್ನೋ ವ್ಯತ್ಯಾಸ ಇಲ್ಲ, ಮುಸಲ್ಮಾನ ಅನ್ನೋ ವ್ಯತ್ಯಾಸ ಇಲ್ಲ, ಕ್ರೈಸ್ತ ಅನ್ನೋ ವ್ಯತ್ಯಾಸ ಇಲ್ಲ, ಒಟ್ಟಾರೆ ಅವರೆಲ್ಲರೂ ಭಾರತದ ಬಡ ಜನರಾಗಿರ್ತಿದ್ರು. ಮುತ್ತಿ ಮುತ್ತಿ ಗಾಂಧೀಜಿನ ತಡಿತಾ ಇದ್ರು ಅಂದರೆ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲೂ ನೀವು ಮಾತಾಡಬೇಕು ಅಂತ. ಹೀಗೆ ಆ ಇಡೀ ಒಂದು ಅವರ ಈ ಪ್ರಯಾಣವೇನೆ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಹಾದು ಹೋದ ಪ್ರಯಾಣವೇನೆ ಒಂದು ಅಸಾಧಾರಣವಾದ ಕಥನ ಅದು. ಆ ಕಥನ ನೀವು ಅದು ಮಕ್ಕಳಿಗೆ ತಿಳಿಯೋ ಹಾಗೆ ಮಾಡಬೇಕು ನಾವು. ಅದು ಎಂಥ ಅದ್ಭುತವಾದ ಕಥನ ಅಂದರೆ, ಅದರಲ್ಲಿ ಕೆಲವು ಘಟನೆಗಳನ್ನು ನಿಮ್ಗೆ ನಾನು ಹೇಳ್ತೇನೆ. ಉದಾಹರಣೆಗೆ, ಉಡುಪಿ ತಲುಪ್ತಾರೆ ಗಾಂಧೀಜಿ. ಉಡುಪಿ ತಲುಪಿದಾಗ ಏನಿದೆ ಈ ಊರಲ್ಲಿ ವಿಶೇಷ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಬಹಳ ದೊಡ್ಡ ಕೃಷ್ಣ ಮಠ ಇದೆ, ಇಡೀ ದಕ್ಷಿಣ ಭಾರತದ ಎಲ್ಲರೂ ಇದನ್ನು ನಡ್ಕೊಳ್ಳುವಂಥ ಕೃಷ್ಣ ಮಠ ಇದು, ಚೈತನ್ಯರನ್ನು ಕೂಡ ಪ್ರಭಾವಿಸಿದಂಥ ಕೃಷ್ಣ ಮಠ ಇದು, ತಾವು ಬರಬೇಕು ಅಂತ ಕೇಳಿದ್ರು. ಆಯಿತು, ಬರ್ತೇನೆ, ಆದರೆ ಅಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಉಂಟೋ ಅಂತ ಕೇಳ್ತಾರೆ. ಅವ್ರು ಪಾಪ ಹೇಳಿದವರು ಸ್ವಲ್ಪ ಮಕ ಸಣ್ಣಗೆ ಮಾಡಿಕೊಂಡು, ಇಲ್ಲ ಗಾಂಧೀಜಿ, ಇಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಇಲ್ಲ ಅಂತ ಪಾಪ ಮಕ ಸಣ್ಣ ಮಾಡ್ಕೊಂಡು ಹೇಳ್ತಾರೆ. ಹಾಗಿದ್ದ ಮೇಲೆ ಮುಂದೆ ಹೋಗೋಣ, ಬನ್ನಿ, ನಾನು ಬರಲ್ಲ. ಹೀಗೆ ಅವರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಈ ಒಂದು ದೊಡ್ಡ ಪರಿಕಲ್ಪನೆ ಇದೆಯಲ್ಲ, ನಾಳಿನ ಭಾರತ ಹೇಗಿರಬೇಕು ಅನ್ನೋ ಪರಿಕಲ್ಪನೆಯನ್ನು ಕಡೆಗಣಿಸಿದೇನೆ ಅವರು ಈ ಯಾತ್ರೆಯನ್ನು ಮಾಡ್ತಾರೆ. ಆ ಯಾತ್ರೆಯಲ್ಲಿ ಅನೇಕರು ಬಂದು ಗಾಂಧೀಜಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ, ನಿಮಗೆ ಹಾರ ಹಾಕ್ತೀವಿ ಅಂದರೆ, ಆಯಿತು ಹಾರ ಹಾಕಿ, ಆದರೆ ನಾನು ಹಾರವನ್ನು ಹರಾಜು ಹಾಕ್ತೀನಿ, ಹರಾಜು ಹಾಕಿರೋದ್ರಿಂದ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಈ ಹರಿಜನ ನಿಧಿಗೆ ನಾನು ಕೊಡ್ತೀನಿ ಅಂಥೇಳಿ ಆ ಹಾರ ಹರಾಜು ಹಾಕ್ತಾರೆ. ಅವ್ರು ಕೊಟ್ಟ ಇದನ್ನು ಹರಾಜು ಹಾಕ್ತಾರೆ. ಕಡೆ ಎಷ್ಟು ಮಟ್ಟಿಗೆ ಅಂದರೆ, ಅನೇಕ ಹೆಣ್ಮಕ್ಳು ಅವ್ರ ಹತ್ರ ಬಂದಾಗ, ಏನಮ್ಮ ನೀನು ಇಷ್ಟೊಂದು ಒಡವೆ ಇಟ್ಕೊಂಡಿದ್ಯಲ್ಲ, ಯಾಕೆ ಇಟ್ಕೊಂಡಿದ್ದೆ ಇಷ್ಟು ಒಡವೆ? ಇಲ್ಲ ಗಾಂಧೀಜಿ, ನನ್ನ ಗಂಡ ಕೊಟ್ಟರು, ಆಮೇಲೆ ಕೆಲವೆಲ್ಲ ನನ್ನ ತವ್ರ ಮನೆ ಒಡವೆ ಅಂದಾಗ, ಇದನ್ನು ನೀನು ಇಷ್ಟೊಂದು ಇಟ್ಕೋಬೇಕಾಗಿಲ್ಲ, ಇದನ್ನು ರಾಷ್ಟ್ರಕ್ಕಾಗಿ ಕೊಡು, ಹರಿಜನ ಸೇವಕ ನಿಧಿಗೆ ಅಂತ. ಅವಾಗ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕಿವಿಲಿದ್ದ ಓಲೆ, ಕೊರಳಲ್ಲಿದ್ದ ಬಂಗಾರದ ಸರ ಎಲ್ಲ ಕೊಡ್ತಾರೆ. ಅದನ್ನು ಇವರು ಮತ್ತೆ ಅದನ್ನು ಹರಾಜು ಹಾಕಿ ಆ ಹಣವನ್ನು ಹರಿಜನ ಸೇವಕ ನಿಧಿಗೆ ಹಾಕಿ ಮಾಡ್ತಾರೆ. ಮತ್ತು ಗಾಂಧೀಜಿಯ ಒಂದು ದೊಡ್ಡ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ಅಪ್ಪಟ ಬನಿಯಾತ ಅಂದರೆ ಲೆಕ್ಕಪತ್ರ ಇಡದೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ. ಈಗ ಎಲ್ಲೆಲ್ಲೋ ದುಡ್ಡು ಸಂಗ್ರಹ ಆಗ್ತಿತ್ತಲ್ಲ, ಗಾಂಧೀಜಿಯನ್ನೂ ಸರಿ, ಅದರ ದುಡ್ಡನ್ನು ತಗೊಳ್ಳೋರು, ಅದರ ಅಕೌಂಟ್ ಇಡೋರು, ಅದನ್ನು ಸರಿಯಾದ ಕಡೆ ನಿರ್ವಹಿಸೋದು, ಇದ್ರ ಕಡೆ ಎಷ್ಟು ಗಾಂಧೀಜಿಗೆ ಒಂದು ಗಟ್ಟಿ ನಿಲ್ವಿತ್ತು ಅಂದರೆ, ಇಲ್ಲಿನ ಪ್ರಸಂಗ ಅಲ್ಲ ಅದು, ಬಿಹಾರದಲ್ಲಾಗೋ ಪ್ರಸಂಗ, ಆದರೂ ಹೇಳ್ತೀನಿ ನಿಮಗೆ. ಈ ಬಿಹಾರದಲ್ಲಿ ಕ್ಷಾಮ ಬಂದಿರುತ್ತೆ. ಆ ಕ್ಷಾಮ ಬಂದಾಗ ಇಡೀ ಕಾಂಗ್ರೆಸ್ ಹೋರಾಟದ ಸಮಿತಿ ಮತ್ತು ಗಾಂಧೀಜಿ ಇವರೆಲ್ಲ ಅಲ್ಲಿಗೆ ಜನನ ಕಳಿಸಿರ್ತಾರೆ. ಅವರೆಲ್ಲ ಅಲ್ಲಿ ಆ ಕ್ಷಾಮದ ಜನಕ್ಕೆ ಪಾಪ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ, ಅವ್ರಿಗೆ ಊಟ ಒದಗಿಸೋದು, ಆಮೇಲೆ ಕೆಲಸ ಒದಗಿಸೋದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಗಾಂಧೀಜಿ ಅಲ್ಲಿ ಹೋಗ್ತಾರೆ. ಹೋದಾಗ ಒಂದು ಸಂಜೆ ಮೀಟಿಂಗ್ ಇಟ್ಕೊಂಡಿರ್ತಾರೆ. ಆ ಮೀಟಿಂಗಲ್ಲಿ ಗಾಂಧೀಜಿ ಕೇಳ್ತಾರೆ, ಎಲ್ಲಪ್ಪ ಲೆಕ್ಕ ಕೊಡಿ ಅಂತ. ಸೊ ಲೆಕ್ಕ ಕೊಡ್ತಾರೆ, ಪೈಸೆ ಲೆಕ್ಕ ಕೊಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ, ಆ ಕಮಿಟಿ ಮೆಂಬರು, ಈ ಕಮಿಟಿ ಮೆಂಬರು, ಈ ಪಂಚಾಯತಿಯ ಇವರು, ಈ ಎಲ್ಲರೂ ಲೆಕ್ಕ ಕೊಡ್ತಾರೆ. ಒಬ್ಬ ಯುವಕ ಪಾಪ, ಆ ಯುವಕ ಆಗಷ್ಟೇ ಕೆಲಸ ಬಿಟ್ಟು ಬಂದಿರ್ತಾನೆ, ಭಾಳ ದೊಡ್ಡ ಕೆಲಸದಲ್ಲಿದ್ದ ಯುವಕ ಬಂದಿರ್ತಾನೆ. ಅವನು ಲೆಕ್ಕ ಕೊಟ್ಟಾಗ ಒಂದು 8 ಅಣೆನೋ 12 ಅಣೆನೋ ವ್ಯತ್ಯಾಸ ಬರುತ್ತೆ. ಗಾಂಧೀಜಿ ಕೇಳ್ತಾರೆ, ಯಾಕಪ್ಪ ಈ ವ್ಯತ್ಯಾಸ ಇದೆಯಲ್ಲ ಅಂತ. ಇಲ್ಲ ಗಾಂಧೀಜಿ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾರೋ ತೀರಾ ಉಪವಾಸದಿಂದ ಬಳಲಿ ಸಾಯ್ತಾ ಇದ್ರು, ನಾನು ಅವ್ರಿಗೆ ಅದೇನೋ ಕೊಂಡು ಕೊಟ್ಬಿಟ್ಟೆ, ಬಿಲ್ ತಗೊಳ್ಳಿಲ್ಲ ನಾನು. ಇಲ್ಲಪ್ಪ, ನೀನು ಇದನ್ನು ನಿನ್ನ ಕೈಯಿಂದ ಹಾಕಬೇಕು. ಅವನು ಅಳುಮುಖ ಮಾಡ್ಕೊಂಡು ಅವನು ಹೇಳ್ತಾನೆ, ನನ್ನ ಕೈಯಿಂದ ಹೆಂಗೆ ಹಾಕಲಿ ನಾನು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಎಲ್ಲ ಕೆಲಸ ಬಿಟ್ಟು ನಿಮಗೆ ಪೂರ್ತಿ ಇದು ಮಾಡಿ ಬಂದಿದ್ದೀನಿ, ದುಡ್ದು ತುಂಬು. ಅವನಿಗಂತೂ ಅಳುವೇ ಬಂದ್ಬಿಡತ್ತೆ, ಸಿಟ್ಟು ಬರೇ ಬರುತ್ತೆ, ನಾನು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ, ನನಗೆ 12 ಅಣೆಗಾಗಿ ಇವ್ರು ಇಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ. ಕಡೆಗೆ ಗಾಂಧೀಜಿ ಹೇಳ್ತಾರೆ, ಇಲ್ಲ ನೀನು ಮಾಡಲೇಬೇಕು ಅಂದಾಗ, ಗಾಂಧೀಜಿ ನಾನು ಮಾಡಬೇಕು ಅಂದರೆ ಹೊರಗಡೆ ಹೋಗಬೇಕು, ನನ್ನ ಜೇಬಲ್ಲಿ ಒಂದು ಪೈಸಾ ದುಡ್ಡಿಲ್ಲ ನಾನು ಅಂದರೆ ನಡ್ಕೊಂಡು ಹೋಗು ಅಂತಾರೆ.
ಅವನು ಪಾಪ ಪೆಚ್ಚುಮೊರೆ ಹಾಕೊಂಡು

ಹತ್ಕೊಂಡು ಹೋಗ್ತಿದ್ದಾಗ ಅವರ ಪಕ್ಕದಲ್ಲಿ ಸಿ ಎಫ್ ಆ್ಯಂಡ್ರೂಸ್ ಅಂತ ಇರ್ತಾರೆ. ಸಿ ಎಫ್ ಆ್ಯಂಡ್ರೂಸ್ ಅನ್ನೋರು ಬಹಳ ದೊಡ್ಡ ಒಬ್ಬ ಬ್ರಿಟನ್ನಿಂದ ಬಂದ ಪಾದ್ರಿ. ಅವರು ಗಾಂಧೀಜಿಯವರ ಪ್ರಭಾವಕ್ಕೆ ಬಿದ್ದು ಗಾಂಧೀಜಿಯವರ ಜೊತೆಯಲ್ಲಿ ಸೇರಿರ್ತಾರೆ. ಸಿ ಎಫ್ ಆ್ಯಂಡ್ರೂಸು ಓಡ್ಕೊಂಡು ಹೋಗಿ ಆಮೇಲೆ

ಮಾಡಿದೆ. ಅಲ್ಲಿನ ಪಾಪ ಅವನು ಅವಾಗ ಗಾಂಧೀಜಿ ನಗ್ತಾ ಒಂದು ಏನು ಮಾತು ಹೇಳ್ತಾರೆ ಅಂದರೆ, ನನಗೆ ಗೊತ್ತಿತ್ತು ನೀನು ಹೋಗ್ತೀಯ, ಹೋಗಿ ಅವನಿಗೆ ಬಸ್ ಚಾರ್ಜ್ ನೀನು ಕೊಟ್ಟು ಬರ್ತೀಯ, ಅವನಿಗೆ ಸಾಂತ್ವನ ಹೇಳ್ತೀಯ, ಅದು ಪ್ರೈವೇಟಾಗಿ ಮಾಡ್ತೀಯ ನೀನು, ಯಾಕೆಂದರೆ ಇಲ್ಲಿಂದ ಬಿಟ್ಟು ಹೋಗಿರ್ತೀಯ. ಅದರ ಸಭೆಯಲ್ಲಿ ಕೊಡುವ ಸಂದೇಶ ಯಾವುದು? ಇಡೀ ಸಭೆಯಲ್ಲಿ ಕೊಡುವ ಸಂದೇಶ ಅಂದರೆ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯು 8 ಆಣೆ ಕೊಡದೇ ಇದ್ರೆ ಅವನನ್ನ ಕೈಯಿಂದ ಕೊಡಬೇಕು. ನೋಡಿ, ನಾವಿವತ್ತು ಗೋವಿಂದ ಪೈ ಅವರ ಈ ಸ್ವಗೃಹದಲ್ಲಿ ತುಂಬ ಖಾಸಗಿಯಾದ ಒಂದು ಜಾಗ ಇದು, ಇಲ್ಲಿ ಕೂತು ಈ 2 ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಎಷ್ಟನ್ನು ಮಾತ್ರ, ಬರೇ ಮಾತಾಡ್ತೀವಿ ನಾವು, ಗಾಂಧೀಜಿಯವರ ಬಗ್ಗೆ ಮಾತಾಡ್ತೀವಿ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ವ್ಯವಹಾರವನ್ನು ನಾವು ಯಾರೂ ಶುದ್ಧವಾಗಿ ಇಟ್ಕೊಂಡಿಲ್ಲ. ದುರಂತ ಅಂದರೆ ನಾವು ಯಾರೂ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೆಟ್ಟ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಅಂದರೆ ಬ್ರಿಟಿಷ್ ವ್ಯವಸ್ಥೆ ಎಷ್ಟು ಕೆಟ್ಟ ವ್ಯವಸ್ಥೆ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ದುರಂತವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವ ಪಕ್ಷ ಸ್ವಚ್ಛವಾಗಿದೆ? ಅನಿವಾರ್ಯವಾಗಿ ಈ ಹಣದ ಮೋಹಕ್ಕೆ ಬೀಳಬೇಕಾದ ಒಂದು ಇದಕ್ಕೆ ಬಿದ್ದಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮಲ್ಲಿ ಇಲ್ಲಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಎಷ್ಟೋ ಸಂಗತಿಗಳಲ್ಲಿ ಹಣ ಇಲ್ಲದೆ ನಾವು ಜೀವನವೇ ಮಾಡೋಕ್ಕಾಗಲ್ಲ. ಮೊದಲು ನೀವು ಯೋಚನೆ ಮಾಡಿ, ಗೋವಿಂದ ಪೈ ಅವರು ಕೂಡ ದೊಡ್ಡ ಶ್ರೀಮಂತ, ಅವರಿಗೆ ಹಣದ ವ್ಯವಸ್ಥೆ ಬಹಳ ಕಡಿಮೆ ಬೇಕಿತ್ತು. ಯಾಕೆ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡೋರು, ಹೋಟ್ಲಿಗೆ ಹೋಗಿ ಅವ್ರು ಊಟ ಮಾಡ್ತಿರಲಿಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ಹೋಟ್ಲಿಗೆ ಹೋಗಿ ಊಟ ಮಾಡಬೇಕಾಗತ್ತೆ, ಕಾರ್ ಇಟ್ಕೊಂಡು ನಡಿಬೇಕಾಗತ್ತೆ, ಆಮೇಲೆ AC ಇಟ್ಕೊಂಡು ಮಲಗಬೇಕಾಗತ್ತೆ, ಇನ್ನೇನು ಹಿಂಗೆ ಹಿಂಗೆ ಹಿಂಗೆ ಬೆಳೆಸ್ತಾ ಬೆಳೆಸ್ತಾ ನಾವೆಲ್ಲರೂ ಒಂದು ವಿಪರೀತ ಹಣವನ್ನು ಬಯಸುವ ವ್ಯಕ್ತಿಗಳಾಗಿದ್ದೇವೆ. ವಿಪರೀತ ಹಣ ಬಯಸಿದಾಗ ವಿಪರೀತ ರಾಕ್ಷಸತೆ ಕೂಡ ನಮ್ಮ ಜೊತೆಗೆ ಬರುತ್ತೆ, ನಾವು ರಾಕ್ಷಸರಾಗೇ ಆಗ್ತೀವಿ. ಅದರಿಂದ ನಾನು ಇವತ್ತು ನಿಮಗೆ ನನ್ನ ಈ ಮಾತಿನ ಕಡೆಯಲ್ಲಿ ಹೇಳೋದಿಷ್ಟೇನೇ, ಗಾಂಧೀಜಿ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ. ಎಷ್ಟರ ಮಟ್ಟಿಗೆ ನಮ್ಮ ಕೈಯಲ್ಲಿ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರ ನಡಾವಳಿಯನ್ನು ಅನುಸರಿಸೋಣ. ಇದು ಬಹಳ ಮುಖ್ಯವಾದ ಸಂಗತಿ. ಗೋವಿಂದ ಪೈ ಅವರ ನಡಾವಳಿ ಅನುಸರಿಸೋದು ಅಂದ್ರೆ ಏನಪ್ಪ ಅಂತಂದರೆ, ಅವರೊಬ್ಬ ಅಪ್ಪಟ ಹಿಂದೂ ಆಗಿದ್ರು ಗೋಲ್ಗೋತಾ ಮಹಾಕಾವ್ಯವನ್ನು ಬರೀತಾರೆ, ಅವರೊಬ್ಬ ಅಪ್ಪಟ ಕನ್ಸರ್ವೇಟಿವ್ ಮನುಷ್ಯ ಅಂದರೆ ಸಂಪ್ರದಾಯಸ್ಥ ಮನುಷ್ಯ ಆಗಿದ್ದರು, ಸಂಪ್ರದಾಯವನ್ನು ಭೇದಿಸಿಕೊಂಡು ಹೊಸ ಹೊಸ ವಿಚಾರಗಳ ಹತ್ರ ನೋಡ್ತಾರೆ. ಇದು ಅವರ ನಾವೆಲ್ಲಿ ಮಾಡ್ತಿದ್ದೀವಿ ಅದನ್ನು? ಅಥವಾ ಗಾಂಧೀಜಿ ಅವ್ರ ಥರ ತಾನು ಬಡವರ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೆ ನಾನು ಬಡವ ಆಗಿರಬೇಕು, ನಾನು ಬಡವ ಆಗದೆ ಬಡವ್ರಿಗೆ ಹೆಂಗೆ ಕೆಲಸ ಮಾಡಲಿ ನಾನು? ಇವತ್ತು ಯಾರೂ ಅದು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸಿ ಒಂದು ದೇಶವನ್ನು ಹೊಸದಾಗಿ ಕಟ್ಟಬೇಕಾಗಿ ಬಂದಿದೆ. ಗಾಂಧೀಜಿಯವರು ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು ನಾವೆಲ್ಲ ಕುಲಗೆಡಿಸಿದ್ದೇವೆ, ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಗಾಂಧೀಜಿ ಮತ್ತು ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು, ಕಟ್ಟಿದ ಸ್ವಾತಂತ್ರ್ಯವನ್ನು, ಕಟ್ಟಿದ ಸಂಸ್ಕೃತಿಯನ್ನು, ಕಟ್ಟಿದ ವಿಚಾರಗಳನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಕುಲಗೆಡಿಸಿದ್ದೇವೆ. ಸುಲಭ ಬದುಕಿನ ಆಶೆಗೆ ಬಿದ್ದು, ಸುಲಭ ಸೌಲಭ್ಯಗಳ ಆಶೆಗೆ ಬಿದ್ದು, ಯಂತ್ರ ನಾಗರಿಕತೆಯ ಆಶಯಕ್ಕೆ ಬಿದ್ದು ನಾವು ಇದೆಲ್ಲವನ್ನು ಕುಲಗೆಡಿಸಿದ್ದೇವೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು ಅಥವಾ ಹಿಂದೂಗಳು ಅಥವಾ ಮುಸಲ್ಮಾನರು ಅಥವಾ ಕ್ರೈಸ್ತರು, ಯಾವ ವ್ಯತ್ಯಾಸವೂ ಇಲ್ಲದೆ ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ನಮ್ಮ ಧರ್ಮಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ವಿಚಾರಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ಜೀವನ ಶೈಲಿಯನ್ನು ಕೊಲೆಗೆಡಿಸಿದ್ದೇವೆ. ಪ್ರತಿಯೊಬ್ಬರೂ ನಾವು ನಮ್ಮ ಮಗುವಿಗೆ ಮೊಬೈಲನ್ನು ಕೊಡೋದು ನಾವೇನೇ. ಯಾರು ಕೊಡ್ತಾರೆ ಮಗುವಿಗೆ ಮೊಬೈಲ್ನ? ಏನು ರಾಕ್ಷಸ ಬಂದು ಕೊಡ್ತಿದ್ದಾನ? ರಾವಣ ಬಂದು ರಾತ್ರಿ ಹೊತ್ತು ಕ್ವಾಯಟ್ಟಾಗಿ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಟೋಗ್ತಾ ಇದ್ದಾನ? ನಾವೇ ಕೊಡ್ತಾ ಇದ್ದೀವಿ. ತಾಯಂದ್ರೆ ಕೊಡ್ತಾ ಇದ್ದಾರೆ, ತಂದೆನೇ ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಆ ಮಗು ಆ ಮೊಬೈಲಿನ ಮೂಲಕ ಏನೇನನ್ನು ಪಡಿಬೋದು ಅದೆಲ್ಲ ಪಡಿತಾ ಇದೆ. ನೀವು ಹೇಳ್ತೀರಿ ಒಳ್ಳೇದು ಮಾತ್ರ ಪಡಿ ಅಂತ, ಅದು ಹೆಂಗೆ ಸಾಧ್ಯ? ನಿನಗೆ ಸಾಧ್ಯ ಆಗದೇ ಇದ್ದಿದ್ದು ಆ ಮಗುವಿಗೆ ಹೆಂಗೆ ಸಾಧ್ಯ ಆಗತ್ತೆ? ಮೊಬೈಲಿನ ಮೂಲಕ ಒಳ್ಳೆಯ ಸಂಗತಿ ಮಾತ್ರ, ಮೊಬೈಲಿನ ಮೂಲಕ

ಯಾರಾದರೂ ಗೋವಿಂದ ಪೈ ಅವ್ರನ್ನ ಪಡೆಯೋಕ್ಕೆ ಸಾಧ್ಯ ಏನ್ರಿ? ಗಂಭೀರವಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಿಮಗೆ, ಮೊಬೈಲಿನ ಮೂಲಕ ಯಾರಾದರೂ ಮಹಾತ್ಮ ಗಾಂಧಿಯವ್ರನ್ನ ಪಡೆಯೋದಕ್ಕೆ ಸಾಧ್ಯವಾ? ಮೊಬೈಲಿನ ಮೂಲಕ ಪಡಿಬಹುದಾದದ್ದು ಯಾರನ್ನ ಅಂತಂದರೆ ರಾಕ್ಷಸತನವನ್ನು ಮಾತ್ರ, ಕಾಂಪಿಟೇಷನನ್ನು ಮಾತ್ರ, ಸ್ಪರ್ಧಾತ್ಮಕತೆಯನ್ನು ಮಾತ್ರ ನಾವು ಮೊಬೈಲಿನ ಮೂಲಕ ಪಡೆಯೋದಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ಗಂಭೀರವಾದ ಸ್ವವಿಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ ಇದು. ಗೋವಿಂದಪ್ಪಯ್ಯವರ ಖಾಸಗಿ ನಿವಾಸದ ಹಿತ್ತಲಿನ ಕಟ್ಟೆಯ ಮೇಲೆ ನಿಂತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಅಲ್ಲಿನ ಜನ ಏನಂತ ಕರೀತಿದ್ರು ಗೊತ್ತಾ ನಿಮಗೆ? ಆ ರಾಮ ಮಂದಿರವನ್ನು ಅವ್ರು ಕರೀತಾ ಇದ್ದಿದ್ದು ಸೀತೆಯ ಅಡಿಗೆ ಮನೆ ಅಂತ. ನೋಡಿ ಎಂಥ ಅದ್ಭುತವಾದ ಪರಿಕಲ್ಪನೆ. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಪೂಜೆ ಮಾಡ್ತಿದ್ರು. ಏನನ್ನು ಪೂಜೆ ಮಾಡ್ತಿದ್ರಪ್ಪ ಅಂದರೆ ಸೀತಾಕಿ ರಸೋಯಿ ಅಂತ ಹಿಂದಿನಲ್ಲಿ ಕರೀತಿದ್ದಂಥ ಜಾಗವನ್ನು ಪೂಜೆ ಮಾಡ್ತಿದ್ರು. ಆ ಪೂಜೆಯಲ್ಲಿ ಸೀತೆಯೂ ಇರ್ತಿದ್ಲು, ರಾಮನೂ ಇರ್ತಿದ್ಲು, ಮತ್ತು ಆ ಅಡಿಗೆ ಮನೆಯಷ್ಟು ಆಪ್ತವಾಗಿ ಅವರು ಆ ಆಪ್ತ ಪರಿಸರದಲ್ಲಿ ರಾಮನನ್ನು ಸೀತೆಯನ್ನು ಸ್ವೀಕರಿಸಿದ್ರು. ರಾಮನ ಬಗ್ಗೆ ಕೂಡ ನಾವು ಮಾಡಬೇಕಾದದ್ದು, ಸೀತೆಯ ಬಗ್ಗೆ ಕೂಡ ಮಾಡಬೇಕಾಗಿದ್ದೆ ಅಂದರೆ ಆ ಆಪ್ತ ಸರಳ ಜೀವನ ಶೈಲಿಯನ್ನು. ರಾಮ ಮತ್ತು ಸೀತೆ 14 ವರ್ಷದ ವನವಾಸದ ನಂತರ, ರಾವಣನನ್ನು ಸೋಲಿಸಿದ ನಂತರ, ದುಷ್ಟ ರಾಕ್ಷಸನನ್ನು ಕೊಂದ ನಂತರ ಅವರು ಶ್ರೀಮಂತ ಜೀವನವನ್ನು ಸ್ವೀಕರಿಸಲಿಲ್ಲ. ಮಹಾರಾಜ ಆದ ಚಕ್ರವರ್ತಿ ಆದ ರಾಮ, ಆದರೆ ಚಕ್ರವರ್ತಿ ರಾಮ ಆಶ್ರಮವಾಸಿ ರಾಮನಾಗಿಯೇ ಮುಂದುವರೆದ. ಇದೇ ರಾಮಾಯಣದ ಮಹಾನ್ ಒಂದು ಸಾರ.

നിർലക്ഷ്യത്തിൽ കൊടിയ വിശ്വസം കൊണ്ട് ഡോണായി

ఆన్లైన్ కేసెస్ వస్తుంది.

ശോഷണത്തിന് ഉപയോഗിക്കുന്നതിനെതിരെ ഹസാരങ്ങൾ ഒരു

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ. ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ, ಈ ಕನ್ನಡ ಯಕ್ಷಗಾನದ ಮೊದಲನೇ ಕಂತು.

ಸುಧರ್ಮ ಸಭೆ ಪಾಕಶಾಸನ ಮೂಲಕ ವೇದೋಕ್ತವಾದಂತಹ ಯಜ್ಞಗಳು, ಅದರ ರೀತಿ ನೀತಿಗಳು, ಅನುಷ್ಠಾನಗಳು, ಇದನ್ನು ಇದಮಿತ್ತ ಮುಂತ ನಿರ್ಣಯ ಮಾಡುವ ಎನ್ನುವುದರಿಂದ ಪಾಕಶಾಸನ. ಇದೊಂದು ವ್ಯಕ್ತಿಯ ಹೆಸರಲ್ಲ, ಇದು ಅನೂಚಾನವಾಗಿ ಬಂದಂತ ಒಂದು ಪದವಿ ಹೆಸರು ಇಂದ್ರ. ವ್ಯಕ್ತಿಯ ಹೆಸರು ಬೇರೆ. ಅಶ್ವಮೇಧನು ಊರನ್ನು ಮಾಡಿದ್ರೆ ಇಂದ್ರ ಪದವಿ ಸಾಕಾಗುವುದಿಲ್ಲ. ಅದು ಒಂದು. ಅದಕ್ಕಿಂತ ವಿಶೇಷವಾಗಿ ಲೋಕಹಿತವಾದ, ಲೋಕಸಮ್ಮತವಾದ ಅನೇಕ ಅನುಷ್ಠಾನಗಳು, ಆಚರಣೆಗಳು, ಇದನ್ನು ಜೊತೆ ಜೊತೆಗೆ ಮಾಡಿದರೆ ಮಾತ್ರ ಇಂದ್ರ ಪದವಿ. ಬರೇ ಅಶ್ವಮೇಧನೂರು ಮಾಡಿದರೆ ಇಂದ್ರ ಪದವಿ ಅಲ್ಲ. ಅದನ್ನು ಮಾಡಬೇಕು. ಕರ್ತವ್ಯಗಳನ್ನು ನನ್ನನ್ನು ಪಡೆಯುವಲ್ಲಿ ಸಂಕಲ್ಪವೇ ಹಾಗೆ ಶತ್ರು ರಹಿತನಾದಂತ ಒಬ್ಬ ಇಂದ್ರ ಬೇಕು. ದಾನವತ್ತು ಆವರಿಸಿ ನಿಂತಿದೆ, ಅದಿತಿ ದೇವಿಗೂ ಹಾಗೆ. ಏನು ಮಾಡುವುದು? ಔರುಹವಾಭ ಮತ್ತು ಅಹೇಶ್ರುವ ಎಂಬ ಎರಡು ದಾನವರು ಮುಸುಕುತ್ತಿದ್ರು, ಮುತ್ತುತ್ತಿದ್ರು. ನನ್ನ ಅವ್ವೇ ಸೂಚನೆ ಕೊಟ್ಟದ್ದು. ಮೊದಲು ಅವರನ್ನು ನಾಶಗೊಳಿಸಬೇಕು ಮಗು, ಆ ಕತ್ತಲೆಯನ್ನು ದೂರ ಮಾಡಬೇಕು. ಅದನ್ನು ಮೊದಲು ನಿರ್ವಹಿಸಿದವ ನಾನು. ಪೂರ್ವ ದಿಕ್ಕಿನ ಆಧಿಪತ್ಯ ನನಗೆ ಬಂದಿದೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಆ ಸೃಷ್ಟಿಕರ್ತನೇ ಮೊದಲು ಸೃಷ್ಟಿದ್ದು ಪೂರ್ವ ದಿಕ್ಕನ್ನು. ಸೂರ್ಯೋದಯ, ಅದನ್ನು ಲೋಕದಲ್ಲಿ ಇನ್ನೊಂದು ಅರ್ಥದಲ್ಲಿ ಇಂದ್ರೋದಯ ಅಂತ ಹೇಳುವ ಕ್ರಮ ಉಂಟು. ಬೆಳಕನ್ನು ಕೊಡುವವ. ಹಾಗಾದ್ರೆ ಎಲ್ಲಿ ಕತ್ತಲೆ ಆವರಿಸಿ ನಿಂತಿದೆ, ಆ ಕತ್ತಲೆಯನ್ನು ದೂರೀಕರಿಸುವ ಅಥವಾ ಅಲ್ಲಿ ಬೆಳಕನ್ನು ಕೊಡುವ, ಬೆಳಕು ಚೆಲ್ಲುವ ಕೆಲಸವನ್ನು ಇಂದ್ರ ಮಾಡಬೇಕಾದ್ದು. ಏನಿದ್ರೂ ನಮ್ಮ ಸಾಧನೆ ಬರೇ ದೇವಲೋಕಕ್ಕೆ ಮಾತ್ರ ಅಲ್ಲ, ದ್ವಾವ ಪೃಥ್ವಿ ಹೊಣೆಗಾರಿಕೆ ಅಷ್ಟುಂಟು. ಮನುಷ್ಯರು, ಪಶು ಪಕ್ಷಿಗಳು, ದೇವತೆಗಳು, ಪಿತೃದೇವತೆಗಳು, ಇವರಿಗೆಲ್ಲ ಸಿಗಬೇಕಾದಂತ ಆಹಾರಗಳು ಏನಿದೆ, ಅದು ವಸ್ತು ರೂಪದಲ್ಲಿ ಇರಬಹುದು, ಅದು ಗ್ರಾಣ ಸ್ವರೂಪದಲ್ಲಿರಬಹುದು. ಆಯಾಯ ಕಾಲಕ್ಕೆ ಯಾರ್ಯಾರು ಸಲ್ಲಿಸ್ತಾರೆ ಅವರವರಿಗೆಲ್ಲ ವಿತರಿಸುವ ಕೆಲಸದಲ್ಲಿ ಇಂದ್ರ ಪ್ರಭಾವಿ. ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವಾಗಲೂ ಮಿಕ್ಕ ದೇವರ್ಕಳು, ದಿಗ್ಪಾಲಕರು ನನ್ನನ್ನು ಅನುಸರಿಸಿ ನಿಲ್ಲಬೇಕು. ಯಜಮಾನತ್ವ ನನಗೆ. ಯಜ್ಞದ ಯಜಮಾನನೂ ಹೌದು, ಯಜ್ಞ ಮಾಡುವವನು ಇಂದ್ರನು ಯಜ್ಞದ ಯಜಮಾನನೇ. ಆ ಕಾರಣದಿಂದ ಹೊಣೆಗಾರಿಕೆ ಬಹಳ ದೊಡ್ಡದು. ಲೋಕಪಾಲಕತ್ವ, ಧರ್ಮ, ನ್ಯಾಯ, ನೀತಿ, ಸತ್ಯ, ಇದನ್ನು ಕಾಪಿಟ್ಟುಕೊಳ್ಳಬೇಕು. ಸದಾ ಹವಿಸನ್ನು ಸೋಮರಸದ ಮೂಲಕವಾಗಿ ಸಮರ್ಪಿಸ್ತಾರೆ. ಆ ಸೋಮರಸ ಉತ್ಪತ್ತಿಗೆ ಬೇಕಾದಂತಹ ಸಸ್ಯಗಳನ್ನು, ಅದಕ್ಕೂ ಉತ್ಪತ್ತಿಯ ಪ್ರೇರಣೆ ಇಂದ್ರನದ್ದೇ. ಅದೇ ಸೋಮರಸದಿಂದ ಇಂದ್ರ ದುಷ್ಟಶಕ್ತಿಯನ್ನು ಕೊಲ್ಲುವುದಕ್ಕೆ ಅಥವಾ ದುಷ್ಟಶಕ್ತಿಗಳು ಪ್ರವರ್ಧಮಾನಕ್ಕೆ ಬಾರದಂತೆ ಅಥವಾ ಅದನ್ನು ತಡೆಯುವುದಕ್ಕ, ಇಂದ್ರ ತೇಜಸ್ಸು ಶಾಶ್ವತವಾಗಿರುವುದಕ್ಕೆ ಬೇಕಾಗಿ ಸೋಮರಸಯುಕ್ತವಾಗಿ. ಇದು ನಮಗಿರುವಂತಹದ್ದು. ಮೂರು ಮೂರ್ತಿಗಳ ಅನುಗ್ರಹ ಹಾಗೆ, ಸೃಷ್ಟಿಕರ್ತನದ್ದ, ಪಾಲನಾ ಕರ್ತೃವದ್ದ ಅಥವಾ ಲಯಾಧಿಕಾರಿಯದ್ದ. ಹೊಣೆ ಬಹಳ ತೊಡೆದು ಆಮೇಲೆ ಬಿಡಿ. ಇಲ್ಲಿರುವಂತಹ ಭೋಗಗಳು ಏನು? ಈ ಭೋಗಗಳು ಅನುಭವಿಸುವುದಕ್ಕಲ್ಲ, ಆರಾಧಿಸುವುದಕ್ಕೆ. ಒಂದು ರೂಪಕವಾಗಿ ನಾವು ರಂಬೆಯೋ ಮೇನಕೆಯೋ ಮತ್ತೊಂದು ಇನ್ನೊಂದು ಹೇಳ್ತಾ ಹೋಗ್ತೇವೆ. ಅಪ್ಸರೇರಿದ್ದಾರೆ, ಅದುಂಟು ಇದುಂಟು. ಇದು ಸ್ಪರ್ಶಕ್ಕಿದ್ದದ್ದಲ್ಲ, ಇದು ದರ್ಶನಕ್ಕಿದ್ದದ್ದು. ಯಾರಿದರು ಸ್ಪರ್ಶದ ಪ್ರಯತ್ನ ಮಾಡ್ತಾರೆ ಅವರು ಪತನಕ್ಕೆ ಹೋಗ್ತಾರೆ, ಅವರು ಪತಿತರಾಗುತ್ತಾರೆ. ಹಾಗಾದ ಕಾರಣ ಪತಿತರಾದವರು ಬರ್ಲಿಕ್ಕಿಲ್ಲ, ಅವರು ಪುಣ್ಯಾತ್ಮರಾಗಿ ಬರಬೇಕು. ರೂಪಕವಾಗಿ ದೇವಲೋಕವನ್ನು ವರ್ಣಿಸುವುದೋ ಕಾಣುವುದೋ ಬೇರೆ, ಆದರೆ ದೇವಲೋಕದಲ್ಲಿ ಇರುವುದು ಬೇರೆ. ಇದು ಹೊಣೆ. ಎಲ್ಲ ದಿಕ್ಪಾಲಕರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ವಿಷಯಕವಾಗಿ, ಉರಿಯುವ ಬೆಂಕಿಗೆ ಅಗ್ನಿ, ಬೀಸುವ ಗಾಳಿಗೆ ವಾಯು, ಹರಿಯುವ ನೀರಿಗೆ ವರುಣ, ಆ ದಿಕ್ಪಾಲಕರ ಪತಿತ್ವ ಯಜಮಾನಿಕೆ. ಒಟ್ಟು ತ್ರಿಲೋಕದ ಯಜಮಾನಿಕೆ ಇಂದ್ರನಿಗುಂಟು. ಮೂರು ಮೂರ್ತಿಗಳು ನೇರ ಏನನ್ನು ನಿರ್ವಹಿಸಬೇಕು, ಅದರ ಹೊಣೆ ಇಂದ್ರನ ಮೂಲಕವಾಗಿ. ನಮ್ಮ ಸ್ಥಾನ ಅಂತಹದ್ದು. ಒಂದು ರೀತಿಯಿಂದ ಹೇಳುವುದಿದ್ರೆ, ಈ ಸುಧರ್ಮ ಸಮಯ ಸರ್ವಾಧ್ಯಕ್ಷನಾಗಿ ನಮ್ಮನ್ನು ನೇಮಿಸಿದ ಮಹಾವಿಷ್ಣು ಇಲ್ಲಿಗೆ ಬರಲಿಕ್ಕಿಲ್ಲ, ನಾವೇ ಅಲ್ಲಿಗೆ ಹೋಗುದು. ಇಲ್ಲಿ ಸರ್ವಾಧ್ಯಕ್ಷ ನಾನೇ. ಸರ್ವೇಶ್ವರನಾದಂತಹ ಶಿವ ಬಂದ್ರೆ ಇಂದ್ರ ಹೇಳುವುದ ಹೇಳು ಕೂಡುದು, ಅದಕ್ಕೆ ಬರ್ಲಿಕ್ಕಿಲ್ಲ. ಅದು ವ್ಯವಸ್ಥೆ ಜಗತ್ತಿನದ್ದು. ಆಯಾಯ ಶಾಸನದ ಸಭೆಗೆ ಯಾರು ಸಭಾಧ್ಯಕ್ಷ ಇರ್ತಾನೆ ಅವ ಸರ್ವಾಧ್ಯಕ್ಷ. ಅವನನ್ನು ನಿಯಂತ್ರಿಸುವ ಅದಕ್ಕಿಂತ ದೊಡ್ಡವರೊಬ್ರು ಹುದ್ದೆಯವರಿದ್ರೆ ಅವರು ಅಲ್ಲಿಗೆ ಬರ್ಲಿಕ್ಕಿಲ್ಲ, ಇವರೇ ಅಲ್ಲಿಗೆ ಹೋಗಬೇಕು. ಇದು
ಜಗತ್ತಿನಲ್ಲಿ ದೇವಲೋಕದಲ್ಲಿ ಅದೇ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ವ್ಯತ್ಯತೆ ಇಲ್ಲ. ಸುಧರ್ಮ ಸಭೆಯ ಸರ್ವಾಧ್ಯಕ್ಷತೆ, ಬರೇ 100 ಯಾಗ ಮಾಡಿದ್ದೇನೆ, ಆ ಯಾಗ ಮಾಡಿದಷ್ಟೇ ಬೇರೆ ಧಾರ್ಮಿಕ ಕ್ರಿಯೆಗಳುಂಟು, ಅನುಷ್ಠಾನಗಳುಂಟು. ಇಲ್ಲದಿದ್ರೆ ಯಾರು ನಾಳೆ ಬಂದರು? ಈ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಉಂಟು, ಯಾಗ ಮಾಡಿದ್ದಕ್ಕಿಂತ ಹೆಚ್ಚು. ಒಂದು ರೀತಿಯ ತಪಸ್ಸಿನಿಂದ, ಒಂದು ರೀತಿಯ ಆಧ್ಯಾತ್ಮಿಕ ಶ್ರಮದಿಂದ, ಸಾಧನೆಯಿಂದ ನಿರ್ವಹಿಸುತ್ತಾ ಬಂದಿದ್ದೇನೆ. ಉಳಿದ ದಿಕ್ಪತಿಗಳ ಸಹಕಾರ, ಗುರುಗಳ ಅನುಗ್ರಹ ಇತ್ಯಾದಿ ಇತ್ಯಾದಿ. ಆದರೆ ಸದಾ ನಮಗೆ ಎಚ್ಚರಿಕೆ ಅದು ಇದ್ದೇ ಉಂಟು ಮತ್ತು ಇರಲೇಬೇಕು. ಸೂಚಿಸಿದ್ರಲ್ಲ ಬೃಹಸ್ಪತಿಗಳು,

ಸದಾ ದಾನವರ ಬಾಧೆ ನಮಗಿದೆ, ಆ ಎಚ್ಚರಿಕೆ ಇರಬೇಕು. ಸದಾ ಜಾಗೃತರಾಗಿರುವ ಸ್ಥಿತಿಯೇ ಅಲ್ವ ಇಂದ್ರಿಯಗಳದ್ದು. ನಾ ಇಂದ್ರ, ನಮ್ಮಲ್ಲಿರುವ ಸಂಪತ್ತಿನ ಆಶೆಗೆ ಬೇಕಾಗಿ ಅನೇಕ ಸಲ ಆಕ್ರಮಣಗಳು ದಾಳಿಗಾಗೋದು ಅವರಿಗೆ ಬೇಕು ಅಂತಲ್ಲ, ನಿಮ್ಮಲ್ಲಿ ಉಂಟಲ್ಲ ಶಕ್ತಿಯಿಂದ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಆಕ್ರಮಣ ಮಾಡಬಹುದು. ಆದರೆ ಅದು ಶಾಶ್ವತವಾದಂತಹ ಅನುಭವಕ್ಕೆ ಅದಕ್ಕೆ ಸಿದ್ಧಿ ಬೇಕು. ಒಂದು ಆಕ್ರಮಣ ಮಾಡಿ ಕೆಲ ದಿವಸ ಇದ್ದಲ್ಲಿಗೆ ಇಂದ್ರ ಪದವಿಯೋ ಅಥವಾ ಇಲ್ಲಿರುವಂತಹ ಭೋಗವಸ್ತುಗಳೋ ಯಾವುದನ್ನು ಸ್ವಾಧೀನೀಕರಿಸಲಿಕ್ಕೆ ಆಗುವುದಿಲ್ಲ, ಅನುಭವಿಸಲಿಕ್ಕೂ ಆಗುವುದಿಲ್ಲ. ಇಲ್ಲಿ ಸುತ್ತಾಡಬಹುದಷ್ಟೇ. ಅನುಭವಿಸಬೇಕಿದ್ರೆ ಆ ಪಾತ್ರತ್ವ ಬೇಕು, ಅರ್ಹತೆ ಬೇಕು. ಇಂದ್ರನ ಪ್ರಸನ್ನತೆಗೆ ಭಕ್ತಿ ಶ್ರದ್ಧೆ ದೋಷರಹಿತವಾದಂತಹ ಯಜ್ಞ, ಸುಮ್ಮನೆ ಯಜ್ಞ ಮಾಡಿದ್ರೆ ಆಗುದಿಲ್ಲ, ದೋಷರಹಿತವಾದಂತಹ ಯಜ್ಞ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಅನುಗ್ರಹ. ಗುರುಗಳು ಎಚ್ಚರಿಸಿದ್ರು, ಕಿವಿಯೆಲ್ಲ ಕಣ್ಣಾಗಿರಬೇಕು, ದಾನವರ ದಾಳಿ ಆಗುತ್ತಾ ಇರ್ತದೆ, ಶಾಶ್ವತವಾಗಿ ಅಂತಹ ದಾಳಿ ಆಗದಂತೆ ನಾವು ತಡಿಬೇಕು, ಜಾಗೃತರಾಗಿರಬೇಕು. ರಾಕ್ಷಸರ ದುಷ್ಟರ ಮೂಲೋತ್ಪಾಟನ ಆಗಬೇಕು, ಹುಡುಕಿ ಹುಡುಕಿ. ಅಮೃತ ಬಳ್ಳಿ ನೆಟ್ಟರೆ ಪಕ್ಕ ಬದುಕುವುದಿಲ್ಲ, ನಂಜಿನ ಮುಳ್ಳು ಸಾಯುವುದಿಲ್ಲ. ಅದು ಬರೇ ಒಂದಿಷ್ಟು ಬೇರು ಸಾಕಾಗ್ತದೆ ಚಿಗುರಿಗೊಳ್ಳಿಕ್ಕೆ. ಅಮೃತ ಬಳ್ಳಿ ಇಷ್ಟು ಉದ್ದದ್ದಾಗಲಿ ಬದುಕುದಿಲ್ಲ. ಅದು ಮೋಡ ಮುಸುಕಲಿಕ್ಕೆ ಸಮಯ ಹೆಚ್ಚು ಹೊತ್ತು ಬೇಡ, ಮೋಡ ಸರಿಲಿಕ್ಕೆ ಸಮಯ ಹೆಚ್ಚು ಬೇಕದ್ದು. ಹಸಿವೆ ಆಗಲಿಕ್ಕೆ ಕ್ಷಣ, ಹೊಟ್ಟೆ ತುಂಬಲಿಕ್ಕೆ ಹೊತ್ತೆಚ್ಚು. ಯಾವುದು ನಾಲಿಗೆಗೆ ರುಚಿಯೋ ಅದು ಹೊಟ್ಟೆಗೆ ಹಾಳು, ಯಾವುದು ಹೊಟ್ಟೆಗೆ ಒಳ್ಳೆಯದೋ ಅದು ನಾಲಿಗೆಗೆ ರುಚಿಯಲ್ಲ. ಈ ಬಾಧೆ ಸದಾ ನಮಗುಂಟು, ಇದನ್ನು ಬಾಧೆ ಆಗದಂತೆ ದುಷ್ಟರ ಮೂಲೋತ್ಪಾಟನ ಆಗಬೇಕು. ಕೆಲವರನ್ನು ಶಿಕ್ಷಣ ಕೊಟ್ಟು ತಿದ್ದಿ ತಿಡಬಹುದು, ಕೆಲವು ವಿನಿಯೋಗಕ್ಕೆ ಬರುವುದಿಲ್ಲ, ಆಕಾರಕ್ಕೆ ಬರುವುದಿಲ್ಲ, ಆವಾಗ ತೆಗೆದು ಎಸಿಬೇಕು, ನಾಶ ಮಾಡಬೇಕು. ಆಕಾರಕ್ಕೆ ಬಾರದೇ ಇದ್ದದ್ದನ್ನು ನಾಶ ಮಾಡಬೇಕು, ಆಕಾರಕ್ಕೆ ಬರುವುದಕ್ಕೆ ಸ್ವರೂಪ ಕೊಡಬೇಕು. ಹೌದು, ಎಲ್ಲಾ ದೇವತೆಗಳು, ದಿಕ್ಪಾಲಕರು, ನನ್ನ ಸಹೋದ್ಯೋಗಿಗಳು ಈ ಕುರಿತಾಗಿ ಸಂಪೂರ್ಣ ನನ್ನ ಜೊತೆಗೆ ಸಹಕರಿಸುವಕ್ಕೆ ನಾವಿದ್ದೇವೆ ಅಂತ ಒಕ್ಕರೊಂದಿನಿಂದ ಹೇಳಿದ್ದಾರೆ. ಅಂಥವರ ದಾಳಿ ದೇವಲೋಕದ ಮೌಲ್ಯವನ್ನು, ಘನತೆಯನ್ನು, ಸತ್ವವನ್ನು ಅದಕ್ಕೆ ಹಾನಿ ಮಾಡುವಂಥವರು, ಅಂಥವರು ಬಾರದಂತೆ ಕಣ್ಗಾವಲು. ಸದಾ ಜಾಗೃತರಾಗಿರಬೇಕು, ಸಶಕ್ತರಾಗಿ, ಆಯುಧ ಪಾಣಿಗಳಾಗಿ. ನನಗೆ ಕ್ರೋಧ ಮತ್ತು ವಜ್ರ ಅಂತ ಆಯುಧ, ವಜ್ರ ಅಂದ್ರೆ ಒಂದು ಉಪದೇವತೆ. ಅದು ಇಂದ್ರನಿಗೆ ಕ್ರೋಧ ಬಂದ್ರೆ ಅದುವೇ ಆಯುಧ, ಅದು ಒಂದು ಆಯುಧವೇ, ಇನ್ನೊಂದು ಉಪದೇವತೆ. ಅದಕ್ಕೆ ಸ್ಪಷ್ಟ ಸ್ವರೂಪ ಉಂಟು, ಅದಕ್ಕೆ ಸಾನ್ನಿಧ್ಯ ಉಂಟು. ಇದನ್ನೆಲ್ಲ ನೆನಪು ಮಾಡಿಕೊಂಡು ದಿಕ್ಪತಿಗಳಿಗೆ ಮತ್ತು ದೇವತೆಗಳಿಗೆಲ್ಲ ಈ ಸೂಚನೆಯನ್ನು ಬೃಹಸ್ಪತಿಗಳು ಹೇಳಿದ್ದನ್ನು ಕೊಟ್ಟು ಎಲ್ಲರೂ ಜಾಗೃತರಾಗಿ ಹೇಳಬೇಕಾಗಿಲ್ಲ, ದೇವಲೋಕ ಜಾಗೃತಿಯೇ. ಇವತ್ತಿನ ಸಭೆಯನ್ನು ವಿಸರ್ಜನೆ ಮಾಡಿದ್ದೇನೆ ನಾನು.

ಕ್ಷೋಣಿಕಾಪುರದಲ್ಲಿ ಓಲಗ. ಬಹು ಸಮಯದ ಸಂಘಟನಾ ಶಕ್ತಿಯಿಂದ ಬೌದ್ಧಿಕವಾಗಿಯೂ ಭೌತಿಕವಾಗಿಯೂ ಮಾನಸಿಕವಾಗಿಯೂ ಬಹಳಷ್ಟು ಪರಿಶ್ರಮ ಪಟ್ಟು ಕಟ್ಟಿದಂತಹ ಸಂಘಟನೆ. ಈ ಪ್ರಪಂಚದ ಆಚಾರ ವಿಚಾರ ಬರವು ಪ್ರಸಿದ್ಧವಾದದ್ದೇ ಸರಿ ಎನ್ನುವುದಾಗಿ ನಂಬಿಕೊಂಡಿರುವಂತ ವೈದಿಕರ ಪರಂಪರೆ ಏನುಂಟೋ ಅದರಿಂದ ನೊಂದು ಬೆಂದವರ ಸಂಘಟನೆಯೇ ನಮ್ಮದು. ದೈತ್ಯಪತಿ ತಮ ಈ ಪ್ರಪಂಚದಲ್ಲಿ ಕಣ್ಣೀರು ಸುರಿಸಲಿಕ್ಕೆ ನಾಟಕ ಮಾಡಿದರೆ ಸಾಕಾಗ್ತದೆ, ಬೆವರು ಸುರಿಸಲಿಕ್ಕೆ ನಾಟಕ ಮಾಡಿದರೆ ಸಾಕಾಗುವುದಿಲ್ಲ, ಪರಿಶ್ರಮವೇ ಬೇಕು. ಕೆಲವರೆಲ್ಲ ಅದನ್ನು ಪರಿಷ್ಕಾರ ಮಾಡಿ ಏನು ಹೇಳಿದರು, ಕಣ್ಣೀರು ಸುರಿಸುವುದಲ್ಲ ಅದು ಕರುಣರಸ ಅಂದರೆ ಭಕ್ತಿಯ ಹಾಗೆ. ದೇವರ ಮುಂಭಾಗದಲ್ಲಿ ಕಣ್ಣೀರು ಸುರಿಸಿದರೆ ಅದು ಭಕ್ತಿ. ಸೋಮಾರಿಗಳೇ ಮಾಡಿದಂತಹ ಒಂದು ತಂತ್ರ ನೀತಿ. ನಮ್ಮ ಬೆವರು ಬೀಳಬೇಕು, ಅದು ಬೀಳುವುದು ಬೆವರಲ್ಲ, ನಮ್ಮ ಬಿಸಿ ರಕ್ತವೇ ಬೆವರಿನ ರೂಪದಲ್ಲಿ ಬಿದ್ದು ಎಂಥ ಪುರ ನಿರ್ಮಾಣ ಆಗುತ್ತದೆ ಎನ್ನುವುದಕ್ಕೆ ಷೋಡಿತಾಪುರ ಇದೇ ಸಾಕ್ಷಿ. ಒಬ್ಬೊಬ್ಬರಲ್ಲಿ ಉತ್ಸಾಹ ಮಾಡಿ ತೋರಿಸಬೇಕೆಂಬ ಛಲ, ಇಂಥವರನ್ನೇ ಸೇರಿಸಿಕೊಂಡಿದ್ದೇನೆ. ಅಧಿಕಾರಿ ಎನ್ನುವ ಶಬ್ದವೇ ಹಾಗೆ ಹೇಳುವುದಲ್ವ, ಯಾವನ ಅವನಿಗಿಂತ ಹೆಚ್ಚಿರ್ತಾನ ಅವನಿಗೆ ಅರಿಯುವ, ಯಾರು ಅಧಿಕನ ಅವನಿಗೆ ಅರಿಯೇ. ನಾವು ಹಾಗೆ ಒಂದು ಹಂತದ ನೆಲೆಯಲ್ಲಿ ನಿಂತ ಮೇಲೆ ನಮಗಿಂತ ಮೇಲೆ ಏನುಂಟು, ನಮಗಿಂತ ಹೆಚ್ಚಿನದ್ದೇನುಂಟು, ಪ್ರಪಂಚ ನಂಬಿಕೊಂಡದ್ದೇನುಂಟು, ಅದಕ್ಕಿಂತ ಹೊರತಾಗಿ ನಾವಿದ್ದೇವಲ್ಲ. ಪ್ರಪಂಚ ಏನನ್ನು ನಂಬಿಕೊಂಡಿದೆ, ವೇದ ಮಂತ್ರ ಪೂಜೆ ಆರಾಧನೆ ಇವುಗಳಿಂದಲೇ ಕ್ಷೇಮ ಅಲ್ಲ. ಪರಿಶ್ರಮ ಪಟ್ಟಂತ ಒಂದು ವರ್ಗವನ್ನು ಕೆಳಗೆ ಬಿಟ್ಟು ಈ ಕೇವಲ ಭಕ್ತಿ ಭಾವನೆ ಈ ಆರಾಧನೆ ವೇದ ಮಂತ್ರ ಇದರ ಒಂದು ಬಹುದೊಡ್ಡದಾದಂತ ಕೋಟೆಯನ್ನು ಕಟ್ಟಿ ಮೇಲಿನವರು ಆ ಭಾವನೆಯನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚೊತ್ತುವ ಹಾಗೆ ಮಾಡಿ ರಕ್ಷಣೆ ಪಡೆಯುತ್ತಾ ಇದ್ದಾರೆ ಎನ್ನುವುದೇ ನನ್ನ ಅನುಮಾನ, ನಮ್ಮವರೆಲ್ಲರ ಅಭಿಪ್ರಾಯ. ಯಾಕೆ ಅದಿತಿ ಸಂತಾನಕ್ಕೆ ಮಾತ್ರ ಯೋಗ ಸಿಗಬೇಕು, ಕರ್ಮ ಮಾಡಿದ್ದಕ್ಕೆ ಫಲ ಹೌದಾದ್ರೆ ನಮ್ಮ ಸಂತಾನಕ್ಕೂ ಸಿಗಬೇಡುವ. ನಾಳೆ ಒಬ್ಬ ಅದೇ ದಾರಿಯಲ್ಲಿ ನಡೆದು ಹೋದ್ರೆ ನಮ್ಮ ಸಂತಾನದವರು ಎಷ್ಟು ಮಂದಿ ಅಲ್ಲಿ ಮೇಲೆ ಕುಳಿತುಕೊಳ್ಳುವುದಕ್ಕೆ ಅರ್ಹರಾಗುತ್ತಾರೆ, ಇಲ್ವೇ ಇಲ್ಲ. ಕೇವಲ ವೇದ ಮಂತ್ರ ಇವುಗಳನ್ನು ತೋರಿಸಿ ಧಾರ್ಮಿಕವಾಗಿ ನಮ್ಮನ್ನು ತುಳಿದಿದ್ದಾರೆ, ನಾವು ಕೆಳಗೆ ಇರಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಒಂದು ನಿರ್ಣಯ ಮಾಡಿ ಅದಕ್ಕೆ ಕಾರಣ ಹುಡುಕುವುದು ಬೇರೆ, ಈ ಕಾರಣಗಳನ್ನು ಕಂಡುಕೊಂಡು ಮತ್ತೆ ನಿರ್ಣಯ ಹೇಳುವುದು ಬೇರೆ. ಇದು ಮೊದಲೇ ಮಾಡಿದ ನಿರ್ಣಯ, ಏನಿದ್ರು ಕೆಳಗೆ ಇರಬೇಕಾದವರು ಅಲ್ಲ, ಕೆಳಗೆ ಇರಬೇಕಾದವರಲ್ಲ ನಾವು. ಈ ಶೋಣಿತಾಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಯಾವ ಸತ್ವವನ್ನು ಯಾವ ಬಲವನ್ನು ಯಾವ ಚಾತುರ್ಯವನ್ನು ನಾವು ಉಪಯೋಗಿಸಿದ್ದೇವೋ ಅದೇ ಇಲ್ಲಿಗಿಂತ ಮೇಲೆ ಹೋಗುವುದಕ್ಕೂ ಆಗುತ್ತದೆ. ಈ ಭಾವದಿಂದ ಹೊರಟು ಬಂದವ, ಈ ಭಾವದಿಂದಲೇ ನಡೆದುಕೊಂಡು ಬಂದವ. ಆದರೆ ಹೋಗುವ ಮೊದಲೊಂದು ಯೋಜನೆ, ಒಂದು ಸರಿಯಾದ ಸಿದ್ಧತೆ, ಇದೆಲ್ಲ ಆಗಬೇಕು ಅಂತ ಕಾಯ್ತಾ ಇದ್ದವ. ನಮ್ಮವರ ತಲೆ ಲೆಕ್ಕ ಮಾಡಿದ್ರೆ ಒಬ್ಬೊಬ್ಬರ ತಲೆಯ ಒಳಗೂ ಇರುವುದು ಮಾನಸಿಕವಾಗಿ ದೇವಲೋಕದ ಬಗೆಗಿನ ಅಪೇಕ್ಷೆ. ಅವರೆಲ್ಲರ ಅಪೇಕ್ಷೆ ಸರಿಯಾಗಿ ಸ್ಫೋಟಗೊಳ್ಳುವ ಕಾಲ ಇದು. ಆಲಿಸಿರಿ ನೀವು.

0: ಕಾಲಿಗೆ
1: ಸಾಧಿಸಿದರೆ ಸಾಧ್ಯವಾಗದೇ ಇರುವುದು ಯಾವುದಿದೆ? ಏನೂ ಇಲ್ಲದ ನಾವು ಇಷ್ಟೊಂದು ಸಂಘಟನಾತ್ಮಕವಾಗಿ ಕುಳಿತುಕೊಳ್ತೇವೆ ಎಂದಾದ್ರೆ ಈ ತಮಾಷನೊಬ್ಬನ ಕಾರಣದಿಂದ ನೀವೆಲ್ಲ ಸಂಘಟಿತರಾದದ್ದಲ್ಲ. ಪ್ರತಿಯೊಬ್ಬರಿಗೂ ದೈತ್ಯ ಕುಲದ ಬಗ್ಗೆ, ನನ್ನ ನಾಯಕತ್ವದ ಬಗ್ಗೆ ಇರುವ ಪ್ರೀತಿ, ಅದರಿಂದಲೇ ತಮಾಸುರನ ಅಧೀನದಲ್ಲಿರುವಂತಹ ಪ್ರತಿಯೊಬ್ಬರು ಕತ್ತಲೆಯಲ್ಲಿದ್ದಾರೆ ಅಂತ ಭಾವಿಸಲಿಕ್ಕಿಲ್ಲ. ಕತ್ತಲೆಯಲ್ಲಿ ಇರುವ ನಮಗೂ ಬೆಳಕು ಸಿಗುತ್ತದೆ. ಹಾಗಾಗಿ ತಮ ಮತ್ತು ಸೋಮಕ ಎರಡು ಹೆಸರು, ತಮ ಸೋಮ, ಅವರಿಗೆ ಮಾತ್ರ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವುದಕ್ಕೆ ಸಾಧ್ಯವಾಗುವುದಲ್ಲ. ಅವರಿಗೆ ಬೆಳಕೇ ಬೇಕು, ನಾವು ಹಾಗಲ್ಲ. ಕತ್ತಲೆಯಲ್ಲಿಯೂ ಬದುಕಬಲ್ಲೆವು, ಬೆಳಕಿನಲ್ಲಿಯೂ ನಾವು ನಮ್ಮನ್ನು ಕಾಣಿಸಿಕೊಳ್ಳಬಲ್ಲೆವು, ಇದನ್ನು ತೋರಿಸಬೇಕಾದಂತಹ ಅನಿವಾರ್ಯತೆ. ಹಾಗಾಗಿಯೇ ತಮದಲ್ಲಿರುವ ಕತ್ತಲೆಯಲ್ಲಿರುವಂತಹ ನಿಮಗೆಲ್ಲ ಬೆಳಕು. ಒಂದೋ ಕತ್ತಲೆಯಲ್ಲಿದ್ದ ನೀವು ಬೆಳಕಿಗೆ ಹೋಗಬೇಕು, ನಾವು ಬೆಳಕಿಗೆ ಹೋಗಬೇಕು. ಇಲ್ಲದಿದ್ರೆ ಬೆಳಕು ಎನ್ನುವುದಾಗಿ ಯಾವುದನ್ನು ಭಾವಿಸಿದ್ದಾರೋ ಅಲ್ಲಿ ಕತ್ತಲೆ ಆಗಬೇಕು. ಎರಡರಲ್ಲಿ ಒಂದಾಗಬೇಕು ಎನ್ನುವ ನಿರ್ಣಯದಿಂದಲೇ ನಿಮ್ಮನ್ನೆಲ್ಲ ಒಂದುಗೂಡಿಸಿದ್ದೇನೆ. ಉದ್ದತಾಸುರನು, ರುದಿರಾಕ್ಷನು, ಕುಂಭೋದರನು ಇವರನ್ನೇ ಮುಖ್ಯವಾಗಿಟ್ಟುಕೊಂಡಂತಹ ಸೇನೆ, ಎಲ್ಲರೂ ಸೇರಿ ನಮಗೆ ಪಡೀಬೇಕಾದಂತಹ ಬರಬೇಕಾದ ಮಾನ್ಯತೆ, ಅದು ಯಾವುದೋ ಒಂದು ಮಂತ್ರದಿಂದಲೋ ಯಾವುದೋ ಒಂದು ಆರಾಧನೆಯಿಂದಲೋ ಸಿಗುವುದಲ್ಲ. ಅದು ನಮ್ಮನ್ನು ಕೇವಲ ಮಂಕುಮರಳು ಮಾಡುವುದಕ್ಕೆ, ಮಣ್ಣೆರಚುವುದಕ್ಕೆ ಮಾಡಿದ ತಂತ್ರ ಮಾತ್ರ. ನಿಜವಾಗಿಯೂ ಪಡೆಯಬೇಕಾದದ್ದು ಕಾಯಕದಿಂದಲೇ, ಪರಿಶ್ರಮದಿಂದಲೇ. ಇದನ್ನು ಎಷ್ಟು ಹೇಳಿದ್ರು ಪ್ರಪಂಚ ನಂಬಲಿಕ್ಕಿಲ್ಲ. ಪ್ರಪಂಚ ಹೇಳಿದ್ದನ್ನು ನಂಬದಿದ್ರು ಕೃತಿಯಿಂದ ಮಾಡಿದ್ದನ್ನು ನಂಬಲೇಬೇಕು. ಹಾಗಾಗಿ ಒಬ್ಬೊಬ್ಬರಿಗೂ ಸ್ಫೂರ್ತಿಯ ನುಡಿಗಳನ್ನಾಡಿ ಪ್ರತಿಯೊಬ್ಬರು ಆಯುಧವನ್ನು ಹಿಡಿದು ನಾವೆಲ್ಲ ಸತ್ವದಿಂದ ಹೋರಾಟ ಮಾಡಿದೆವು ಎಂದಾದ್ರೆ, ಕಾಲ ಸರಿಯಾಗಿ ನಡೀಬೇಕಾದ್ರೆ ಅದಾಗಬೇಕು, ಯಾಗ ಆಗಬೇಕು, ಯಜ್ಞ ಆಗಬೇಕು, ವೇದ ಬೇಕು, ಮಂತ್ರ ಬೇಕು, ಹೀಗೆ ಹೇಳುವ ಕಾಲವನ್ನು ಸರಿಯಾಗಿ ನಡೆಸ್ತೇವೆ ಅಂತ ಹೇಳುವವರು ಬಿಡಿ, ಕಾಲನೇ ಕಾಲಿಗೆ ಬುದ್ಧಿ ಹೇಳಿ ಓಡಬೇಕು ಅಂತ ಸಾಮರ್ಥ್ಯ ಇರುವ ನೀವು ಹಿಂಜರಿಯುವುದು ಬೇಡ, ಹಿನ್ನಡೆಯುವುದು ಬೇಡ. ನಮ್ಮವರೆಲ್ಲರನ್ನು ಸೇರಿಸಿ ಹೋಗುವ ಸಂಘಕ್ಕೆ.

0: falla así.
1: ಶೋನಿತೋಪುರದ ತಮನ ಧಾಡಿ ದೇವಲೋಕಕ್ಕೆ. ದೇವತೆಗಳೆಲ್ಲ ದಿಕ್ಕೆಟ್ಟು ಓಡ್ತಾ ಇದ್ದಾರೆ ಯುದ್ಧದಲ್ಲಿ ಸೋತು. ವರುಣವನ್ನು ಏರಿ ಕ್ರೋಧೋನ್ಮುಖನಾಗಿ ವಜ್ರಧರನಾಗಿ ದೇವತೆಗಳಲ್ಲಿ ಭರವಸೆಯನ್ನು ತುಂಬುತ್ತಾ ಆ ತಮನನ್ನು ಹುಡುಕಿ ಸಾಗುತ್ತೇನೆ ಆ ಕಡೆಗೆ.

0: ಒದಗಿ ಬಂದಿರುವ ವೀರ
1: ಏರಿದ ವಾರಣ ಹಿಡಿದ ಕುಲೀಶ ಚಿಹ್ನೆಗಳೆಲ್ಲ ಹೇಳ್ತಾ ಉಂಟು ಸುರಲೋಕದ ಅಧಿಪತಿ ನೀನು ಆನೆಯನ್ನು ಏರಿ ಕೈಯಲ್ಲೊಂದು ಆಯುಧವನ್ನು ಹಿಡಿದು ಸುರರನ್ನು ಸಂತೈಸುವ ಮೂಲಕ ನೀನವರೆಲ್ಲರ ಸರ್ವನಾಯಕ ಅಂತ ತೋರಿಸಿದ್ದು ನಮಗೆ ಅದು ಯಾವುದು ಬೇಡ ಅದು ಯಾವುದೂ ಇಲ್ಲದೆ ಅಧಿಪತಿ ಎನ್ನುವುದಾಗಿ ಮನಸ್ವಿಯಾಗಿ ಒಪ್ಪಿಕೊಂಡಂತ ಸಮೂಹದೊಂದಿಗೆ ಬಂದವ ನಾನು ನಿಮ್ಮದು ಹಾಗಲ್ಲ ಈಗ ಅವರು ಒಪ್ಪಿಕೊಳ್ಳದಿದ್ರು ಒಪ್ಪಿಕೊಂಡ್ರು ನೀನೇ ನಾಯಕ ನಮ್ಮದು ಹಾಗಲ್ಲ ಮನಸ್ವಿಯಾಗಿ ಒಪ್ಪಿಕೊಂಡಂತ ನಾಯಕತ್ವ ದಾನವರ ಆಧಿಪತ್ಯ ಶೋಣಿತಾಪುರವೆಂಬ ಕೆಳಗಿನ ಪುರದಿಂದ ಮೇಲೇರಿ ಬಂದಿದ್ದೇನೆ ಸೋಲು ಬವಣೆ ಕಣ್ಣೀರು ಆಗಾಗ ಬಂದಂತ ಪರಿಭವ ಇದನ್ನೆಲ್ಲ ಲಕ್ಷಿಸದೇ ಬಂದದ್ದಲ್ಲ ಇಂದ್ರನಾದವ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ನಮ್ಮವರನ್ನೆಲ್ಲ ಎಷ್ಟು ಧಿಕ್ಕರಿಸಿದ್ದಾನೆ ಎನ್ನುವುದನ್ನು ತಿಳಿಯದೆ ಬಂದದ್ದು ಅಲ್ಲ ನಿನ್ನೆಗಾಗಿ ಕಣ್ಣೀರು ಸುರಿಸುವಂತ ಒಂದು ಆತ್ಮಸ್ಥೈರ್ಯ ಇಲ್ಲದವರು ಅಲ್ಲ ನಾಳೆ ಏನೋ ಆದೀತು ಎನ್ನುವುದಾಗಿ ನಕ್ಷತ್ರ ನೋಡಿಕೊಂಡು ಕುಳಿತುಕೊಳ್ಳುವಂತ ಸೋಮಾರಿಗಳು ಅಲ್ಲ ಬೆವರು ಸುರಿಸಿದ್ರೆ ಇವತ್ತಿಗೆ ಬೇಕಾದನ್ನು ಸಾಧಿಸಬಹುದು ಎನ್ನುವಂತ ಪೌರುಷವಾದದ ಒಬ್ಬೊಬ್ಬರು ನನ್ನನ್ನು ನಂಬಿ ಬರುವುದಕ್ಕೆ ಕಾರಣ ಅಸುರರಿಗೆ ಅಧಿಪತಿಯಾದಂತಹ ತಮ ಇವತ್ತು ದೇವಲೋಕದ ಸೌಖ್ಯ ಸೌಭಾಗ್ಯಗಳನ್ನು ನಮಗೆ ತೆಗೆಸಿಕೊಡ್ತಾನೆ ಎನ್ನುವಂತ ವಿಶ್ವಾಸ ಅವರ ವಿಶ್ವಾಸವೇ ನನ್ನ ಬಲದ ಶ್ವಾಸ ಅದಿಲ್ಲದಿದ್ರೆ ಉಸಿರೇ ಇಲ್ಲ ಅವರ ವಿಶ್ವಾಸಕ್ಕೆ ಸರಿಯಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ ಹೇಗೂ ಇಷ್ಟು ಸಮಯ ಆಳಿದ್ದಿ ಇಷ್ಟು ಸಮಯ ಬದುಕಿದ್ದಿ ದೇವಲೋಕ ಎನ್ನುವುದು ಭೋಗ ಅಲ್ಲ ಅದು ತ್ಯಾಗ ಇದು ನಿನ್ನನ್ನು ನಂಬಿಕೊಂಡವರು ಹೇಳುವುದನ್ನು ನಾನು ಕೇಳಿದ್ದೇನೆ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ದಿಕ್ಪತಿಗಳನ್ನೇ ಪರಬ್ರಹ್ಮ ಅಂತ ಹೇಳುವ ಕ್ರಮ ಉಂಟಂತೆ ವರುಣ ನೀನೇ ಬ್ರಹ್ಮ ವಾಯು ನೀನೇ ಬ್ರಹ್ಮ ಹೀಗೆಲ್ಲ ಹೇಳುವ ಕ್ರಮ ಉಂಟಂತೆ ಈಗ ತ್ಯಾಗ ಜೀವನವೇ ಹೌದಾದ್ರೆ ನೋಡುವ ಬಿಡು ಭೋಗ ಜೀವನ ನಿನ್ನ ಅಪೇಕ್ಷೆ ಅಲ್ಲಲ್ಲ ಬಿಡು ನಾನಲ್ಲಿ ಕುಳಿತುಕೊಳ್ತೇನೆ ಹೇಗೂ ಇಷ್ಟು ಸಮಯ ಇದೆಯಲ್ವಾ ಸ್ವಲ್ಪ ಕೆಳಗೆ ಕುಳಿತುಕೋ ನೀನು ನಾನು ಮೇಲೆ ಕುಳಿತುಕೊಳ್ತೇನೆ ಇಡಿಯೋ ಕೆಳಗೆ

ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: നിഖിൽക്കിയനൊന്നുള്ള റേഡിയോ സാരംഗ് 107.8 FM ഇന്നത്തെ തുളു കാര്യക്രമങ്ങൾ നിഖിലിക മാത്രം മോക്കെ ദിഞ്ചി സൊൽമെലോ ഇനത്തെ ഈ കാര്യക്രമം ഇഞ്ചിപ്പ കർണാടക തുളു സാഹിത്യ അക്കാഡമി ഉന്നതലെക്കോടു കുഡ്ലദ തുളുഭവനദ സിരിച്ചാവടിയുടെ നടത്തിന ബെന്നിദ പനിതൊമ്പ ഉദിപന തുളുവ ലോക്കൊടു പ്രൊഫസർ ബി എ വിവേക് റായ് ബെന്നിദ പനിതൊമ്പ വിവേക് റായ്ക്കുന്ന റെഡ് ബൂക്കുല ബുടുകടെ തുളുവ ജാല പൊലി നാലാ ഇഴുത് നാലൂരുകോ ബരവ് സരവുദ തുലിപ്പു പാത്തര കത്തെത്ത പൊർലു ഈ ലേസദ വിചാര കൂട്ടോടു സുരുത ഗോഷ്ഠിഡ് തുളു അക്കാഡമിദ അധ്യക്ഷരാത് വിവേക് റായ്ക്കുലു ഈസയഡ് പാത്തിരുനാറ് വിവേക് റായ്ക്കുള്ള കാലദ തുളു അക്കാഡമിദ സദസ്യര് അഞ്ചനെ നിവൃത്ത പ്രാംശുപാലരായിന ഗുണപാല കടമ്പ
1: മാറ്റരെഗ്ലോ തുളുവ ലോക്കൊടു പ്രൊഫസർ ബി എ വിവേക് റായ് ഈ ലേസിട ദുംബുദ ലേസ് വിചാരക്കൂട്ട ഗോസ്റ്റിഡ് ഗുണപാല കടമ്പേര് ബൊക്ക ഡാക്ടർ നികേതന മേര് പാൽഗെത്തൊണ്ടുള്ളേര് ഡാക്ടർ വിവേക റായ്ക്കുള്ളു സുരുത്ത കർണാടക സാഹിത്യ അക്കാഡമിദ ഗുർക്കാറാത് ബേലെ ബെന്തിന പൊർത്തുടു നമ്മ ഗുണപാൽ കടമ്പേര് ഐത സദസ്യരാദിത്യര് എങ്കൽന ഗുർക്കാറു പണ്ടിലക്കനെ ഈ മുപ്പ വർഷ കരിന മുപ്പ വർഷോടു ദിഞ്ചി തുളു അക്കാഡമി എഞ്ച പോവുടു പണ്ടത് ദിക്സൂചിന്ന് തോജയിനാറ് അഥവാ പഞ്ചാംഗ പാടിനാറ് നമ്മ വിവേക റായ്ക്കുളു വിവേക റായ്ക്കുളേന ബേലെനു തൂതു ആ അഞ്ചനെ ബേല മൽപ്പുണ്ടു ഇത്തേത് അക്കാഡമി പണ്ടത് പൻപുണ്ടു അഥവാ അവേർദ് സരിയായന ബേല മൽദുജി പൻപിനൈക്കു റെഡ്ഡൈക്കുള മോഡലാദുപ്പുന വിവേക റായ്ക്കുളേന ഗുർക്കാർമേദ അക്കാഡമിദ പൊർത്തുടു ഐത സദസ്യരായനാറ് ഇത്ത പാത്തെർവേര് തുളു അക്കാഡമിദ അധ്യക്ഷരാത് വിവേക റായ്ക്കുളു എൻപിന പുതരട് ഇത്ത ഗുണപാല കടമ്പേർ
2: ശേർദിന മാത്തരക്കില സ്വൽമേലു ഹെച്ച് പാത്തരന്തേ ദയപണ്ട മുപ്പ വർഷദ പിറാവുദ നേപ്മൽപ്പുനഗ തുളു സാഹിത്യ അക്കാഡമി ആണി പ്രാരംഭാനഗ ഇത്തനഞ്ചിന ദിഗ്ഗജക്കുളു ഇന്ന മടപ്പിജ്ജിയർ ആണ്ട എനന് തുളു സാഹിത്യ അക്കാഡമിയ സദസ്യരാത് ബറ കാരണയെന്ന കമ്പളക്ഷേത്ര അഞ്ചനേ തുളു ഭാഷക സാഹിത്യക്കു സലിസാദിന സേവ യാന് മനഃപൂർവകവാദ ഒപ്പൊണ്ണേ ആനിത ദിനക്കുലടി ഇത്തന സദസ്യരടി അത്യന്ത കിരിയ അനുഭവ കിരിയ അനുഭവതയില ബൊക്ക അകലനാഥ് ഏറനാത്ല തുളു സാഹിത്യക്കു സേവ സലിസാദിന യാനത്ത് ആണ്ട വിവേക റായ്ക്കുളു ഉദരേ വിവേക റായ്ക്കുളു ദയപണ്ട ഒബേ വിചാര പണ്ടലവന്ത വിവേകുടു അതിന ആലോചന മൽത്തത് കാര്യരൂപകൊരണ യോചന മൽത്തൊന്നിത്തന വ്യക്തി ഞാൻ മൂജ് ഘട്ടനലിന് നീ നിനേപ്പ് മൽപ്പറ പ്രയത്നം മൽപ്പായ എങ്കിൽനാൽപ്പ ഇത്തനാക്കൽ പൂര ഹിരിയരിത്തർ പണ്ടിയർ പുതർ ആ വ്യക്തിലട ഞാൻ പാത്തരനക ഞാൻ എപ്പോലെ പൻപണു കൊഞ്ച് സുരൂത്ത പാത്തര ഞാൻ നിനേപ്പ് മൽത്തന വിവേക റായ്ക്കുളുടെ സാറി നീ തുളു ഭാഷ തുളുലിപ്പി നമ്മ മാത്തക്കുള്ളത് പാത്തരൊന്നുള്ള ആണ്ട ശാലയുടെ ജോക്കിലേക്ക് ഇനി തുളു ലിപ്പിയിച്ചിന പണ്ട ഗൊത്തിജി ആയനടുത്ത് അത്ര മാതശാല കോളേജിലെട്ല കൊഞ്ച് തുളു ലിപ്പിത്ത കലണ്ടർ കൊണത്തത് പ്രതീ ശാലയിലെട്ല ജോക്കിലേക്ക് ഉണ്ട് അറ്റ്ലീസ്റ്റ് സുരുക്ക് തൂപ്പുനച്ചിന കൊഞ്ച് കിളസ നമ്മ മൽപ്പൊടു തുളു കലണ്ടർ മൽപ്പൊടു പണത് അവന് അനുഷ്ഠാന മൽപ്പിന് ബാള ധൈര്യ കുശിട്ട് പൻപേതർ ആരെന്നമോനെ തൂപ്പുന എപ്പല കിടംപിരുതാത പൻപേർ പണത് ആ കാര്യം ക്രമേണ ഹന്ത തൊടുകു ജാരിക്ക് കൊണത്തിരു ഐദ്ല മുഖ്യവാദ് ഇനി തുളു വർഷ വർഷ ഒഞ്ചി പുരസ്കാര പ്രശസ്തി പ്രധാന സമാരംഭം നപ്പേതിന് എങ്ക് തോജണ്ടി മാത ഇനിത്ത വിദ്വാംസരനക്കിൽ ഡോക്ടറേറ്റ് മൽദനക്കിൽ പി എച്ച് ഡി മൽദനക്കിൽ ബരപ്പനക്കിൽ പൂര എഞ്ചിന മൽപ്പുപേര് പന്നക ഞാൻ തൂവിന പ്രകാര ഗ്രാമീണ പ്രദേശോടു ആയാ ക്ഷേത്രോടു സേവ മൽദനക്കിളിന് തൂര പോതു അഖിലേന് പരിചയ മൽത്തൊന്നു അഖിലിന മാഹിത്തിന് പടവെന്തു മൊക്കളു ലേഖന ബരുത് ഡോക്ടറേറ്റ് അബക്കൊഞ്ച കുഴഞ്ഞ മൽത്തൊന്ന് ഉള്ളിര് അവ തപ്പൊന്ന് ഞാൻ പൻപണത്ത് ആണ്ട ആ മൂലഭൂതവാദ അതിന് ഒർത്തൊൻപൗത്തിന വ്യക്തി ഗുർസവനുച്ചിന കെലസനം മൽപ്പൊടു എഞ്ച പണ്ട നാല് ക്ഷേത്രക്കു നമ്മ ഗുർസവടു പണത് ആനന്ദത്തിനൊട്ട് നെനപ്പ് മൽത്ത ഒഞ്ചി ജാനപദ വൈദ്യ ദയക് പണ്ട ഹള്ളിട് ഇത്ത ബാ ബോടുത്തനാഥ് വിജ്ഞാനം മുൻ വരുതിണ്ട് ഉച്ചുതുച്ചനക്ക് മരുത്ത് കുറപ്പനക്കിളി പെദ്ദ പെപ്പനക്കിളി ബെത്തെ ബെത്തെ ഗണ്ട നോവുക്കു മരുത്ത് കുറപ്പനക്കിളി എത്തോ ജന പ്രതി ഹള്ളിലെ ഈ സംസ്കൃതി ഒർത്തൊന്ന് ബത്തനക്കുള്ളിരി ಅಂಚಾದ ಒಂಜಿ ಜಾನಪದ ವೈದ್ಯ ವಿಭಾಗ ಒಂಜಿ ಪ್ರಶಸ್ತಿ ಜೋಡು ಪರಂಪರೆ ಹಿಡಿದು ಬೌದ್ಧನ ಪಾರ್ಧನಲ್ಲಿ ಹಿಡಿದು ಪತ್ತಿನ ಪ್ರತಿಯೊಂಜನ ವರ್ತನ ಬೌದ್ಧನ ಮೌಖಿಕವಾದ ವರ್ತನ ಬೌದ್ಧನ ಅಂಚಿನ ನಮ್ಮನ ಪರಂಪರೆ ಉಂಡು ಅಂಚಾದ ಜಾನಪದ ಹಾಡುಗೊಂಜಿ ಗೌರವ ಕೊರಡು ಪ್ರಶಸ್ತಿ ಹೃದಯೋಡು ಆಯ್ತು ಒಟ್ಟುಡೆ ಜಾನಪದ ಕುಣಿತ ನಮ್ಮ ಕಂಗೀಲು ಒಬ್ಬ ಬೇತ ಬೇತ ನೃತ್ಯಲು ನಮ್ಮ ಕಾಲಕಾಲಕ್ಕೆ ಸರಿಯಾದ ಬರ್ಪನಂಚಿನ ನಮ್ಮನ ತುಳುನಾಡದ ಬೇತ ಬೇತ ನೃತ್ಯಲುಲ್ಲ ಆ ತುಳುನಾಡದ ತುಳು ನೃತ್ಯ ವಿಭಾಗ ಗೊಂಜಿ ಪ್ರಶಸ್ತಿ ದೇವಡು ಆಯ್ತುಟ್ಟುಡು ಜಾನಪದ ಕ್ರೀಡೆಯಲು ನಮ್ಮನ ಹಳ್ಳಿಡು ಪ್ರಾಥಮಿಕ ಶಾಲೆಡ್ ಪೋಪನ ಪತ್ತಿನ ಪ್ರತಿ ಊರದ ಜಾತ್ರದ ಸಂದರ್ಭ ಆಪನಂಚಿನ ಮಾತ ಕ್ರೀಡೆಯಲುಲ್ಲ ಅಂಚ ಜಾನಪದ ಕ್ರೀಡೆಯಲು ನಾಲ್ಕು ವಿಭಾಗಗಳನ್ನು ಗುರುಸನ ವಿಭಾಗ ಮಲ್ತದೆ ಐಕೊಂಜಿ ಪುರಸ್ಕಾರ ದೇವಡು ಒಂದು ಪಂಡ ಪ್ರಶಸ್ತಿ ಅತ್ ಪುರಸ್ಕಾರ ದೀದ್ ಐಕೊಂಜಿ ನಾಮಿನಲ್ ಒಂಜಿ ಈತ ಬಹುಮಾನ ಕೊರಂಡ ಪ್ರಯಾಸ ಆ ವಿಭಾಗವನ್ನು ನಮ್ಮ ಪ್ರೋತ್ಸಾಹಿಸಲೇ ಕಾಪಾಡು ಗುರುತಿಸಲೇ ಕಾಪಾಡು ಪನ್ನಾಗ ಸುಮಾರು ಜನ ಇತ್ತರು ವಿಮರ್ಶಕರು ಹೆಂಗಿಲ್ಲ ಇಟ್ಲ ಕಣಬೇರೆ ಪನ್ಪು ನಮ್ಮಲ್ಲ ವಿಷಯ ಇತ್ತು ಆಯ್ನ ಮಲ್ಪು ನೀರು ಅಂತ ಕೇಂದ್ರರು ಯಾನ್ ಪಂಡೆ ಎಳಕುತ್ತ ಯಾನ್ ಮಲ್ಪೆ ಆ ಕೆಲಸ ಮೂಡುಬಿದ್ರದ ಸಮಾಜ ಮಂದಿರಡು ಭಾರಿ ಪೊರ್ಲುಡು ಸಂಘಟನೆ ಮಲ್ಪನಂಚಿನ ಒಂಜಿ ಸುಯೋಗ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರೇ ಎನ್ನಮಿತ್ತು ಪುಗ್ಗೆಲ್ದಕ್ಕೆ ಜವಾಬ್ದಾರಿ ಪಾಡಿಯರ ಆಯ್ನ ಭಾರಿ ಪೊರ್ಲುಡು ಮೂಡುಬಿದ್ರಡು ಮಲ್ತೋ ಜಪಾಯ ಐಕೊಂಜಿ ಪುರಸ್ಕಾರಲ ಕೊರೋನ ಕ್ರಮ ಇತ್ತು ಇತ್ತೇನು ಮುಂದುವರ್ತಂದು ಬೌದ್ಧರೇ ಜಂಗ್ ಕೂತಿದ್ದೀನಿ ನೆಪಿಚ್ಚು ಆಯ್ತು ಒಟ್ಟುಡೇ ಈ ಜಾನಪದ ಕುಣಿತಲು ನೆತ್ತಮ್ಮ ಬಗ್ಗೆ ಒಂದು ಶಿಬಿರ ಮಲ್ಪಡು ಇತ್ತೆ ನಮ್ಮ ಮೇರಿ ಬಾರಿ ಬಾರಿ ಕ್ರಾಚಿ ಪಡೆದಿನಕ್ಕೆ ಉಳ್ಳರಿ ಏರ್ ಮಲ್ಪುನು ಶಿಬಿರ ಅಂದಾಣೆ ಪ್ರತಿ ಒಂಜಿ ಪಂಡ ಕಂಗೀಲು ನೃತ್ಯದಾದ ಆಯ್ತು ಹಿನ್ನೆಲೆದಾದ ಆತನ ಮಹಾಕಾಳಿ ಬರ್ಪನ ಆಯ್ತು ನೃತ್ಯದ ಹಿನ್ನೆಲೆದಾದ ಅವೇನು ಎಂಚ ಮುಂದುವರ್ತೊಂದು ಬರಡು ಅಂತ ಅನ್ನೋ ದೃಷ್ಟಿಡಿ ನಮ್ಮನ ಕರಾವಳಿ ಕರ್ನಾಟಕದ ತುಯಿ ತುಳುನಾಡದ ಏತು ಮಾತ ಈ ಇಂಚಿನ ಪ್ರದರ್ಶನಲುಲ್ಲ ಸಾಂದರ್ಭಿಕವಾದ ವರ್ಪಣಿಂಚಿನ ವಿಷಯಲುಲ್ಲ ಐನು ಪೂರ ಮಲ್ಪಡು ಅಂತ ಬಂದೆ ಅಭಿಪ್ರಾಯ ಕೊರನದಾಗೆ ಅವೆನ್ನ ಏರು ಮಲ್ಪುನು ಅನ್ನೋ ಪ್ರಶ್ನೆ ಬರ್ತದೆ ನನ್ನ ಸಂಘಟನೆ ಮಲ್ಪುನೇರಿ ತರಬೇತಿ ಕೊರಪುನೇರಿ ಐಕ್ ಸಂಪನ್ಮೂಲ ವ್ಯಕ್ತಿಲ ನಾಡೋಡಿ ಯಾನು ಬನ್ಪುನತ್ತು ಮೇರು ಬನ್ನತ್ತು ವಿಷ್ಣುಮೂರ್ತಿ ಭಟ್ನಂಜನಗಳು ಬರಡು ಆಯಾ ಕ್ಷೇತ್ರಡು ಏರೇರು ಸಂಜನಗಳು ಅಕ್ಕಲು ಮಾತ್ರ ಬರಡು ಅಂತ ಪಣದ ಬನ್ನಾಗ ಅವುಲ ವಿವೇಕ ರೈಕುಲು ಮಲ್ಲ ಜವಾಬ್ದಾರಿ ಎನಮಿತ್ತೆ ಕೊರಿಯರಿ ನಮ್ಮ ಎನಮಿತ್ ಕೊರಿಯರ್ ಬಣ್ಣ ಅಕಾಡೆಮಿದ ಪರವಾದ ನಮ್ಮನೇನು ಮಲ್ಪಡು ಮೂಡುಬಿದ್ರಿದ ಬಿಲ್ಲವ ಸಮಾಜದ ಸಭಾಂಗಣಡು ಎಡಮದಿನದು 10 ದಿನದ ಒಂಜಿ ತರಬೇತಿ ಶಿಬಿರ ಮಲ್ತ ಪೂರ ಆಯಾ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಲಿನಲ್ಲಿ ತುಂಬತ್ತದೆ ಅಗ್ಲ ಎಂಚಿನ ಗೌರವದನ ಕೊರಡಾಯಿನ ಪೂರ ಕೊರ್ಪದು ಇನಿ ರಮೇಶ್ ಕಲ್ಮಾಡಿನಂಚಿನ ಒಂಜಿ ವ್ಯಕ್ತಿಲು ರಾಷ್ಟ್ರೀಯ ಮಟ್ಟುಡಿನ ಗುರುಸಾದ ನನಗೆ ಪುದರ್ ಕೇಂದ್ರ ಪರಯಾರು ಅಕ್ಕಲಿಗೆ ಸಮೇತ ಎಂಗ್ಲ ಮೂಡುಬಿದ್ರದ ನಾರಾಯಣ ಗುರು ಸಭಾಭವನಡು ಆನಂದ ದಿನೊಟ್ಟು ತುಳು ಅಕಾಡೆಮಿದ ಒಂಜಿ ತರಬೇತಿ ಕೊರನೇಡಿದ ಹತ್ರ ಸಂಪನ್ಮೂಲ ವ್ಯಕ್ತಿಲಿನಲ್ಲಿ ತುಂಬತ್ತದೆ ಸಾಧ್ಯ ಇತ್ತನಾಗಲಿ ಆಸಕ್ತಿ ಇತ್ತನಾಗಲಿ ಮುಂದುವರಿತೀರಿ ಆಂಡ ಅಕಾಡೆಮಿ ಮಲ್ಪಡುತ್ತಿನ ಕೆಲಸ ಅವ್ಯಕ್ಕೆ ಬೋಡಿತಿನಂಚಿನ ಆಗಲೇನು ಗುರುತಿಸದೆ ಗೌರವಿಸದೆ ಆ ಕಲೆ ಕ್ರೀಡೆ ಪ್ರತಿ ಪಂದ್ರೂ ಮುಂದುವರ್ಸೋನಂಚಿನ ಒಂಜಿ ಕೆಲಸ ನಮ್ಮ ಮಲ್ಪಡು ಅನ್ನೋ ದೃಷ್ಟಿಡಿ ವಿವೇಕ ರೈಕಲು ಆನಿದಿನೊಟ್ಲೇ ಇಂಕ್ ಭಾಳ ಬೇರೆ ತಟ್ಟದ ಸಹಾಯ ಕೊಡ್ತೀರಿ ಅವಲ ಮಸ್ತು ಪ್ರಯೋಜನ ಬರ್ತೀನಿ ಮಸ್ತು ಜನ ಇಟ್ಟು ತರಬೇತಿಯನ್ನು ಪಡೆಯಿರಿ ಅನೇಕ ಜನಕ್ಕೆ ಸಂಪನ್ಮೂಲ ವ್ಯಕ್ತಿಲಾಗಿ ಅಲ್ಪ ಬತ್ತದ ಒಂಜಿ ಮಾರ್ಗದರ್ಶನ ಕೊಟ್ಟಿನ ಅವಕಾಶ ಸಿಕ್ಕನೆ ನನ್ನ ಒಂಜಿ ಘಟನೆ ಮಾತ್ರ ನೆನಪು ಮಲ್ಪ ಹೆಚ್ಚು ಬಿದ್ದ ಪೋಪಿಜಿದ ಎನ್ನಂಗ್ಲೇ ಕೊರ್ತನ ಸಮಯ ಅಡ್ತಲೇ ಮುಗಿಪು ನಂಚಿಲ್ಲ ಜವಾಬ್ದಾರಿ ಉಂಡು ಏನ ಕಂಬಳ ಕ್ಷೇತ್ರ ಏನು ಬತ್ತನದಾಗ ಇನಿ ಹಿಂಗ ಭಾಳ ಅಭಿಮಾನುಡಿ ಏನು ಪಾತ್ರ ಬದ್ದ ಇನಿ ತುಳು ಸಾಹಿತ್ಯ ಅಕಾಡೆಮಿದ ಚಾವಡ್ಡಿ ನಮ್ಮ ನಾಲ್ಕು ಗೋಡದ ಲೈ ಪಾತ್ರನ ವಿಚಾರ ಒಂದತ್ತಿ ಇನಿ ತುಳು ಭಾಷ್ಯದ ಒಂಜಿ ಸೌಂದರ್ಯ ಕರಾವಳಿ ಕರ್ನಾಟಕದ ಆಚರಣೆ ಆರಾಧನೆ ನಂಬಿಕೆಯಲು ಭೂತಾರಾಧನೆ ನಾಗಾರಾಧನೆ ಪೂರ ನಂಬಿಕೆಯಲು ಆಚರಣೆಯಲು ಇನಿ ಕಂಬಳದ ಸಂಸ್ಕೃತಿದು ಒರಿದು ಬರ್ತದೆ ಆತ ಮಾತ್ರ ಮಾಧ್ಯಮ ಲೋಕದ ಮೂಲಕ ಇನಿ ಜಗತ್ತಿಗೆ ತುಳು ಭಾಷೆದ ಪರಿಚಯ ಮಲ್ಪುನಂಚಿನ ಭಾಳ ಒಂಜಿ ಸುಂದರ ಅವಕಾಶ ನಮಗೆ ಮಾತ್ರ ತೆಗೆದಿನಿ ಇನಿ ನಡತೊಂದಿತ್ತಲಗನೇ ಇನಿ ಜಗತ್ತದ ಮಾತ ಮೂಲಿಡ ತುಳು ಭಾಷೆ ಪಂಡದಾದ ಅವಲು ಬೇತೆ ಬೇತೆ ದೇಶದ ಇಂಕ್ಲಾಗಿ ಪ್ರತಿ ಕಂಬಳ ನಗಲು ಒಂಜಿ ಮಾಹಿತಿಲಿ ಬರೋದು ಇಪ್ಪುಡು ಅಲ್ಪದ ಊರದ ಜನಕ್ಕೂ ಸೇರಿದೆ ಭಾರಿ ಮನಲ್ಲ ಒಂಜಿ ಹಾಲ್ ಬುಕ್ ಮಲ್ತದೆ ಅವ್ರು ಮಲ್ಲ ಎಲ್ ಇ ಡಿ ಪಾಡ್ದು ಬರೀ ದೇಶದ ಭಾರತದಲ್ಲಿ ಮಾತ್ರ ಹತ್ತಿ ಬೇತೆ ಬೇತೆ ದೇಶದಾಗೆಲ್ಲ ಅವ್ರು ಸೇರಿದೆ ಕಂಬಳ ಪಂಡದಾದ ಒಂಜಿ ಕ್ರೀಡೆ ಅಂತ ಉಪನ ಆಯ್ತು ಒಟ್ಟುಡು ಯಾನ್ ಪನ್ಪುನಂಜಿನ ಬಂಡ ನನ್ನ ಸಂಸ್ಕೃತಿ ಒರಿನಂಚಿನ ಕೆಲಸ ನಮ್ಮದ ಭಾಷೆದ ಪರಿಚಯ ಪ್ರಾಶಾಯಿನ ತುಳು ಭಾಷೆ ನಗ್ಲಿ ಕೇನರ್ ಲಜ್ಜಿ ತೂವರ್ ಲಜ್ಜಿ ಅಂತ ತೋಜು ನನ್ನಂದಾಜಿಡಿ ಆಯ್ತ ವಿಮರ್ಶೆ ಅನ್ಮಲ್ ಪರಪುಪ್ಚಿ ಆಂಡ ಕಂಬಳ ಇನಿ ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತರಿ ಬಡವರನ್ನು ಒಂಜೇ ಒಂಜು ತಾರತಮ್ಯ ಇಜ್ಜಂದೆ ಸಕುಟುಂಬ ಸಮೇತರಾದ ಬತದು ಸಾವಿರ ಸಾವಿರ ಸಂಖ್ಯೆಡಿ ಸೇರ್ದು ತುಳು ಭಾಷೆನ ಪರಿಚಯಿಸೋನಂಚಿನ ತುಳು ಸಂಸತ್ತಿನ ಒರ್ಪುನಂಚಿನ ಕೆಲಸ ಇನಿ ಮಲ್ತೊಂದುಂಡು ಪನ್ನೈನೆ ನಿಗಿಲಗಡ ಮಿತ್ತು ಅಭಿಮಾನಪೂರ್ವಕವಾದ ಅನ್ಪನೊಂದುಲ್ಲ ದಯಾನಿಕ ಐವತ್ತಾಜು ವರ್ಷದ ಕಂಬಳ ಕ್ಷೇತ್ರದನ್ನ ಅನುಭವ ಉಂಡು ಎಂಕಿನಿ ಉಲ್ಲಾಸ ಕುರ್ತು ನವ್ವೇ ದಯಬಂಡ ನಿಖಿಲಗೆ ಏತ ಜನಕ್ಕೆ ತೆರೆದಿನ ಜ ಗೊತ್ತಿಜ್ಜಂಕಿ ಕಂಬಳ ಸಂರಕ್ಷಣೆ ನಿರ್ವಹಣೆ ಬಗ್ಗೆ ತರಬೇತಿ ಅಕಾಡೆಮಿ ಪಣದ ಒಂದು ಸಂಸ್ಥೆಯನ್ನು ಸಮಾನ ಮನಸ್ಕರಾದ ಪತ್ತೊಂದು ಜನ ಎಂಗಲು ಅಯ್ಯನ ಹುಟ್ಟು ಪಾಲ್ತದೆ ಐಟು ಆಜಿ ಬ್ಯಾಚ್ಡ್ ಎಂಗಲು ತರಬೇತಿ ಕೊಡ್ತ ಅವೆಂಚ ಯೋಗ ವ್ಯಾಯಾಮ ವ್ಯಕ್ತಿತ್ವ ವಿಕಸನ ಆಹಾರ ಪದ್ಧತಿ ಇರಲಿನ ಸಾಂಕು ನಲ್ತಿರೋದು ಪತ್ತಿನ ದೆಕ್ಕು ನಲ್ತಿರೋದು ಪತ್ತಿನ ಆಹಾರ ಕೊರತು ನಲ್ತಿರೋದು ಪತ್ತಿನ ಗಿಡ ಪೂರ ತರಬೇತಿ ಆಗಲಿಕ್ಕೆ ಕೊರ್ತು ನೈಟಿ ಇನಿ ಜಾಗತಿಕ ಮಟ್ಟೋಡು ಹುಸೇನ್ ಬೋಲ್ಟ್ನ ಮೀರಿನ 8.78 8.6 seconds ನೂದು ಮೀಟರ್ನ ಓಡ್ದು ಪಾರ್ದನಂಚಿನ ದಾಖಲೆ ಈ ನಮ್ಮ ತುಳು ಸಂಸ್ಕೃತಿಯ ಕಂಬಳದ ಮಾತ ದಾಖಲೆಯನ್ನು ನಾವು ಇನಿ ಮೀರಿದುಂಡು ಅವಿನ ಇಗ್ಲಿಗೆ ನೆನಪು ಮಲ್ ತಂದು ಮದ್ರಾಸಿದ ಚೆನ್ನೈಡು ಒಂದು ಸರಿ ಇಂಗ್ಲಿಗೆ ಶಿಬಿರ ಅಲ್ಪ ಯೋಜನೆ ಮಲ್ತಿತ್ತಿರು ಎನ್ನ ಪರಿಚಯ ತಗಲಿ ಪಾಮ್ ಗ್ರೋ ಬಕ್ಕ ಅಶೋಕ ಹೋಟೆಲ್ ಅಲ್ಪ ಇಂಗ್ಲೇ ಅವಕಾಶ ಮಲ್ತು ಕೊರಿಯರಿ ತೋರ್ನೆ ಗಾರ್ ಒಂಜು ಹೋಟೆಲ್ ಕೊರ ಸಾಧ್ಯ ಚಂದ್ರ ಅಡ್ಡು ಹೋಟೆಲ್ ಕೊರಿಯರ್ ವಿಷಯ ಗೊತ್ತಾಂಡು ಎಂಕೆ ಪನ್ನಗೆ ಅನ್ಪಂಡೆ ಒಂದು ಆಪಜಿ ಹಿರಿಯಾಗಲು ಒಂಜು ಕಡೆ ಟಿಪ್ಪರಿ ಎಂಗ್ಲ ಮಾತು ಒಟ್ಟುಗೆ ಸೇರಿದ ಮೂರು ಪಾತೇರದಲ್ಲ ಇತ್ತಂಡ ಬೌದು ನಕಲಿ ಪನ್ನಗ ತಕ್ಷಣ ಆಯ್ತ ಧನಿಕಲು ಎರಡು ಮುಂದೆ ಬಳ್ಳಾಲ್ ಫ್ಯಾಮಿಲಿ ತಗಲಿ ವ್ಯವಸ್ಥೆ ಮಲ್ತದೆ ಒಂಜೇ ಕಡೆ ಟಿಪ್ಪು ನಂಚಿನ ವ್ಯವಸ್ಥೆ ಮಲ್ತದ್ರೆ ಇಂಗ್ಲೇ ಬೋಡಿತ್ತು ನಂಚಿನ ಅನುಕೂಲನು ಒಕ್ಕ ವಿದ್ವಾಂಸರನಗಲು ಗೋಷ್ಠಿದ ಬಗ್ಗೆ ಮಾತು ಪಾತೇರ ನಂಚಿನ ಆತಮಲ್ಲ ಮಟ್ಟೋ ಜ್ಞಾನ ಆದಿನಕುಲ ಬೋಧಿತಿಜಿ ಅಂಡ ಇಂಕೊಂಜವಲು ಅನುಭವ ಹತ್ತಿನಂಚಿನ ಬಂಡ ಅಲ್ಪ ತಿರುಕ್ಕುರುಳ್ ಗ್ರಂಥನು ಮಾರ್ಬಲ್ ಸ್ಟೋನುಡು ಕೆತ್ತದು ಮಲ್ದು ನಂಚಿನ ಒಂಜಿ ಆ ಒಂಜಿ ದೃಶ್ಯ ಯಾನ್ ತೂಪು ನಂಚಿನ ಅವಕಾಶ ದಿಕ್ಕಣೆ ಆ ಗ್ರಂಥ ಇಂಚಿನ ಏರ್ನ ವಿಮರ್ಶೆ ನಮಗೆ ಅಗತ್ಯ ಜಿತ್ತೆ ಅಂಡ ಎನ್ನಮಿತ್ ಪ್ರಭಾವ ಬೀರಿನ ಬಂಡ ಈ ತುಳು ಅಕಾಡೆಮಿದವರು ಸದಸ್ಯ ಆದಿತ್ಯನ ಹಿಡಿದಾತ್ರ ಆನಿದ ದಿನೊಟ್ಟು ಚೆನ್ನೈಗೆ ಪೋಪು ನಂಚಿನ ಒಂಜಿ ಅವಕಾಶ ಇಂಗ್ಲಿಗೆ ಒಂಜಿ ತಿಕ್ಕಿನ ಹಿಡಿದಾತ್ರ ಎನ್ನ ಊರದ ಬಸದಿ ದೇವಸ್ಥಾನಡು 42 ಆರಾಧನೆ ಆಯ್ನ ಸುಂದರಡು ಭಕ್ತಾಮರದ 42 ಶ್ಲೋಕಲೇನು ರೂಬಿ ರೆಡ್ ಗ್ರಾನೇಟೆಡ್ ಕೆತ್ತದು ಐಕ್ ಚೌಕಟ್ಟು ಪಾಡ್ದು ಐಕ್ ಎಲ್ ಇ ಡಿ ಬಲ್ಬ್ ಪಾಡ್ದು ಬಸದಿದ ಸುತ್ತ ಇನಿ ಪೋಣಿಸವರ ಎಂಕ್ ಪ್ರೇರಣೆ ಆತನೆ ಆನಿದ ಮದ್ರಾಸದ ಎಂಗ್ಲ ತುಳು ಅಕಾಡೆಮಿತ ಶಿಬಿರ ಅವಲು ತೂತು ನಂಚಿನ ಆ ಸನ್ನಿವೇಶಲು ದೃಶ್ಯಲು ಹೆಚ್ಚಿ ಈ ಸಂದರ್ಭ ಪಾತ್ರೆ ಇನಿ ಮಾತಿರ ನೆನಪು ನಂಚಿನ ಬೇಂದ್ರೆ ಒಂಜು ಪಾತ್ರೆ ಪನ್ಪಿರ್ದೆ ಅಂಡ ಚುರುಕು ಪನರ ಪೋಂಡ ಕಷ್ಟಪಡೋದು ಪಂಡಿಜಾನ್ ನಾಲಿಗೆಗೆ ನಿಲುಕದ ನುಡಿಗಳುಂಟು ನುಡಿಗಳಿಗೂ ನಿಲುಕದ ಭಾವ ಉಂಟು ಒರಿಯೊರಿಯನ್ನ ನೆತ್ತು ನಗಲ ಎಂಕೆ ಆನಿ ದಿನೊಟ್ಟು ಎನ್ನ ಹಿರಿಯ ಅಣ್ಣನ ಕೈ ಎತ್ತಿದ್ದು ಎಂಕ್ಲೆ ಮಾರ್ಗದರ್ಶನ ಕೊರ್ತು ನಗಲಿ ತುಳು ಸಾಹಿತ್ಯದ ಆನಿ ದಿನಮುಟ್ಟ ಮಸ್ತು ಬುಳೆ ಪದ ನಗಲುಳ್ಳಿರಿ ಆ ಬಗ್ಗೆ ಆನೆ ಅಗ್ಲಿಗೆ ಮಾತಿರಗಳ ಸಂತೋಷ ಪಡೆಯೆಂದು ಎನ್ನ ಪ್ರೊಫೆಸರ್ ಜೀಶಂ ಪರಮಶಿವಯ್ಯ ಅಂದಿತ್ತೀರಿ ಆರು ಒಂದು ದಿನ ಎತ್ತದೆ ಎನ್ನ ಪಂಡೇರಿ ಮಿಸ್ ಕದಂಬ ಕರ್ನಾಟಕದಲ್ಲಿ ನಿಮ್ಮ ಕರಾವಳಿಯಲ್ಲಿ ಎರಡು ಕಲೆಗಳಿಗೆ ಸಾಕಷ್ಟು ಅವಕಾಶಗಳುಂಟು ಒಂದು ಯಕ್ಷಗಾನ ಇನ್ನೊಂದು ಕಂಬಳ ನೀನು ಯಾಕೆ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಾರ್ದು ಕ್ಷೇತ್ರ ಕಾರ್ಯ ಅಂದರೆ ಹೇಗೆ ಅಂದ್ ಪಂಡಿ ಹಿಂಗೆ ಕಲ್ಪಾಯ್ನಾರು ಆರು ಎನ್ನ ಫಸ್ಟ್ ಪಿ ಯು ಸಿ ಡಿ ದಯಾಬಂಡ ವಿವೇಕ ರೈಕಲ್ ಹಿಡಿದು ಯಾನು ಆಜಿ ತಿಂಗಳಲ್ಲಿ ಎಂಕ್ಲೈತೆ 80 ರನ್ನಿಂಗ್ ಪ್ರಾರಂಭ ಆತಂಡೆ ಆರಿಗೆ 80 ಒಂದು ಮುಟ್ಟ ಮುಖ್ಯ 81 ಕಾರ್ದೀಪು ನಂಚಿನ ಸಮಯ ಬತ್ತಂಡೆ ಆಂಡಲ ಲವಲವಲ್ಕೆಡಿ ಇಪ್ಪಡು ಅಂಡ ಎಂಕ್ಲಿಗೆ ಎಂಗ್ಲು ಆಹಾರವೇ ಅಭ್ಯಾಸ ಎಂಗಲ್ ನಂಬುದು ನಂಚಿನ ಸತ್ಯ ಎಂಗಲ್ ತಿನ್ಪು ನಂಚಿನ ಆಹಾರ ಎಂಗಲ್ನ ಒಡನಾಟ ಎಂಚ ಬಂಡ ಒರಿ ವ್ಯಕ್ತಿ ಎಂಚ ಅಂದ ಕೇನೋಡಂಡಗೆ ಪನ್ನೋಡಂಡಗೆ ಆಯ್ನ ಸ್ನೇಹಿತರಿ ಇರಿನ ಪಂಡ ಅವನಿಗೆ ಪಂಡ ಆಯ್ತು ಅಗಲ ಪೂರ ಅಭ್ಯಾಸ ಅಗಲ ಚಟುವಟಿಕೆಯಲ್ಲಿ ಪೂರಲ್ಲ ಬರ್ಪುಣ ಎಂಕಿ ಆನಿದ ದಿನಕ್ಕುಳಡಿ ಅಗಲ ಕೊರ್ತು ನಂಚಿನ ಪುಡಿಚಿ ತಯಾರಿಡಿದ ಪತ್ತಿನ ನಂದಾವರಡಿದ ಪತ್ತಿನ ಪ್ರತಿವರೇನಲ್ಲ ಎಂಕಿ ಇನ್ನು ನೆನಪು ಬರ್ಪುಣ ಯಾನಿನಿ ಅಗಲಡಪ್ಪ ಕೆಲಸ ಮಲ್ದೆ ಅಂತ ಅನ್ಪಣ ಎಂಕ್ ಕೊಂಚ ಮಲ್ಲ ಗೌರವದ ಸಂಗತಿ ಆಂಡ ವಿವೇಕ ರೈಕಲು ಆನಿ ಏನ ನಡಪಡೊಂದಿನ ರೀತಿ ನಡಪಡೊಂದು ರೀತಿ ಅನ್ಪಂಡ ಓವು ಎಂಗಲು ಸಸ್ಯ ಸುಲಹ ಸಲ ಸೂಚನೆ ಕೊಂಡಲ್ಲ ಅಯ್ಯನೇ ಸರಿಯಾದ ರೀತಿ ರೈಟ್ ಸ್ಪಿರಿಟ್ ಹಿಡಿದೆ ತೊಂದು ಎಸ್ ಗೋ ಹೆಡ್ ಅಂದ್ ಪಣದ ಪ್ರೋತ್ಸಾಹ ಕೊಡ್ತೀರಿ ಮಾರ್ಗದರ್ಶನ ಕೊರ್ತೀರಿ. ಎರಡದಾಯಿನ ಸೇವೆನ ಪ್ರಾಮಾಣಿಕವಾದ ಅನ್ಯದಿನೊಟ್ಟು ಮಲ್ತದೆ ಇನಿ ಮುಪ್ಪತ್ತು ಮುಪ್ಪತ್ತೆರಡು ವರ್ಷದ ಬೊಕ್ಕ ಅರೆನೊಟ್ಟಿಗೆ ಒಂಜಿ ವೇದಿಕೆಟಿ ಕುಲ್ಲುದು ಆ ನೆಲಟ್ಟು ಆ ಒಲ್ಪ ಇತ್ತಂದಾರ ಪಂಡಿರ್ ಎಂಗ್ಲಿ ಇನಿ ಇಂಚಿನ ಭವ್ಯ ಬಂಗ್ಲೆಡೆ ಒಂಜಿ ವೇದಿಕೆಡು ಮಾತ ತುಳು ಸಾಹಿತ್ಯಗು ಸೇವೆ ಸಲ್ಲಿಸದನ ಅರ್ಪಣಾ ಮನೋಭಾವಡು ಕೆಲಸ ಮಲ್ದನಂಚಿನ ಮಾತೆರ್ನ ಮಧ್ಯಡು ವಿವೇಕರೈಕಲ್ನೊಟ್ಟುಡು ಕುಲ್ಲುನಂಚಿನ ಒಂಜಿ ಅವಕಾಶನ ಎಂಕೆ ತಾರಾನಾಥ್ ಅವಕಾಶ ಮಲ್ತು ಕೊರಿಯರಿ. ಆ ಮುಪ್ಪ ವರ್ಷದ ನೆನಪುನು ಪಿರಪ ಮಲ್ತೊಂಡು ಒಂಜಿ ಅವಕಾಶ ಬೊಕ್ಕ ಐದು ಎಂಗ್ಲ ಪಾಡ್ದನಂಚಿನ ಒಂಜಿ ತಳಹದಿ ಇಡ್ದು ಬಗ್ಗೆ ಬತ್ ಪಂಚಾಂಗ ಭಾರಿ ಭದ್ರತೆ ಭದ್ರ ಇತ್ತಂದ್ರೆ ಕಟ್ಟಡ ಎತ್ತು ಮೆಲ್ಲಪಣು ಉಳ್ಳೇರು ಮುಪ್ಪ ಮಾತ ದಿಗ್ಗಜಕ್ಕನಾಗಿ ಉಳ್ಳೇರು ಒರಿಯೋರಿನ ಪುದರ್ಪನಂದೆ ನಿಖಿಲ್ ಮಲ್ತನ ಮಾತ ಸೇವೆನೆಗೆ ಅಭಿನಂದನೆ ಮಲ್ತೊಂದು ಎಂಕ್ಲಿಗೆ ಪ್ರಾರಂಭಿಕೊಡು ಒಂದೊಂಜಿ ಪ್ರಾರಂಭ ಮಲ್ಪರ ಅವಕಾಶ ಮಲ್ತು ಕೊರ್ತನ ಎನ್ನ ಕಂಬಳ ಕ್ಷೇತ್ರ ಅಂಚನೆಯ ವೀರಪ್ಪ ಮೊಯ್ಲಿಯರು ಜಯಪ್ರಕಾಶ್ ಹೆಗ್ಡೇರು ಮೊಗಲು ಮಾತೆಲ್ಲ ನಮಗೆ ಒಂಜಿ ಸಂದರ್ಭಗಳ ಪುರ್ತುಡ್ಲ ನಮ್ಮಡಪ್ಪ ಮಸ್ತ್ ಗೌರವ ಉಡಿಪುನಂಚಿನ ವ್ಯಕ್ತಿಗಳು ಆಗಲೇನು ಮಾತೆರಲ್ಲ ಈ ಸಂದರ್ಭ ನೆನೆತ್ತೊಂದು ಅವಕಾಶ ಕಾದು ವಂಚಿಸ್ತಾದ್ರೆ ಅಂಟು ಪಾತ್ರ
3: ಮುಪ್ಪ ವರ್ಷ ಪಿರಾಕದ ನೆಂಪುನು ನಮ್ಮ ನಡುಟು ಪೊರ್ಲು ಪೊಲಿಕೆಡು ಪಟ್ಟೊಣ್ಯ ಗುಣಪಾಲ ಕಡಂಬೆರೆಗೆ ಸೋಲೈತದ ಸೋಲ್ಮೆ ಸಂದಾವೆ
0: ಇತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ಕುಡ್ಲದ ತುಳುಭವನದ ಸಿರಿಚಾವಡಿ ನಡತ್ತಿನ ಬೆನ್ನಿದ ಪನಿದೊಂಪ ಉದಿಪನ ಪ್ರೊಫೆಸರ್ ಬಿಎ ವಿವೇಕ್ ರೈಕುಲ್ನ ರಡ್ಡು ಬೂಕುಲ ಬುಡುಗಡೆ ತುಳುವ ಜಾಲಪೊಲಿ ನಾಲಾ ಇಡ್ದ ನಾಲೂರುಗೋ ಬರವು ಸರವುದ ತುಲಿಪು ಪಾತರ ಕತೆತ ಪೊರ್ಲು ಈತನೇಟ ವಿಚಾರಕೂಟದ ಈಲೇಸದ ಸುರೂತ ಗೋಷ್ಠಿಡು ತುಳು ಅಕಾಡೆಮಿದ ಅಧ್ಯಕ್ಷರಾದ ವಿವೇಕ್ ರೈಕುಲು ಈ ವಿಚಾರದ ಬಗೆಟು ಪಾತೆರ್ನಾರು ವಿವೇಕ್ ರೈಕುಲ್ನ ಕಾಲದ ತುಳು ಅಕಾಡೆಮಿದ ಸದಸ್ಯರು ಅಂಚನೆ ನಿವೃತ್ತ ಪ್ರಾಂಶುಪಾಲರಾಯಿನ ಗುಣಪಾಲ ಕಡಂಬ ಇಡೆಗು ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮಡು ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮತ್ತು ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ತಂತ್ರಜ್ಞಾನವನ್ನು ಸಮರ್ಥವಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದಿದ್ದಾರೆ. ದೂರುಗಳ ತ್ವರಿತ ಪರಿಹಾರ, ದತ್ತಾಂಶ ಆಧಾರಿತ ಆಡಳಿತ, ಆಸ್ತಿ ಮತ್ತು ಜಮೀನಿನ ಹಕ್ಕುಗಳ ಭದ್ರತೆ ಹಾಗೂ ದೈನಂದಿನ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆಯ ಮೂಲಕ ನಾಗರಿಕ ಸೇವೆಗಳನ್ನು ಜನಸ್ನೇಹಿಯಾಗಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ಬರಪೀಡಿತ ತಾಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಬರಪಟ್ಟಿಗೆ ಸೇರ್ಪಡೆಯಾಗಲಿವೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ನಾಡಿನ ಜನರ ಆರೋಗ್ಯ ಹಾಗೂ ಜೀವ ರಕ್ಷಣೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ನೀಡಿರುವ ಅವರು, ಆಹಾರ ಮತ್ತು ಔಷಧ ಸುರಕ್ಷತಾ ತಪಾಸಣೆಗಳನ್ನು ನೇರವಾಗಿ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಮೂಲಕ ರಾಜ್ಯ ಸರ್ಕಾರ ಗ್ರಾಹಕರ ಹಿತ ಕಾಪಾಡುತ್ತಿದೆ. ಇತ್ತೀಚೆಗೆ ನಡೆಸಿದ ತಪಾಸಣೆಗಳಲ್ಲಿ 1,38,00,000 ರೂಪಾಯಿ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಲೇಬಲ್ ಮಾಡಿದ ಆಹಾರ ಉತ್ಪನ್ನಗಳು ಪತ್ತೆಯಾಗಿವೆ. 4,00,000 ರೂಪಾಯಿಗೂ ಅಧಿಕ ಮೌಲ್ಯದ ಅನಧಿಕೃತ ಔಷಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದ್ದು, ಸಾರ್ವಜನಿಕರ ಆರೋಗ್ಯ ಮತ್ತು ನಿಯಮ ಪಾಲನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಯುವ ಸಂಸತ್ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಮ್ಮಿಕೊಳ್ಳುವ ಈ ಯುವ ಸಂಸತ್ ಚರ್ಚಾಗೋಷ್ಠಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದ್ದು, ನವೆಂಬರ್ 26 ಸಂವಿಧಾನ ದಿನಾಚರಣೆಯವರೆಗೆ ಮುಂದುವರಿಯಲಿವೆ ಎಂದು ಸಚಿವರು ಹೇಳಿದರು. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾ ಉತ್ಸವವನ್ನು ಅದ್ದೂರಿತನದ ಬದಲು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ದಸರಾ ಆಚರಣೆ ಸಂಬಂಧ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಈ ಬಾರಿ ಉತ್ಸವಕ್ಕೆ ವಿಶೇಷ ರೂಪ ನೀಡಲಾಗುವುದು. ಅಕ್ಟೋಬರ್ 12 ಮತ್ತು 13 ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15 ರಿಂದ 18 ದಸರಾ ಮಹೋತ್ಸವ ನಡೆಯಲಿದೆ. ಯುವ ದಸರಾದಲ್ಲಿ ಸ್ಥಳೀಯ ಮಕ್ಕಳ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹಿಸಲಾಗುವುದು ಎಂದರು. ದಸರಾ ಆಚರಣೆಗೆ 5 ಕೋಟಿ ರೂಪಾಯಿ ಅನುದಾನ ಕೋರಿ ಸಮಿತಿ ಮನವಿ ಮಾಡಿದ್ದು, ಶಾಸಕರ ಸಲಹೆಗಳನ್ನು ಪರಿಗಣಿಸಿ ಮುಂದಿನ 3 ದಿನಗಳಲ್ಲಿ ಉದ್ಘಾಟಕರ ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ಗೌರವಿಸಲಾಗುವುದು ಎಂದರು. 3 ದಿನಗಳ ಕಾಲ ಜರುಗಲಿರುವ ಚೆನ್ನಮ್ಮನ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಕಿತ್ತೂರಿನ ಇತಿಹಾಸ ಹಾಗೂ ಕಿತ್ತೂರು ಸಂಸ್ಥಾನಕ್ಕೆ ಸೇವೆಗೈದ ಮಹನೀಯರ ಕುರಿತು ಗೋಷ್ಠಿಗಳ ಜೊತೆಗೆ ಮಾಧ್ಯಮ ಸಂವಾದ ಆಯೋಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಪ್ರಾಶಸ್ತ್ಯ ನೀಡಬೇಕು ಎಂದು ಸಚಿವರು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಡೆದಿರುವ ಅಕ್ರಮ ಅನ್ಯಾಯಗಳನ್ನು ದಾಖಲೆ ಸಮೇತ ಜನರ ಮುಂದಿಡಲಾಗುವುದು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರುವ ಅವ್ಯವಹಾರ, ಬಿಡದಿ ಟೌನ್ಶಿಪ್, ನೈಸ್ ಹಗರಣ ಸೇರಿದಂತೆ ರಾಜ್ಯ ಸರ್ಕಾರದ ಅಕ್ರಮಗಳನ್ನು ಜನರ ಮುಂದಿಟ್ಟು ಹೋರಾಟ ನಡೆಸಲಾಗುವುದು ಎಂದರು. ಈ ಸಂಬಂಧ ಸದ್ಯದಲ್ಲೇ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗುವುದು, ರಾಜ್ಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕ್ರಮಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಇದೇ 17ರಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ ಅಕ್ಟೋಬರ್ 7ಕ್ಕೆ 25 ವರ್ಷಗಳ ಅವಧಿಯ ಸಾರ್ವಜನಿಕ ಜೀವನ ಪೂರ್ಣಗೊಳಿಸಲಿದ್ದು, ಸೇವೆ, ಉತ್ತಮ ಆಡಳಿತ ಮತ್ತು ಜನಕಲ್ಯಾಣದ ಆಶಯ ಹಾಗೂ ಗುರಿ ಸೇರಿದಂತೆ ಅವರ ಸಾರ್ವಜನಿಕ ಜೀವನದ ಪ್ರಮುಖ ಅಂಶಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ 2001 ಅಕ್ಟೋಬರ್ 7ರಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಬದ್ಧತೆ ಮತ್ತು ಸೇವಾ ಭಾವನೆಯೊಂದಿಗೆ ಪ್ರಧಾನ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ವಿನೂತನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಯೋಜನೆಗಳು ಅನುಷ್ಠಾನಗೊಳ್ಳುವ ಪೂರ್ವದಲ್ಲಿಯೇ ಧಾರವಾಡದ ಕಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಆಧುನಿಕ ಬೋಧನಾ ಶೈಲಿ, ಗೂಗಲ್ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಸಮಾಜ ವಿಜ್ಞಾನ ಶಿಕ್ಷಕ ಶಿವಾನಂದ ಬಾಗೋಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದಾರೆ. ದೈನಂದಿನ ಪಾಠಗಳಿಗಾಗಿ ಪಿಪಿಟಿ ಮತ್ತು ವಿಡಿಯೋಗಳನ್ನು ಸಿದ್ಧಪಡಿಸಿಕೊಳ್ಳುವ ಅವರು, ದೃಶ್ಯ ಮಾಧ್ಯಮದ ಮೂಲಕ ವಿಷಯಗಳನ್ನು ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಶಿವಾನಂದ ಬಾಗೋಡಿ ಅವರು.
4: ಪ್ರಸ್ತುತ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದೇನೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡುವಂತೆ ಮಾಡಲು ತಂತ್ರಜ್ಞಾನ ಆಧಾರಿತ ಪಾಠ ಬೋಧನೆ ಮಾಡುತ್ತಿರುವೆನು. ಇದಕ್ಕೆ ಪ್ರತಿಯೊಂದು ಪಾಠವನ್ನು ಪಿಪಿಟಿ ಮೂಲಕ ಚಿತ್ರ, ಮ್ಯಾಪ್ ಮತ್ತು ವಿಡಿಯೋಗಳನ್ನು ಸೇರಿಸಿ ಪಾಠ ಮಾಡುತ್ತಿರುವೆನು. ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ನಕ್ಷೆಗಳನ್ನು ತೋರಿಸಲು ಗೂಗಲ್ ಅರ್ಥ್ ಅನ್ನುವಂತಹ ಒಂದು ತಂತ್ರವನ್ನು ಬಳಕೆ ಮಾಡುತ್ತಿರುವೆನು. ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವಿಂಡಿ ವೆದರ್ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಗೂಗಲ್ ಆರ್ಟ್ ಅಂಡ್ ಕಲ್ಚರ್, ಗೂಗಲ್ ಮ್ಯಾಪ್ ಗಳಂತಹ ಸಾಧನ ತಂತ್ರಗಳನ್ನು ಬಳಸಿ ನಾನು ಪಾಠ ಬೋಧನೆ ಮಾಡುತ್ತಿದ್ದೇನೆ.
0: ಇಂದು ವಿಶ್ವ ಓಜೋನ್ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ. ಓಜೋನ್ ಪದರದ ಸವಕಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅದನ್ನು ಸಂರಕ್ಷಿಸಲು ಸಂಭವನೀಯ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ದಿನವನ್ನು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳ ಬಗ್ಗೆ ನೀವು ಹಲವಾರು ಕಡೆಗಳಿಂದ ಮಾಹಿತಿಯನ್ನ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಳ್ತಾನೆ ಇರ್ತೀರಿ. ತುಂಬಾ ಪ್ರಚಲಿತದಲ್ಲಿ ಇರುವಂತಹ ಒಂದು ಟಾಪಿಕ್ ಇದು. ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನ ಸಾಮಾನ್ಯವಾಗಿ ನಾವು ಏನ್ ತಿಳ್ಕೊಂಡಿರ್ತೇವೆ, ದೇಹವನ್ನ ತಂಪು ಮಾಡ್ಲಿಕ್ಕೆ ಅದು ಉಪಯೋಗ ಆಗ್ತದೆ, ಸೊ ಅತಿಯಾಗಿ ಹೀಟ್ ಆದಂತಹ ಸಂದರ್ಭದಲ್ಲಿ ಅದನ್ನು ಕುಡಿಬೇಕು ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ಇವತ್ತು ನಾನು ನಿಮ್ಗೆ ಯಾವ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಈ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳನ್ನ ಸೇವಿಸುವುದರಿಂದ ಮತ್ತು ಎಕ್ಸ್ಟರ್ನಲಿ ಉಪಯೋಗಿಸುವುದರಿಂದಾಗಿ ಚರ್ಮದ ಆರೋಗ್ಯವನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ. ಸೊ ಚರ್ಮದ ಆರೋಗ್ಯ ನಮ್ಮೆಲ್ಲರಿಗೂ ಮುಖ್ಯ. ಸೊ ನಮ್ಮ ಶರೀರದಲ್ಲಿ ಹೊರಗೆ ತೋರ್ಪಡಿಕೆ ಆಗುವಂತ ಅಂಗವೇ ಈ ಚರ್ಮ. ಸೊ ನಮ್ಮ ಚರ್ಮದ ಕಾಂತಿಗಾಗಿ ಈ ಸಬ್ಜಾ ಸೀಡ್ಸ್ ಅನ್ನ ಹೇಗೆ ಉಪಯೋಗಿಸ್ಕೊಳ್ಳುವಂತದ್ದು ಅನ್ನುವಂಥದ್ದನ್ನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಾಂತಿಯುತವಾದಂತಹ ಹೊಳೆಯುವಂತಹ ಚರ್ಮ ನಮಗೆ ಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರ್ತದೆ. ಸೊ ಇದಕ್ಕೆ ಏನ್ ಮುಖ್ಯ, ಮೂರು ಪೋಷಕಾಂಶಗಳು ಮುಖ್ಯವಾಗಿ ಚರ್ಮದ ಆರೋಗ್ಯಕ್ಕೆ ಬೇಕಾಗುವಂಥದ್ದು. ಸೊ ಅದು ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಸೊ ಇದು ನಮ್ಮ ಆಹಾರದಲ್ಲಿ ನಮ್ಗೆ ಹೇರಳವಾಗಿ ಸಿಗ್ತಾ ಇರೋದಿಲ್ಲ. ನಾವೇನ್ ಮಾಡ್ತೇವೆ, ಕೇವಲ ನಾರ್ಮಲ್ ಊಟದ ರೆಜಿಮನ್ನಲ್ಲೇ ಸಿಕ್ಕೊಂಡು ಈ ಮೂರು ಪೋಷಕಾಂಶಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋದ್ರಿಂದ ಅಥವಾ ಅದನ್ನ ಸೇವಿಸೋದ್ರಿಂದ ಈ ಚರ್ಮ, ಕಾಂತಿಯುತ ಚರ್ಮವನ್ನ ನೀವು ಪಡ್ಕೊಳ್ಬಹುದು. ಸೊ ಕಾಂತಿಯುತ ಚರ್ಮ ಅಂತಂದ್ರೆ ಏನು, ಮುಖದಲ್ಲಿ ಒಂದು ರಿಂಕಲ್ಸ್ ಇಲ್ಲದೆ ಇರುವಂತಹ ಮತ್ತು ಹೊಳೆಯುವಂತಹ ಕಾಂತಿಯುತವಾದಂತಹ ಚರ್ಮವನ್ನ ನೀವು ಪಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ಈ ಒಂದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳು ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಈ ಮೂರರ ಹೇರಳವಾದಂತಹ ಆಗರ ಆಗಿದೆ. ಸೊ ಇದನ್ನ ಪ್ರತಿನಿತ್ಯ ನೀವು ಬಳಸುವಂತಹದ್ದು. ಸೊ ಇಂಟರ್ನಲಿ ಬಳಸುವಂತದ್ದು ಹೇಗೆ, ಒಂದು ಚಮಚ ಸಬ್ಜಾ ಸೀಡ್ಸ್ ಅನ್ನ ಒಂದು ಲೋಟ ನೀರಿನಕ್ಕೆ ಹಾಕಿ ನೀವು ಒಂದು ಸ್ವಲ್ಪ ಹೊತ್ತಿನ ಕಾಲ ಹಾಗೆ ಇಟ್ಟು ನಂತರ ಅದನ್ನ ಕುಡಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು 5-6 ತಾಸುಗಳ ಕಾಲ ನೀವು ಅದನ್ನು ನೆನೆಸಿಟ್ಟು ಕುಡಿಯುವುದು ಉತ್ತಮ. ಸೊ ಒಂದು ಚಮಚ ಈ ಸಬ್ಜಾ ಸೀಡ್ಸ್ ಅನ್ನ, ಈ ಸಬ್ಜಾ ಸೀಡ್ಸ್ ನಿಮ್ಗೆ ಆಯುರ್ವೇದ ಗ್ರಂಥಿಕೆ ಅಂಗಡಿಗಳಲ್ಲಿ ಅಥವಾ ನಾರ್ಮಲ್ ಎಲ್ಲ ಶಾಪ್ಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ನೀವು ಅಂಗಡಿಗಳಿಂದ ಕೊಂಡು ತಂದು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನ ಒಂದು ಚಮಚದಷ್ಟು ತಗೊಂಡು ಒಂದು ಲೋಟ ನೀರಿಗೆ ಹಾಕಿ ಒಂದು 4-5 ತಾಸುಗಳ ಕಾಲ ಅದನ್ನ ನೆನೆಸಿಟ್ಟು ಅದನ್ನ ನೀವು ಕುಡಿಯುವಂಥದ್ದು. ಸೊ ಅದಕ್ಕೆ ಮತ್ತೆ ಸಕ್ಕರೆ, ಬೆಲ್ಲ ಇತರ ಯಾವುದೇ ವಸ್ತುಗಳನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ನೇರವಾಗಿ ಕನ್ಸ್ಯೂಮ್ ಮಾಡುವಂಥದ್ದು. ಇದರಿಂದಾಗಿ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಇದು ಮೂರು ಹೇರಳವಾಗಿ ಸಿಗ್ತದೆ, ಕಾಂತಿಯುತ ಚರ್ಮ ನಿಮ್ಮದಾಗ್ತದೆ. ಅದರ ನಂತರದಲ್ಲಿ ಸೊ ಇದನ್ನ ಎಕ್ಸ್ಟರ್ನಲಿ ಉಪಯೋಗಿಸೋದ್ರಿಂದ ಅಂದ್ರೆ ಮುಖಕ್ಕೆ ಇದನ್ನು ಹಚ್ಚೋದ್ರಿಂದಾಗಿ ಯಾವ್ಯಾವ ಬೆನಿಫಿಟ್ಸ್ ಆಗ್ತದೆ ಅನ್ನೋದನ್ನ ನಾವು ಈಗ ನೋಡೋಣ. ಸೊ ಮುಖ್ಯವಾಗಿ ನಮ್ಗೆಲ್ಲ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ವಯಸ್ಸಾದಂತೆ ಕಾಣಿಸಬಾರದು. ಸೊ ನಮ್ಮ ಮುಖದಲ್ಲಿ ರಿಂಕಲ್ಸ್ ಕಾಣಿಸಬಾರದು, ಸುಕ್ಕಾದಂತಹ ಚರ್ಮ ಆಗಿರಬಾರದು ಅಂತ ಹೇಳುವಂತದ್ದು. ಸೊ ಇದಕ್ಕೆ ಚರ್ಮದ ಟೈಟನಿಂಗ್ ಅತಿ ಮುಖ್ಯ. ಸೊ ಈ ಟೈಟನಿಂಗ್ ಆಫ್ ದ ಸ್ಕಿನ್ ಅನ್ನುವಂಥದ್ದು ಈ ಸಬ್ಜಾ ಸೀಡ್ಸ್ ಅನ್ನ ಎಕ್ಸ್ಟರ್ನಲಿ ಅಪ್ಲೈ ಮಾಡೋದ್ರಿಂದ ಮತ್ತು ಇಂಟರ್ನಲಿ ಸೇವಿಸೋದ್ರಿಂದ ಎರಡರಿಂದನೂ ಕೂಡ ನೀವು ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಇದು ಆಂಟಿ ಆಕ್ಸಿಡೆಂಟ್ಸ್ಗಳನ್ನ ಹೊಂದಿದೆ. ನಮ್ಮ ವಯಸ್ಸಾಗುವಿಕೆಯನ್ನ ನಿಧಾನಗೊಳಿಸುವಂತಹ ಅಥವಾ ತಡೆಯುವಂತಹ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಕರಿತೀವಿ, ನಮ್ಮ ಶರೀರದ ವಿಷವಸ್ತುಗಳನ್ನ, ಫ್ರೀ ರ್ಯಾಡಿಕಲ್ಸ್ ಅನ್ನ ನಲಿಫೈ ಮಾಡಿ ಅಂದ್ರೆ ಅದನ್ನ ಕಡಿತಗೊಳಿಸಿ ಏಜಿಂಗ್ ಪ್ರೊಸೆಸ್ ಅನ್ನ ಸ್ಲೋ ಡೌನ್ ಮಾಡುವಂತಹ ಈ ಒಂದು ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ಹೇರಳವಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳಲ್ಲಿ ಇದೆ. ಸೊ ಅದನ್ನ ಪಾನಕದ ರೂಪದಲ್ಲಿ ಕುಡಿಯೋದ್ರಿಂದ ಮತ್ತು ಹೊರಗಡೆಯಿಂದ ಹಚ್ಚೋದ್ರಿಂದ ಸೊ ಇದನ್ನ ನೀವು ಸರಿ ಮಾಡ್ಕೋಬಹುದು. ಅದರ ಹಚ್ಚುವಂತಹ ವಿಧಾನ ಹೇಗೆ ಅದನ್ನ ನಾನು ಮುಂದೆ ವಿಚಾರದಲ್ಲಿ ಹೇಳ್ತೇನೆ. ಸೊ ಮೂರನೇದಾಗಿ, ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಕೂಡ ಈ ಒಂದು ಸಮಸ್ಯೆ ಕಂಡು ಬಂದೇ ಬರ್ತದೆ. ಅದ್ಯಾವುದು ಅಂತ ಹೇಳಿದ್ರೆ ಆಕ್ನೆ ಮತ್ತು ಪಿಂಪಲ್ಸ್. ಸೊ ನಿಮ್ಮ ಮುಖದಲ್ಲಿ ಮೊಡವೆಗಳಾಗ್ತಾ ಇದ್ರೆ ಅದನ್ನ ಹೇಗೆ ಈ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಗಳು ಹೋಗ್ಲಾಡಿಸುತ್ತವೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಇದು ತಂಪು ಗುಣವನ್ನ ಹೊಂದಿದೆ. ಸೊ ಈ ಒಂದು ತಂಪು ಗುಣ ಮತ್ತು ಅದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಸೊ ಬ್ಯಾಕ್ಟೀರಿಯಾಗಳನ್ನ ಶರೀರದಿಂದ ಓಡಿಸುವಂತಹ ಪ್ರಾಪರ್ಟಿ ಮತ್ತು ತಂಪು ಗುಣ ನಮ್ಮ ಮುಖದಲ್ಲಿ ಮೊಡವೆ ಆಗುವುದನ್ನ ಅಥವಾ ಆ ಮೊಡವೆ ಒಳಗಡೆ ಪಸ್ ಆಗುವುದನ್ನ, ಕೀವು ತುಂಬೋದನ್ನ ಖಂಡಿತವಾಗಿ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ನೀವು ಅದನ್ನ ಕನ್ಸ್ಯೂಮ್ ಮಾಡೋದ್ರ ಜೊತೆಗೆ ಎಕ್ಸ್ಟರ್ನಲ್ ಅಪ್ಲೈ ಮಾಡೋದ್ರಿಂದಾಗಿ ಮುಖದ ರಿಂಕಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಆಕ್ನೆ ಪಿಂಪಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಕಾಂತಿಯುತ ಚರ್ಮವನ್ನ ನೀವು ಹೊಂದಬಹುದು. ಸೊ ಈ ಮೂರು ಬೆನಿಫಿಟ್ಸ್ಗಳಿಗಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ಯಾವ ರೀತಿಯಲ್ಲಿ ಉಪಯೋಗಿಸುವಂತದ್ದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸೊ ಹೇಗೆ ಈ ಸಬ್ಜಾ ಸೀಡ್ಸ್ನ ಉಪಯೋಗ, ಸೊ ಈಗಾಗಲೇ ನಾನು ಹೇಳಿರುವಂತೆ ಸೇವಿಸ್ಲಿಕ್ಕಾದ್ರೆ, ಸೇವಿಸ್ಲಿಕ್ಕೆ ಅದನ್ನ ನೀವು ನೀರಿಗೆ ಹಾಕಿ ನೇರವಾಗಿ ಒಂದು 4-5 ತಾಸುಗಳ ಕಾಲ ಬಿಟ್ಟು ನೇರವಾಗಿ ಪಾನಕದ ರೀತಿಯಲ್ಲಿ ಅದನ್ನು ಕುಡಿಬಹುದು. ಅದಕ್ಕೆ ಬೇಕಾದ್ರೆ ನೀವು ಬೇರೆ ಹಣ್ಣುಗಳ ಫ್ಲೇವರ್ ಅನ್ನು ಕೂಡ ಹಾಕ್ಕೊಳ್ಬಹುದು. ಸೊ ಇಲ್ಲವಾದಲ್ಲಿ ನೇರವಾಗಿ ಕೂಡ ಅದನ್ನ ಕನ್ಸ್ಯೂಮ್ ಮಾಡಬಹುದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ಸೊ ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್. ನಾವು ಎಲ್ಲವನ್ನು ಕೂಡ ಒಳಗೆ ಕುಡಿಯೋದು, ಹೊಟ್ಟೆಗೆ ಕುಡಿಯೋದನ್ನ ಮಾತ್ರ ಇಷ್ಟು ದಿನ ಅಂತ ಹೇಳ್ಕೊಂಡಿದ್ದೇವೆ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಗೆ ಹೇಗೆ ಅಂತ ಹೇಳಿದ್ರೆ, ಸೊ ಯಾವುದೇ ಸಮಸ್ಯೆಗಳಿಲ್ಲದ ಹೊಳೆಯುವ ಕಾಂತಿಯುತ ಚರ್ಮ ನಿಮ್ಗೆ ಆಗಬೇಕು ಅಂತಾದ್ರೆ ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು ಮಾಡಬೇಕು. ಸೊ ಎಗ್ ವೈಟ್ ಅನ್ನ ತಗೊಳ್ಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಎಗ್ ಬಳಸುವವರಿಗೆ ಇದು ಸೂಕ್ತವಾಗ್ತದೆ. ಸೊ ಎಗ್ ವೈಟ್ ಅನ್ನ ನೀವು ತೆಗೆದುಕೊಳ್ಬೇಕು, ಅದರ ಜೊತೆಗೆ ನೆನೆಸಿ ಇಟ್ಟಂತಹ ಈ ಒಂದು ಕಾಮಕಸ್ತೂರಿ ಬೀಜಗಳನ್ನ ಸೇರಿ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು, ಅಥವಾ ಮಿಕ್ಸಿಯಲ್ಲೋ ಅಥವಾ ನೀವು ಹೇಗೆ ತಿರುಗಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ತೀರೋ ಆ ರೀತಿ ಬ್ಲೆಂಡ್ ಮಾಡಿಕೊಂಡು ಅದನ್ನ ಫೇಸ್ ಪ್ಯಾಕ್ ಮಾಡಬೇಕು. ಸೊ ಈ ಒಂದು ಫೇಸ್ ಪ್ಯಾಕ್ ಅನ್ನ ನೀವು 30 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಶುಭ್ರವಾದಂತಹ ನೀರಿನಲ್ಲಿ ವಾಶ್ ಮಾಡುವಂಥದ್ದು. ಸೊ ಯಾವುದೇ ಸೋಪು ಶಾಂಪು ಇತರನ್ನ ಹಾಕುವ ಅವಶ್ಯಕತೆ ಇಲ್ಲ. ಎಗ್ ವೈಟ್ ಮತ್ತು ಸೋಕ್ಡ್ ಬೆಸಿಲ್ ಸೀಡ್ಸ್, ಅಥವಾ ಈ ಒಂದು ಬೆಸಿಲ್ ಸೀಡ್ಸ್ ಅನ್ನುವಂಥದ್ದನ್ನ ಕಾಮಕಸ್ತೂರಿ ಬೀಜ, ಸಬ್ಜಾ ಸೀಡ್ಸ್ ಮತ್ತು ಬೆಸಿಲ್ ಸೀಡ್ಸ್ ಅನ್ನುವಂಥದ್ದು ಎಲ್ಲ ಒಂದೇ ಹೆಸರಾಗಿರ್ತದೆ. ಸೊ ಬೆಸಿಲ್ ಸೀಡ್ಸ್ ಅಂದ್ರೆ ಬೇರೆ ಅಲ್ಲ, ಸಬ್ಜಾ ಸೀಡ್ಸ್ ಅಂದ್ರೆ ಬೇರೆ ಅಲ್ಲ. ಸೊ ಈ ಒಂದು ತುಳಸಿಯ ಜಾತಿಗೆ ಸೇರಿದಂತಹ ಒಂದು ಸಸ್ಯ ಇದಾಗಿರೋದ್ರಿಂದ ಬೆಸಿಲ್ ಸೀಡ್ಸ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಎಗ್ ವೈಟ್ ಮತ್ತು ಈ ನೀರಿನಲ್ಲಿ ನೆನೆಸಿಟ್ಟಂತಹ ಈ ಒಂದು ಸಬ್ಜಾ ಸೀಡ್ಸ್ ನ ಬ್ಲೆಂಡ್ ಅನ್ನ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಅನ್ನ ಮಾಡಿಟ್ಕೊಂಡು 30 ಮಿನಿಟ್ಸ್ 30 ನಿಮಿಷಗಳ ನಂತರ ಅದನ್ನು ಶುಭ್ರವಾದ ನೀರಿನಲ್ಲಿ ವಾಶ್ ಮಾಡೋದ್ರಿಂದಾಗಿ, ಇದನ್ನ ನೀವು 15-20 ದಿನಗಳ ಕಾಲ ಪ್ರತಿದಿನ ಮಾಡ್ತಾ ಬರೋದ್ರಿಂದಾಗಿ ಚರ್ಮದ ಕಾಂತಿ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಮೊದಲನೇ ರೆಮಿಡಿ ಆದ್ರೆ ಎರಡನೇ ರೆಮಿಡಿಗೆ ಹೋಗೋಣ. ಸೊ ಪಿಂಪಲ್ಸ್ ಮತ್ತು ಆಕ್ನೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಬ್ಲ್ಯಾಕ್ ಹೆಡ್ಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಬ್ಲ್ಯಾಕ್ ಹೆಡ್ಸ್ ಬಗ್ಗೆನೂ ಎಷ್ಟೋ ಜನ ವರಿ ಹೊಂದಿರ್ತಾರೆ. ಸೊ ಈ ಒಂದು ಬ್ಲ್ಯಾಕ್ ಹೆಡ್ಸ್, ಪಿಂಪಲ್ ಮತ್ತು ಆಕ್ನೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತೆ. ಸೊ ಅದಕ್ಕೆ 4 ಮೇಜರ್ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಬೆಸಿಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಬೇಕು. ಅದಕ್ಕೆ ಸ್ವಲ್ಪ ಈ ಒಂದು ನೀಮ್ ಅಥವಾ ಕಹಿಬೇವು, ಈ ಬೇವಿನ ಪುಡಿಯನ್ನು ಮತ್ತು ಅರಿಶಿಣದ ಪುಡಿಯನ್ನು, ಶುದ್ಧವಾದಂಥ ಅರಿಶಿಣದ ಪುಡಿಯನ್ನು, ಅದರ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್. ಯಾಕಂದರೆ ಸ್ಯಾಂಡಲ್ವುಡ್ ಪೌಡರ್ ಅನ್ನುವಂಥದ್ದು ನಿಮಗೆ ಗ್ರಂಥಿಕ ಅಂಗಡಿಗಳಲ್ಲಿ ಲಭ್ಯ ಇದೆ. ಒಂದು ವೇಳೆ ನಿಮಗೆ ಸ್ಯಾಂಡಲ್ವುಡ್ ಪೌಡರ್ನ ಕೊಂಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಬೇವಿನ ಪೌಡರ್ನ ಮತ್ತು ಅರಿಶಿಣದ ಪುಡಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಅದಕ್ಕೆ ಈ ಒಂದು ಬೆಸಿಲ್ ಸೀಡ್ಸ್. ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಇದನ್ನು ನೀವು ನೀರಿನಲ್ಲಿ ನೆನೆಸಿಟ್ಲೇಬೇಕಂತಿಲ್ಲ, ಇದನ್ನು ನೇರವಾಗಿ ಡೈರೆಕ್ಟ್ ಆಗಿ ಪುಡಿ ಮಾಡ್ಕೊಳ್ಬಹುದು. ಸೊ ಈ ಒಂದು ಸಬ್ಜಾ ಸೀಡ್ಸ್, ನೀಮ್ ಅಥವಾ ಬೇವು ಮತ್ತು ಟರ್ಮರಿಕ್ ಪೌಡರ್ನ ನೀವು ನಿಂಬು ರಸದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಫೇಸ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಭಾಗದಲ್ಲಿ ಪಿಂಪಲ್ಸ್ ಇದೆ, ಜಾಸ್ತಿ ಇದೆ ಅಂತಾದರೆ ಈ ಒಂದು ಮಿಶ್ರಣವನ್ನು ನಿಂಬು ರಸದ ಜೊತೆಗೆ ಮಿಶ್ರಣ ಮಾಡಿ ಅಲ್ಲಿ ಅದನ್ನು ನೀವು ಪ್ಯಾಕ್ ಮಾಡಿ ಇಟ್ಕೊಳ್ಳುವಂಥದ್ದು. ಪೂರ್ತಿ ಮುಖಕ್ಕೆ ಇದನ್ನು ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಭಾಗದಲ್ಲಿ ಪಿಂಪಲ್ಸ್ ಅಥವಾ ಆಕ್ನೆ ನಿಮ್ಗೆ ಜಾಸ್ತಿ ಇದೆ ಆ ಭಾಗಕ್ಕೆ ಇದನ್ನು ಫೇಸ್ ಪ್ಯಾಕ್ ಮಾಡಿಕೊಂಡು ನಂತರ ವಾಶ್ ಮಾಡುವಂಥದ್ದು. ಸೊ ಈ ರೀತಿ ನೀವು ಒಂದು 15-20 ದಿನಗಳ ಕಾಲ ಮಾಡ್ತಾ ಬಂದರೆ ಪಿಂಪಲ್ಸ್ ಆಗಿರೋದು ಹೋಗ್ತದೆ, ಮತ್ತು ಅದರಿಂದ ಆಗಿರುವಂಥ ಸ್ಕಾರ್ ಮಾರ್ಕ್ ಕೂಡ ಅಥವಾ ಪಿಂಪಲ್ಸ್ನ ಕಲೆಗಳೇನು ಉಳಿದಿರ್ತದೆ ಅದು ಕೂಡ ಪೂರ್ತಿಯಾಗಿ ನಿವಾರಣೆ ಆಗ್ತದೆ. ಸೊ ಈ ಮಿಶ್ರಣವನ್ನು ನೀವು ಇನ್ನೊಮ್ಮೆ ನೀವು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಪ್ರಯತ್ನ ಮಾಡಿ. ಸೊ ಮೂರನೇ ಉಪಯೋಗಕ್ಕೆ ಬರೋದಾದರೆ ಚರ್ಮದ ಟೈಟ್ನೆಸ್ ಅನ್ನು ಹೆಚ್ಚಿಗೆ ಮಾಡುವಂಥದ್ದು. ಈಗಾಗಲೇ ನಾನು ಹೇಳಿರುವಂತೆ ಈ ಸುಕ್ಕು ಆಗುವಿಕೆ ಅಥವಾ ಚರ್ಮ ಜೋತು ಬಿದ್ದಿರುವಂಥದ್ದು ಅಥವಾ ಮುಖದಲ್ಲಿ ರಿಂಕಲ್ಸ್ ಆಗುವಂಥದ್ದು, ಈ ಒಂದು ಸಮಸ್ಯೆಗೆ ಅದನ್ನು ಯಾವ ರೀತಿ ಬಳಸುವಂಥದ್ದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಈ ಒಂದು ಸಬ್ಜಾ ಸೀಡ್ಸ್ ಅನ್ನು ತರಬೇಕು. ನೀರಲ್ಲಿ ನೆನೆಸೋದು ಅವಶ್ಯಕತೆ ಇಲ್ಲ. ಈ ಒಂದು ಉಪಯೋಗಕ್ಕೆ ಅದನ್ನು ನೇರವಾಗಿ ಸಬ್ಜಾ ಸೀಡ್ಸ್ ಅನ್ನು ಪುಡಿ ಮಾಡ್ಕೊಳ್ಳುವಂಥದ್ದು. ಫುಲ್ಲರ್ಸ್ ಅರ್ಥ ಅಂತಂದ್ರೆ ಏನಿಲ್ಲ, ಮುಲ್ತಾನಿ ಮಿಟ್ಟಿ. ಸೊ ಮುಲ್ತಾನಿ ಮಿಟ್ಟಿ ಕೂಡ ನಿಮಗೆ ಲಭ್ಯ ಇರ್ತದೆ. ಸೊ ಈ ಒಂದು ಸಬ್ಜಾ ಸೀಡ್ಸ್ನ ಪೌಡರು ಮತ್ತು ಈ ಮುಲ್ತಾನಿ ಮಿಟ್ಟಿ ಮತ್ತು ಒಂದು ಸ್ವಲ್ಪ ಜೇನುತುಪ್ಪವನ್ನು ನೀವು ಆ್ಯಡ್ ಮಾಡ್ಕೋಬೇಕು, ಅದರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕು. ಸೊ ಈ ಒಂದು ಮಿಶ್ರಣವನ್ನು ನೀವು ಫೇಸ್ ಪ್ಯಾಕ್ ಥರ ಬಳಸುವಂಥದ್ದು. ಸೊ ಕುತ್ತಿಗೆಗೆ ಮತ್ತು ಮುಖಕ್ಕೆ ಇದನ್ನು ಫೇಸ್ ಪ್ಯಾಕ್ ಥರ ಬಳಸ್ತಾ ಬಂದರೆ ನಿಮ್ಮ ಚರ್ಮದಲ್ಲಿ ಟೈಟ್ನೆಸ್ ವೃದ್ಧಿ ಆಗುತ್ತೆ. ಸೊ ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್ ಆಗಬೇಕಾಗುವಂಥದ್ದು, ವಯಸ್ಸಾಗುವಿಕೆಯಿಂದ ನಿಮ್ಮನ್ನು ದೂರ ತರುತ್ತೆ. ಸೊ ನಿಮ್ಮ ಚರ್ಮ ಸುಕ್ಕುಗಟ್ಟಿರೋದನ್ನು ನೀವು ತಪ್ಪಿಸ್ಕೋಬೇಕಾದ್ರೆ ಈ ಒಂದು ಮಿಶ್ರಣವನ್ನು, ಸೊ ಈ ಸಬ್ಜಾ ಸೀಡ್ಸ್, ಈ ಮುಲ್ತಾನಿ ಮಿಟ್ಟಿ, ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇದರ ಮಿಶ್ರಣವನ್ನು ನೀವು ಪ್ರತಿದಿನ ಮುಖಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಅಪ್ಲೈ ಮಾಡುವಂಥದ್ದು. ಸೊ ಇದನ್ನು ಸೋಪ್ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಬಂದ ಹಾಗೆ ಇದು ನಿಮ್ಮ ಚರ್ಮದ ಟೈಟ್ನೆಸ್ ಅನ್ನು ವೃದ್ಧಿ ಮಾಡುತ್ತೆ. ಮುಖ್ಯವಾಗಿ ಈ ಒಂದು ಸಬ್ಜಾ ಸೀಡ್ಸ್ನ ಚರ್ಮದ ಆರೋಗ್ಯಕ್ಕಾಗಿ ಹೇಗೆ ಬಳಸ್ಕೊಳ್ಳುವಂಥದ್ದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ ರಾಡ್ 7.8 FM. ಇದು ಅಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲ್ಲಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ, ಸಿಟಿ ಚಂದ್ರಶೇಖರ್ ಅವರೇ, ಹೇಗಿದ್ದೀರಾ? ನಾವೆಲ್ಲರೂ ಆರಾಮ. ಊಟ ಆಯ್ತು ನಿಮ್ದು? ಆಯ್ತಾ?
1: ಆಯ್ತು ಮೇಡಮ್, ಇವತ್ತು ಒಂದು ತಿದಿ ಊಟಕ್ಕೆ ಹೋಗಿದ್ದೆ.
0: ಓ ಹೌದಾ,
1: ಶಾರದ ಊಟ, ಅದ್ರ ಸಂಬಂಧಪಟ್ಟ ಒಂದು ಹಾಡಿದೆ ಮೇಡಮ್.
0: ಹ್ಮ್ ಯಾವ್ದು
1: ತಿದಿ ಊಟ ಮಾಡ್ಕ? ಅದು ಜ್ಞಾಪಕ ಬಂತು ಈಗ. ಅದು ಫಿಲಂ ಹೆಸರು ಸತ್ಯ ಹರಿಶ್ಚಂದ್ರ ಅಂತ.
0: ಸತ್ಯ ಹರಿಶ್ಚಂದ್ರ,
1: ಅದು ಆಡ್ರದ ಗಾಯಕರು ಗೋಪಿನಾಥ್ ಮತ್ತು ಸಂಗಡಿಗರ್ ಅಂತ.
0: ಓಕೆ.
1: ಶಾಸ್ತ್ರದ ಊಟ ಸುಮ್ಮನೆ ನೆನೆಸಿಕೊಂಡೆ ಜುಮ್ಮನೆ, ನೀರಿನಾಲಿಗೆ ಕುಣಿಯುವುದೆನ್ನ ಮೆನ್ಲಿಗೆ ಅಂತ ಇದೆ. ಚಂದ ಸೇರ್ ಆಡೋದು.
0: ಹೌದಾ.
1: ಶಾರದ ಊಟ ಸುಮ್ಮನೆ ನೆನೆಸಿಕೊಂಡೆ ಜಿಮ್ಮನೆ, ನೀರೂರಿನಾಲಿಗೆ ಕುಣಿಯುದನ್ನ ಜುಮ್ಮನೆ. ಒಂಥರ ಚೆನ್ನಾಗಿದೆ, ಕಾಮಿಡಿ ಆಗಿ ಒಂಥರ ಚೆನ್ನಾಗಿದೆ ಮೇಡಮ್. ಶಾರದ ನಾನು ತಿದಿ ಊಟ ಉಸ್ಕೊಂಡ್ಬಂದಲ್ಲ, ಜ್ಞಾಪಕ ಬಂತು. ಅದು ಅಪರೂಪದ ಆಡಲ್ಲ, ಅದು ಗೋಪಿನಾಥ್ ಆಡಿರೋದು ಮೇಡಮ್, ಗಾಯಕ
0: ಗೋಪಿನಾಥ್ ಅವರು ಹಾಡಿರುವಂತದ.
1: ಸತ್ಯಹರಿಶ್ಚಂದ್ರ ಚಿತ್ರ. ಶಾರದ ಊಟ ಸುಮ್ಮನೆ ಅಂತ ಇದೆ. ಅದು ಎಲ್ಲ ನಮ್ ಕೇಳುಗರಿಗಾಗಿ, ನಮ್ಮ ಸತೀಶ್ ಕುಮಾರ್ ಅವರು, ಅಮ್ಮಣ್ಣಿ ಅವರು, ಭರತ್ ಕುಮಾರ್ ಮತ್ತೆ ಸಂಕಲ್ಪ ಪೂಜಾರಿ ಮತ್ತೆ ಎಲ್ಲ ಸ್ನೇಹಿತರಿಗಾಗಿ ಮತ್ತೆ ನಿಮ್ಗಾಗಿ.
0: ಓಕೆ, ನೋಡೋಣ. ನೀವು ಕೇಳಿರುವಂತ ಹಾಡು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಬೇರೆ ಬೇರೆ ಹಾಡು

0: ಉಳಿವೆ ಅದರಲ್ಲಿ
1: ಇರ್ಲ ಅಂದ್ರೆ ನಮೋ ಭೂತನಾಥ ಅಂತ ಏನಾದ್ರು ಹಾಕ್ಬಿಡಿದಾರೆ.
0: ನಮೋ ಭೂತನ ಅಥವಾ
1: ಹಾ, ಘಂಟಸಾಲ ಮತ್ತು ಪಿ ಸುಶೀಲಾಟರದು ಏ ಚಂದ್ರಚೂಡ ಮದನಾಂತಕ ಚೂಡ ಪಾಣಿ ತರ ಸ್ಟಾರ್ಟಿಂಗ್ ಆಗುತ್ತೆ. ನಮೋ ಭೂತನಾಥ ನಮೋ ದೇವ ದೇವ ಅಂತ ಒಂದಿದೆ. ಅದಾಕಿ ಸಿಗ್ದಾರ ಅದಾಕಿ.
0: ಓಕೆ, ನಮೋ ಭೂತನಾಥ. ಓಕೆ, ನೋಡೋಣ. ಹಾಡು ಲಭ್ಯ ಇದ್ರೆ ಖಂಡಿತ ಪ್ರಸಾರ ಮಾಡ್ತೀನಿ. ಲಭ್ಯ ಇದೆ ಖಂಡಿತ, ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಪ್ರಯತ್ನ ಮಾಡಿ ಮಾಡೋಣ.
0: ಓಕೆ ಓಕೆ ಓಕೆ, ನೋಡಿ. ಓಕೆ ಓಕೆ, ಖಂಡಿತ. ಓಕೆ, ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಸತ್ಯ ಹರಿಶ್ಚಂದ್ರದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಒಂದು ಹಾಡನ್ನು ಕೇಳಿದ್ರು. ಏನು ತಿಥಿ ಊಟಕ್ಕೆ ಸಂಬಂಧಪಟ್ಟ ಒಂದು ಹಾಡನ್ನು ಕೇಳಿದ್ರು, ಆದರೆ ಆ ಒಂದು ಹಾಡು ಸದ್ಯಕ್ಕೆ ನಮಗೆ ಲಭ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ಅದೇ ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳಿದರೆ ನಮೋ ಭೂತನಾಥ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಖಂಡಿತ ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ನಮೋ ಭೂತನಾಥ ಅನ್ನುವಂತಹ ಈ ಒಂದು ಹಾಡು ಏನಿದೆ, ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯ ಹಾಡು, ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈ ಒಂದು ಚಿತ್ರ 1965 ತೆರೆ ಕಂಡಂತಹ ಚಿತ್ರ, ಈ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6-3-6-2-0-4-9-4-9 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇವತ್ತು ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೇಳ್ಬೋದು, ನಿಮ್ಮ ಒಲವಿನ ಹಾಡು. ಅದು ನಿಮಗೆ ಕೆಲವೊಂದು ಹಾಡುಗಳನ್ನು ನಮಗೆ ಕೇಳುವಾಗ ಅದರಲ್ಲಿರುವಂತಹ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಥವಾ ಗಾಯಕರಾಗಿರ್ಬೋದು, ಕೆಲವೊಂದು ಹಾಡುಗಳು ಕೆಲವೊಂದು ಕಾರಣಕ್ಕೆ ಇಷ್ಟ ಆಗುತ್ತೆ. ಆ ಇಷ್ಟ ಆಗುವಂಥ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಈಗೇನು ನಾವು ತಂತ್ರಜ್ಞಾನ ಮುಂದುವರೆದಿದೆ, ಎಲ್ಲಿ ಕೂಡ ಬೇಕಿದ್ರೆ ಆ ಹಾಡುಗಳನ್ನು ಕೇಳಬಹುದು ನಮ್ಗೆ ಇಷ್ಟ ಆಗಿರುವಂಥ ಹಾಡುಗಳು. ಹಿಂದೆಲ್ಲ ಹೇಗಿತ್ತು ಅಂದರೆ ರೇಡಿಯೋಗಳ ಅಥವಾ ಟೇಪ್ ರೆಕಾರ್ಡರ್ಗಳ ಅದನ್ನೇ ನಾವು ಕೇಳ್ತಾ ಇದ್ದದ್ದು, ನಿಮ್ಗೆ ಗೊತ್ತಿರಬಹುದು. ಬಾಲ್ಯದ ದಿನಗಳಿಗೆ ಒಮ್ಮೆ ಹೋದಾಗ ಟೇಪ್ ರೆಕಾರ್ಡರ್ ಅಲ್ಲಿ ಅಥವಾ ಕ್ಯಾಸೆಟ್ ಹಾಕಿ ಹಾಡುಗಳನ್ನು ಕೇಳುವಂಥದ್ದು, ಅಥವಾ ರೇಡಿಯೋದಲ್ಲಿ ಹಾಡು ಬಂತು ಅಂತ ಹೇಳಿದ್ದಕ್ಕೆ ಕಿವಿಗೊಟ್ಟು ಆಲಿಸುವಂಥದ್ದು, ಅಥವಾ ಸಾಹಿತ್ಯವನ್ನು ಬರೆಯುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು, ಆ ಹಾಡುಗಳು ಬಂದಾಗ ಸ್ವಲ್ಪ ಸ್ವಲ್ಪ ಸಾಹಿತ್ಯಗಳನ್ನು ಬರೆದಿಡುವಂಥದ್ದು, ಇದೆಲ್ಲವೂ ನಡೀತಾ ಇತ್ತು. ನಿಮ್ಮ ಜೀವನದಲ್ಲೂ ನೀವು ಕೂಡ ಇದೇ ರೀತಿ ಮಾಡಿರಬಹುದು. ಹಾಡುಗಳು ಅಂತ ಹೇಳಿದಾಗ ಯಾರಿಗೆ ಹಾಡು ಅಂತ ಇಷ್ಟ ಇಲ್ಲದವರು ತುಂಬ ಕಡಿಮೆ ಅಂತ ಅಂದ್ಕೊಳ್ತೀನಿ. ಹಾಡು ಅಂದರೆ ಅಥವಾ ಸಂಗೀತ ಅನ್ನುವಂಥದ್ದು ಎಂಥವರನ್ನ ಕೂಡ ಒಂದು ಮರಳುಗೊಳಿಸುತ್ತೆ. ಹಾಗಿರುವಾಗ ಕೆಲವರ ಧ್ವನಿ ಅನ್ನುವಂಥದ್ದು ಇನ್ನೂ ನಮ್ಮನ್ನ ಏನು ಹಾಡುಗಳನ್ನು ಕೇಳೋದಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳ್ಬೋದು. ಹಾಗಿರುವಾಗ ನಿಮ್ಮಲ್ಲೂ ಕೂಡ ನಿಮಗೂ ಕೂಡ ಒಬ್ಬ ನೆಚ್ಚಿನ ಗಾಯಕರು ಅಂತಿರ್ಬೋದು, ಅಥವಾ ನೆಚ್ಚಿನ ಸಾಹಿತಿ ಅಂತ ಇರ್ಬೋದು, ಅಥವಾ ನೆಚ್ಚಿನ ಚಿತ್ರಗೀತೆಗಳು ಅಂತ ಇರ್ಬೋದು. ಹಾಗಿರುವಾಗ ಇಂತಹ ಒಲವಿನ ಹಾಡುಗಳನ್ನು ನೀವು ಕೇಳಬೇಕು ಅಂತಿದ್ರೆ ಖಂಡಿತ ಕರೆ ಮಾಡಬಹುದು. ನಮ್ಮಲ್ಲಿ ಲಭ್ಯ ಇರುವಂತಹ ಒಲವಿನ ಹಾಡುಗಳನ್ನು ಕೇಳಿಸುವಂತಹ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಕರೆ ಮಾಡಿ ಮಾತಾಡಿ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಅದರತಿ ಹಳೆಯ ಗೀತೆಗಳೆಲ್ಲ ಕೇಳುವಂಥದಕ್ಕೆ ಏನು ಅದರಷ್ಟು ಸಾಕಷ್ಟು ಅದರಲ್ಲಿ ಅರ್ಥಪೂರ್ಣ ಸಾಹಿತ್ಯಗಳಿರುತ್ತೆ, ಎಲ್ಲವಿರುತ್ತೆ. ಅದರಲ್ಲಿ ಧ್ವನಿ ಕೂಡ ಸ್ವಲ್ಪ ಏನು ಕಡಿಮೆ ಕೇಳಿಸ್ಬೋದು ಹಳೆಯ ಹಾಡುಗಳು ಅಂತ ಹೇಳಿದ್ರೆ, ಆದರೆ ಆ ಹಾಡನ್ನ ಮತ್ತೊಮ್ಮೆ ನಿಮಗೆ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಧ್ವನಿಯಲ್ಲಿ, ಅಥವಾ ಏರು ಧ್ವನಿಯಲ್ಲಿ, ಅಥವಾ ಅದರ ಲೋ ಏನು ವಾಲ್ಯೂಮ್ ಲೋ ಇರುತ್ತಲ್ಲ, ಮತ್ತೊಮ್ಮೆ ಒಳ್ಳೆ ರೀತಿಯಲ್ಲಿ ಕೇಳಿಸುವಂತಹ ಪ್ರಯತ್ನ ಕೂಡ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಡೆತದೆ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ. ನಮಸ್ತೆ ನಮಸ್ತೆ.
2: ಪೂರ್ಣಿಮಕ್ಕ
0: ಸಾಲೆತ್ತೂರಿನಿಂದ. ಪೂರ್ಣಿಮಕ್ಕ, ಇವತ್ತು ಯಾವ ಹಾಡು ಕೇಳ್ಬೇಕು ನಿಮ್ಗೆ?
2: ನೀ ಬರೆದ ಕಾದಂಬರಿಯಲ್ಲಿ.
0: ನೀ ಬರೆದ ಕಾದಂಬರಿಯ?
2: ಹೌದು, ಅದರಲ್ಲಿ ನೀಮಿ ಇಟ್ಟಿದ್ದ ನೆನಪೆಲ್ಲವೂ.
0: ಆ ಹಾಡು ಕೇಳ್ಬೇಕು.
2: ಹೌದು.
0: ಓಕೆ ಓಕೆ, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
2: ಯಾಕೆ ಅದೊಂದು, ಅದ್ರಲ್ಲಿ ಎರಡು ಸಾಂಗ್ ಉಂಟಲ್ಲ, ಅದೇ ಬರುದು ಒಂದು ಮಗು ಹಾಡುದು.
0: ಹಾಗಾಗಿ
2: ಅದೊಂದು ಹಳೆ ಗೀತೆ ಮತ್ತೆ ಅಂತ ಕೇಳಲಿಕ್ಕೆ ಇಷ್ಟ ಆಗ್ತದೆ
0: ಅಲ್ಲ. ಹಾಡನ್ನ ಕೇಳೋದಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂತ ಕೇಳಿದ್ರೆ ಬೇರೆ ಬೇರೆ ಕಾರಣಗಳಿರುತ್ತೆ ಅಲ್ವಾ?
2: ಹೌದು.
0: ನಿಮ್ಗೆ ಒಂದು ಒಂದು ಹಾಡನ್ನ ಕೇಳ್ಬೇಕು ಅಂತಿದ್ರೆ ಯಾವ ಏನು ಯಾಕೆ ಇಷ್ಟ ಆಗುತ್ತೆ ಅಂತ? ಅಂದ್ರೆ ನಿಮ್ಗೆ ಕೇಳುವಂತ ಹಾಡುಗಳು ಒಬ್ರಿಗೆ ನಿಮ್ಗೆ ಗಾಯಕರು ಇಷ್ಟ
2: ನಾವೊಂದು ಅದೊಂದು ಫೀಡ್ಬ್ಯಾಕ್ ಅಂದ್ರೆ ನಮಗೆ ಮೊದ್ಲಿನ ನೆನಪೆಲ್ಲ ಬರ್ತದೆ ಅಂತ
0: ನೆನಪಾಗುತ್ತೆ.
2: ಫಿಲ್ಮ್ ನೋಡುವಾಗಿನ ನೆನಪು ಮತ್ತೆ
0: ಹಾಡು
2: ಎಲ್ಲ ಅಪರೂಪಕ್ಕೆಲ್ಲ ನೋಡಿರ್ತೀವಲ್ಲ, ಚಲನಚಿತ್ರ ಎಲ್ಲ ಜಾಸ್ತಿ ನೋಡ್ತಿರುದಿಲ್ಲ ನಾ ಮೊದ್ಲೆಲ್ಲ ನೋಡ್ತಿದ್ದ ಅಪರೂಪಕ್ಕೆ. ಅವಾಗ ಆ ಒಂದು ಘಟನೆ ಒಂದೆಲ್ಲ ನೆನಪಾಗ್ತದೆ, ಆ ಸಮಯ ನಾವು ಹೋದ ಕಷ್ಟದಲ್ಲಿ ಹೋದದ್ದು ನೋಡಿದ್ದು ಆ ತರ ಎಲ್ಲ ನೆನಪಾಗ್ತದೆ
0: ನೆನಪಾಗುತ್ತೆ ಅಲ್ವಾ.
2: ಫ್ಯಾಮಿಲಿ ಒಂದಿಗೆ ಹೋದದ್ದೆಲ್ಲ.
0: ಹಾಗೆ ಖಂಡಿತ ನೀವು ಕೇಳಿರುವಂತಹ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
0: ಓಕೆ ಓಕೆ ಓಕೆ. ಇದು ಪೂರ್ಣಿಮಾ ಅವರು ಸಾಲತ್ತೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ನೀ ಬರೆದ ಕಾದಂಬರಿ ಚಿತ್ರದಲ್ಲಿ ಮೂಡಿ ಬಂದಿರುವಂತಹ ಗೀತೆ ನೀ ಮೀಟಿದ ನೆನಪೆಲ್ಲವೂ ಹಾಡಾಯಿತು ಅನ್ನುವಂತಹ ಹಾಡು. ವಿಷ್ಣುವರ್ಧನ್ ಭವ್ಯ ಅವರು ಅಭಿನಯಿಸಿದಂತಹ ಚಿತ್ರ ಇದು. ಈ ಒಂದು ಚಿತ್ರದಲ್ಲಿ ನಮಗೆ ಈ ಒಂದು ಹಾಡನ್ನು ಆರ್ ಎನ್ ಜಯಗೋಪಾಲ್ ಅವರು ಈ ಹಾಡನ್ನು ಬರೆದಿದ್ದಾರೆ. ಅದರ ಜೊತೆಗೆ ವಿಜಯಾನಂದ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು. ನೀವು ಗಮನಿಸಿರ್ಬೋದು ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಹೆಚ್ಚಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡುಗಳೇ ಹೆಚ್ಚಾಗಿರುವಂಥದ್ದು. ಹಾಗಿರುವಾಗ ಈ ಹಾಡು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅದರ ಜೊತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಸ್ವಲ್ಪ ಹೊತ್ತಲ್ಲಿ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತದೆ. ಈ ಹಾಡು ಎರಡು ರೀತಿಯಲ್ಲಿದೆ. ಒಂದು ಮಗು ಕೂಡ ಹೇಳಿದ ಹಾಡು ಇದೆ, ಆದರೆ ಇದು ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡು. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದ್ರಿ. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ಸಂಗೀತ, ಹಾಡು, ಸಾಹಿತ್ಯ ಅಂತೆಲ್ಲ ಹೇಳುವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಮಾತಾಡ್ತಾ ಇದ್ದೆ ನಾನು. ಒಂದು ಹಾಡು ಇಷ್ಟ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಿಮ್ಗೆ ಯಾವ ಕಾರಣದಿಂದಾಗಿ ಒಂದು ಹಾಡು ಇಷ್ಟ ಆಗುತ್ತೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಿದ್ದೀನಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುನಂದ ಕಯ್ಯಾರಿಂದ.
0: ಸುನಂದ ಅವರು ಕಯ್ಯಾರ್ನಿಂದ. ಹೇಗಿದ್ದೀರ ಸುನಂದಕ್ಕ?
1: ಆರಾಮ?
0: ನಾವು ಕೂಡ ಆರಾಮ. ಕಯ್ಯಾರ್ನಲ್ಲಿ ಹೇಗಿದೆ? ಮಳೆ ಇದೆಯಾ, ಬಿಸಿಲಿದೆಯಾ, ಹೇಗಿದೆ ವಾತಾವರಣ? ಬಿಸಿಲೇ ಇದೆ ಅಲ್ವಾ? ಓಕೆ ಸುನಂದಕ್ಕ, ನೀವೊಂದು ಹಾಡೆಲ್ಲ ಹಾಡುವಂತಹ ಗಾಯಕಿ ಅಲ್ವಾ ನೀವು? ನಿಮ್ಗ ಒಂದು ಹಾಡು ಇವತ್ತು ಕೇಳ್ಬೇಕು ಅಂತಂದ್ರೆ ಯಾವ ಹಾಡು ಕೇಳ್ಬೇಕು?
1: ನನ್ಗೆ ಒಂದು ಗಣಪತಿ ಆಡ್ಬೇಕು, ಏನಂದ್ರೆ ಸಿನಿಮಾದಲ್ಲಿ ಬರುವಂತ.
0: ಯಾವುದು?
1: ವಿಘ್ನೇಶನ್ ಇರುವಾಗ ನಮಗೆ ಭಯ ಇಲ್ಲ.
0: ವಿಘ್ನೇಶನ್ ಇರುವಾಗ?
1: ವಿಘ್ನೇಶನ್ ಇರುವಾಗ ನಮಗೆ ಭಯವಿಲ್ಲ, ನಮಗೆ ಭಯವಿಲ್ಲ. ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ, ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ.
0: ಓಕೆ, ವಿಘ್ನೇಶ್ವರನ ವಾಹನ ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರ ನೀವು ಅಲ್ವಾ? ಓಕೆ, ಈಗ ಸುನಂದಕ್ಕ ನೀವೊಂದು ಹಾಡು ಹಾಡುವಂತ ಗಾಯಕಿ, ನಿಮ್ಗೆ ಈ ಒಂದು ಹಾಡೊಂದು ಹಾಡ್ಬೇಕು ಅಂತೆಲ್ಲ ಅನಿಸುತ್ತಲ್ವಾ ಕೆಲವೊಂದು ಗೀತೆಯನ್ನ, ಯಾವ ಕಾರಣಕ್ಕಾಗಿ ಈ ಹಾಡು ಇಷ್ಟ ಆಗುತ್ತೆ ಕೆಲವೊಂದು ಹಾಡುಗಳು ನಿಮ್ಗೆ?
1: ನನ್ಗೆ ಅದು ಸಾಹಿತ್ಯ ತುಂಬಾ ಇಷ್ಟ ಆಗ್ತದೆ.
0: ಅದಕ್ಕೋಸ್ಕರ ಸಾಹಿತ್ಯ, ಅದರಲ್ಲಿರುವಂತ ಸಂಗೀತ ಎಲ್ಲ ಇಷ್ಟ ಆಗುತ್ತೆ.
1: ಸಂಗೀತ ಮತ್ತೆ ತುಂಬಾ ಇಷ್ಟ.
0: ಓಕೆ, ನೀವು ಯಾವ ಪ್ರಕಾರದ ಹಾಡುಗಳನ್ನ ಹೆಚ್ಚಾಗಿ ಹಾಡ್ತೀರಾ?
1: ನಾನು ಒಂದು ಅದೇ ತುಂಬಾ ನನ್ಗೆ ಇಷ್ಟವಾದ ಸಾಹಿತ್ಯವನ್ನೇ ನಾನು ಜಾಸ್ತಿ ಹಾಡ್ತೀನಿ.
0: ಓಕೆ, ಅದರಲ್ಲಿ ಯಾವುದು, ಭಕ್ತಿ ಗೀತೆಯ, ಭಾವಗೀತೆಯ, ಸಿನಿಮಾ ಹಾಡುಗಳು?
1: ಸಿನಿಮಾ ಹಾಡುಗಳು ಕೂಡ ಹಾಗೇನೆ. ಕೆಲವೊಂದು ಒಂದು ಸಿನಿಮಾ ಕಥೆಯಲ್ಲಿ ಅದು ಕನ್ನಡ ಹೊನ್ನುಡಿ ದೇವಿಯನ್ನು ಹಾಡನ್ನ ಇರ್ತೀನಿ, ಅದು ನಮ್ಗೆ ತುಂಬಾ ಇಷ್ಟ.
0: ಓಕೆ, ನೋಡೋಣ, ಒಂದು ಒಂದೆರಡು ಲೈನ್ ಹಾಡಿ ನೋಡುವ, ನಿಮ್ಮ ಧ್ವನಿಯನ್ನ ಮತ್ತೊಮ್ಮೆ ಕೇಳುವ.
1: ಯಾವುದು
0: ಯಾವುದು ಹಾಡು ಕೂಡ ಆಗ್ಬೋದು?

0: ಕರೆಯುತ್ತ ಪಾಡುವೆ, ಕನ್ನಡ ನಿಮ್ಮ ಬಾರಿಸುವೆ ಎಂದು ಬರೆಯುತ್ತ ಪಾಡುವೆ, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಓಕೆ, ಚೆನ್ನಾಗಿ ಹಾಡ್ತೀರಾ.
0: ಓಕೆ,
1: ತುಂಬಾ ಖುಷಿ ಆಯ್ತು. ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಸುನಂದ ಅವರು ಕೈಯಾರ್ನಿಂದ ಕರೆಯನ್ನ ಮಾಡಿ ಹಾಡನ್ನ ಕೇಳ್ತಾ ಇದ್ದಾರೆ. ವಿಘ್ನೇಶ್ವರನ ವಾಹನ ಅನ್ನುವಂತಹ ಚಿತ್ರದ ಗೀತೆಯಲ್ಲಿ ವಿಘ್ನೇಶ್ವರ ಇರುವಾಗ ನಮಗೆ ಭಯವಿಲ್ಲ ಅನ್ನುವಂಥ ಹಾಡನ್ನು, ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ. ಅದೇ ರೀತಿ ನಮ್ಮ ಒಲವಿನ ಹಾಡು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಏನೋ ಕಾಲ್ಗಳು ಬರ್ತಾ ಇರತ್ತೆ, ಹಾಡನ್ನು ಕೇಳುವಂಥ ರಿಕ್ವೆಸ್ಟ್ಗಳು ಬರ್ತಾ ಇರತ್ತೆ. ಅದು ಸೋಮವಾರದ SMS ಆಧಾರಿತ ಒಲವಿನ ಹಾಡುಗಳಾಗಿರ್ಬೋದು ಅಥವಾ ನೇರ ಪ್ರಸಾರದ ಕಾರ್ಯಕ್ರಮಗಳಾಗಿರ್ಬೋದು, ಹಾಡುಗಳನ್ನು ಪ್ರಸಾರ ಮಾಡಿ ಅನ್ನುವಂಥ ರಿಕ್ವೆಸ್ಟ್ಗಳು ಕೋರಿಕೆಗಳು ಬರ್ತಾ ಇರತ್ತೆ. ಹಾಗಿರುವಾಗ ಹಾಡು ಅನ್ನೋದನ್ನು, ಸಂಗೀತ ಅನ್ನೋದನ್ನು ಇಷ್ಟಪಡೆದವರು ಯಾರು ಇಲ್ಲ ಅಂತ ಅಂದ್ಕೊಳ್ತೀನಿ. ಏನೋ ನಮ್ಮ ಮನಸ್ಸಿಗೆ ಮುದವನ್ನು ಕೊಡುವಂಥದ್ದು ಸಂಗೀತ. ಎಂತಹ ವ್ಯಕ್ತಿಗಳನ್ನು ಅಂದರೆ ಒಬ್ಬ ವ್ಯಕ್ತಿ ರೋಗದಿಂದ ಬಳಲ್ತಾ ಇದ್ರೂ ಕೂಡ ಸಂಗೀತವನ್ನು ಕೇಳಿದಾಗ ಅವನ ಮನಸ್ಸು ಪ್ರಶಾಂತವಾಗುತ್ತೆ ಅಥವಾ ಆರೋಗ್ಯ ಅದರಿಂದಲೂ ಸುಧಾರಿಸುತ್ತೆ ಅನ್ನುವಂಥ ವಿಚಾರಗಳಿದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ, ಅನಾರೋಗ್ಯದ ಸಂದರ್ಭದಲ್ಲಿ ಸಂಗೀತ ಅಥವಾ ಮ್ಯೂಸಿಕ್ ಥೆರಪಿ ಮೂಲಕ ಕೂಡ ಒಬ್ಬ ವ್ಯಕ್ತಿಗಳನ್ನು, ಅಂದರೆ ರೋಗಿಗಳನ್ನು ಗುಣಪಡಿಸುವ, ರೋಗವನ್ನು ಗುಣಪಡಿಸುವಂಥ ಶಕ್ತಿ ಸಂಗೀತಕ್ಕೆ ಇದೆ. ಮ್ಯೂಸಿಕ್ ಥೆರಪಿಯನ್ನು ಕೊಟ್ಟು ಕೂಡ ಕಾಯಿಲೆಯನ್ನು ದೂರ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಇರುವಂಥ. ಹಾಗಿರುವಾಗ ಹಾಡು, ಸಾಹಿತ್ಯ, ಸಂಗೀತ ಅನ್ನುವಂತಹ ವಿಚಾರಗಳು ಬಂದಾಗ ನಿಮಗೆ ಯಾವ ಕಾರಣದಾಗಿ ಒಂದು ಹಾಡು ಇಷ್ಟ ಆಗುತ್ತೆ, ಆ ಹಾಡಂದರೆ ತುಂಬ ಇಷ್ಟ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಂದರೆ ಕರೆಯನ್ನು ಮಾಡಬಹುದು 6364249499 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಶಿಶಿ ಗುರು ಗೌರಂಗದ ನಿತ್ಯನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ. ಓಕೆ, ಹೇಳಿ ಸರ್.
2: ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥನ ಖಾತೆಯಲ್ಲಿ ಮಂಗಳಂಬಿಕೆ ಮಂಗಳೂರಿಂದ. ಮತ್ತೆ ಮಾತಾಜಿ ತಾಯಿ ಹೇಗಿದ್ದೀರಿ? ಮತ್ತೆ ಎಲ್ಲ ವಿಶೇಷ ಈಗ ಹಬ್ಬ ನಮ್ದು ರಾಧಾಷ್ಟಮಿ. ರಾಧಾಷ್ಟಮಿಗೆಲ್ಲ ಈ ಎಲ್ಲ ಹೇಗೆ ಉಂಟು ತಯಾರಿ?
1: ಯಾವ್ದು ಸರ್?
2: ರಾಧಾಷ್ಟಮಿ, ಸರ್ವಲಕ್ಷ್ಮಿ, ಆದಿಲಕ್ಷ್ಮಿ, ಮೂಲಲಕ್ಷ್ಮಿ, ರಾಧಾರಾಣಿ, ವೃಂದಾವನೇಶ್ವರಿಯ ರಾಧಾಷ್ಟಮಿ ಹಬ್ಬ ನಮ್ಮಲ್ಲೆಲ್ಲ ವೃಂದಾವನದಲ್ಲಿ ಎಲ್ಲ ತುಂಬಾ ಅತ್ಯಂತ ವಿಜೃಂಭಣೆ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ರಾಧಾ ಅಂದ್ರೆ ಆದಿ ಸರ್ವಲಕ್ಷ್ಮಿ ಅಲ್ವಾ, ಎಲ್ರಿಗೆ ರಾಧಿನಿ ಶಕ್ತಿ. ಹಾಗೆ ಎಲ್ಲ ಕೆಲವರೆಲ್ಲ ಆಚರಿಸ್ತಾರಂತಲ್ವಾ?
1: ಹೌದು ಹೌದು.
2: ಒಂದು ಆನೆ. ಹೌದು ಹೌದು ಹೌದು. ಈ ಸ್ವಲ್ಪ ದಕ್ಷಿಣ ಭಾರತದಲ್ಲಿ ಇನ್ನು ಸ್ವಲ್ಪ ಕೆಲವರು ಆಚರಿಸ್ತಾರೆ, ಅದು ಉತ್ತರ ಭಾರತದಲ್ಲಿ ತುಂಬಾ ಇದು. ಒಂದು ಒಂದು ನೆಪದಲ್ಲಿ ಒಂದು ಅವರಿಗೆ ಒಂದು ಡೆಡಿಕೇಟ್ ಮಾಡುವ ಅಂತ ಅಂದ್ರೆ ಇವತ್ತ ನಾಳೆ ಇರ್ಬೇಕು. ಇದು ಇದು ಒಂದು ಒಂದು ಹಾಡು ಕೊಹಿನೂರ್ ಅಂತ ಒಂದು ಹಿಂದಿ ಫಿಲ್ಮ್ ಅಲ್ಲಿ ಇವರು ಬಹಳ ಲೆಜೆಂಡರಿ ಸಿಂಗರ್ ಮೊಹಮ್ಮದ್ ರಫಿ ಅವರು ಹಾಡಿರೋದು ಒಂದು ಹಾಡಿದೆ, ಮಧುಬನ್ ಮೇ ರಾಧಿಕಾ ನಾಚೇರೆ ಅಂತ. ಬೇರೆ ಯಾವ್ದಾದ್ರು ಬೇರೆ ರಾಧಾರಾಣಿಗೆ ಸಂಬಂಧಪಟ್ಟದಿದ್ರೆ ನೀವೆ ಸೂಚಿಸಬಹುದು.
1: ಸಾಲುಗಳನ್ನ ಹೇಳಿ ಸರ್. ಮಧುವನ್ ಮಧುವನ್ ಮೇ
2: ರಾಧಿಕಾ ನಾಚೆ
1: ನಾಚೆರೆ. ಓಕೆ ಓಕೆ, ನೋಡೋಣ.
2: ಬೇರೆ ಯಾವ್ದಾದ್ರೆ ದಯವಿಟ್ಟು ಸಿಲೆಕ್ಟ್ ಮಾಡಿ ನೀವೇ ನಮ್ಗೆ ಸೂಚಿಸಿದ್ರು ನಾವು ನಮ್ಗೂ ಸೂಚಿಸಿ.
1: ಓಕೆ ಓಕೆ, ನೀವು ಕೇಳಿರುವ ಹಾಡನ್ನೇ ಪ್ರಸಾರ ಮಾಡ್ತೀನಿ ಸರ್ ಸದ್ಯಕ್ಕೆ.
2: ಆಯ್ತು ಆಯ್ತು ಆಯ್ತು. ಎಲ್ಲ ರಾಧಾರಾಣಿಯ ಎಲ್ಲ ವೃಂದಾವನೇಶ್ವರಿ ಎಲ್ಲ ಭಕ್ತರಿಗೆ, ಎಲ್ಲ ಸೇವಕರಿಗೆ, ರಾಧಾ ಗೋವಿಂದ ದೇವರಿಗೆ, ರಾಧಾ ಮದನ್ ಮೋಹನ್ ಎಲ್ಲ ಅನಂತ ಅವರ ಭಕ್ತರಿಗೆ ವಿಶೇಷವಾಗಿ ಹರೇ ಕೃಷ್ಣ ರಾಧಾಷ್ಟಮಿ ಶುಭಾಶಯ. ಎಲ್ಲ ಬಾಂಧವರಿಗೆ ಶುಭಾಶಯ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಹರೇ ರಾಧೆ ರಾಧೆ, ಹರೇ ಕೃಷ್ಣ ರಾಧೆ ರಾಧೆ.
1: ಓಕೆ, ಇದು ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ರಾಧಾಷ್ಟಮಿ ಅಂತ ಹೇಳಿದ್ರು. ಆ ಒಂದು ಹಬ್ಬದ ಪ್ರಯುಕ್ತ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ನಮ್ಮ ಕೆಲವೊಂದು ಆಚರಣೆಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಅಥವಾ ನಮ್ಮ ಇಲ್ಲಿ ತುಳುನಾಡು ಅಂತ ನಾವು ಹೇಳ್ತೇವೆ, ಅಥವಾ ನಮ್ಮ ದಕ್ಷಿಣ ಕನ್ನಡ, ನಮ್ಮ ಮಂಗಳೂರು ಅಥವಾ ನಮ್ಮ ಈ ಭಾಗದಲ್ಲಿ ಕೆಲವೊಂದು ಹಾಡು ಕೆಲವೊಂದು ಹಬ್ಬಗಳನ್ನು ಮಾತ್ರ ಆಚರಿಸ್ತೇವೆ, ಎಲ್ಲ ಹಬ್ಬಗಳನ್ನು ಆಚರಿಸುವುದಿಲ್ಲ. ತುಳುನಾಡಿನಲ್ಲಿ ವಿಶೇಷವಾಗಿ ಅಷ್ಟಮಿ ಆಗಿರ್ಬೋದು, ಚೌತಿ ಆಗಿರ್ಬೋದು, ಅಥವಾ ನಾಡಿದ್ದು ಬರುವಂತಹ ದಸರಾ ಆಗಿರ್ಬೋದು, ಅಥವಾ ದೀಪಾವಳಿ ಆಗಿರ್ಬೋದು, ವಿಶು ಆಗಿರ್ಬೋದು, ಕೆಡ್ಡಸ ಇಂಥ ಕೆಲವೊಂದು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿ ಮೋಂತಿ ಫೆಸ್ಟ್ ಆಗಿರ್ಬೋದು, ಕ್ರಿಸ್ಮಸ್, ಈದ್ ಮಿಲಾದ್, ಬಕ್ರೀದ್, ಪೆರ್ನಾಲ್ ಅನ್ನುವಂತಹ ಹಬ್ಬಗಳನ್ನು ಆಚರಿಸ್ತೇವೆ. ಕೆಲವೊಂದು ಹಬ್ಬಗಳು ಇಲ್ಲಿ ಆಚರಿಸುವುದಿಲ್ಲ, ಹಾಗಾಗಿ ಅದರ ಬಗ್ಗೆಗಿನ ಹೆಚ್ಚಿನ ಮಾಹಿತಿಗಳು ಕೂಡ ಖಂಡಿತ ಇಲ್ಲ. ಆದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಪ್ರೇಮ್ ಪ್ರದೀಪ್ ದಾಸ್ ಅವರು. ಖಂಡಿತ ಅವರು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು ಕೇಳುಗರೆ, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು 6364220499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-1 ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಕುಂದಾಪುರದಿಂದ ರಾಘವೇಂದ್ರ ಅವರು. ಓಕೆ, ರಾಘವೇಂದ್ರ ಅವರ ಧ್ವನಿ ಯಾಕೋ ಕಡಿಮೆ ಕೇಳ್ತಿದ್ದೆ, ಯಾಕೆ? ಗಟ್ಟಿ ಮಾತಾಡ್ತಿದ್ದೆ. ಇನ್ನೂ ಗಟ್ಟಿ ಮಾತಾಡಿ. ಮಧ್ಯಾಹ್ನ ಊಟ ಮಾಡಿದ್ದೀರಾ? ಮಾಡಿದ್ದೀರಾ? ಓಕೆ, ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ರೆ. ಹೇಗಿದೆ ಕುಂದಾಪುರ?
1: ಕುಂದಾಪುರದಲ್ಲಿ ಸೆಕೆ ಜಾಸ್ತಿ ಉಂಟು.
0: ಸೆಕೆ ಜಾಸ್ತಿಯಾ? ಓಕೆ, ನೀವು ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದಲ್ವಾ?
1: ಇದು ಲಾಸ್ಟ್ ಟೈಮ್ ಮಾಡಿದೆ, ಅದು ಕನೆಕ್ಟ್ ಆಗ್ಲಿಲ್ಲ, ಆದ್ರೆ ಹಾರ್ಡ್ ಪ್ರಸಾರ ಆಗಿತ್ತು.
0: ಓ ಹೌದಾ? ಓಕೆ ಓಕೆ. ತಾವೇನ್ ಮಾಡ್ಕೊಳ್ತಿರೋದು?
1: ನಾವು ಟೈಲರಿಂಗ್.
0: ಹಾ ಹಾ ಹಾ, ಟೈಲರಿಂಗ್ ವೃತ್ತಿ. ಹೇಗಿದೆ ಟೈಲರಿಂಗ್ ವೃತ್ತಿ ಈಗ?
1: ಟೈಲರಿಂಗ್ ವೃತ್ತಿ ಈಗ ಮುಂಚಿನ ತರ ಇಲ್ಲ, ಈಗ ಎಲ್ಲ ಚೇಂಜ್.
0: ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳ್ತೀರಾ?
1: ಈಗ ಎಲ್ಲ ರೆಡಿಮೇಡ್ ಜಾಸ್ತಿ ಆಗಿತ್ತು.
0: ಓಕೆ.
1: ರೆಡಿಮೇಡ್ ಡ್ರೆಸ್ ಎಲ್ಲ ಕಡಿಮೆ ಕಡಿಮೆ ಕ್ರಯದಲ್ಲಿ ಬರುವಾಗ ಸ್ಟಿಚಿಂಗ್ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ.
0: ಓಕೆ, ಹೊಲಿದು ಅಂದ್ರೆ ಹೊಲಿಗೆ ಹಾಕಿ
1: ಅದರ ಜೊತೆ ಲಾಂಡ್ರಿ ಸಮೇತ ಮಾಡ್ತಿದ್ದೆ ನಾನು.
0: ಹಾ ಹಾ ಹಾ ಹಾ,
1: ಐರನ್ ಹಾಕ್ಲಿಕ್ಕೆ.
0: ಹಾ, ಹಾಗೆ. ಹಾಗಾಗಿ ಮೊದಲನ ಹಾಗೆ ಇಲ್ಲ ಅಂತ, ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಹೇಳ್ತೀರಾ ನೀವು? ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳಬೇಕು?
1: ಮಾಗಿಯ ಕನಸು.
0: ಮಾಗಿಯ ಕನಸು,
1: ಎಲ್ಲೆಲ್ಲೂ ನೀನೆ.
0: ಓಕೆ, ಮಾಗಿಯ ಕನಸಲ್ಲಿ ಎಲ್ಲೆಲ್ಲೂ ನೀನೆ ಅನ್ನುವಂಥ ಹಾಡನ್ನು ಕೇಳಬೇಕಲ್ವಾ? ಓಕೆ, ತಮಗೆ ಹಾಡು ಹೇಳುವಂತ ಹವ್ಯಾಸ ಇದೆಯಾ ಅಥವಾ ಹಾಡು ಕೇಳುವಂತ ಹವ್ಯಾಸ ಇದೆಯಾ?
1: ಹಾಡು ಕೇಳಲಿಕ್ಕೆ ಹಾಡ್ಲಿಕ್ಕೆ ಇತ್ತು, ಆದ್ರೆ ಈಗ ಹಾಡ್ಲಿಕ್ಕೆ ಕಷ್ಟ.
0: ಹೌದಾ? ಯಾಕೆ?
1: ಈಗ ಹಾಡ್ ಹಾಡಿದ್ರೆ ಆಚೆ ಈಚೆ ನೋಡಿದವರು ಏನಾಯ್ತು, ಫಸ್ಟ್ ತನಕ ಸರಿ ಇದ್ದ, ಈಗ ಏನಾಯ್ತು ಅಂತ ನೋಡ್ಲಿಕ್ಕೆ.
0: ಓ, ಹಾಗೆ ಹೇಳ್ತಾರಾ? ಯಾಕೆ ಹಾಗೆ ಭಾವಿಸ್ತೀರಾ?
1: ಇಲ್ಲ, ಆಗಲ್ಲ ಅಂದ್ರೆ ಕೆಲಸ ಮಾಡುವಾಗ.
0: ಓ, ಹಾಗೆಯಾ? ಓಕೆ, ಕೆಲಸ ಮಾಡುವಾಗ ಹಾಡನ್ನ ಗುಣಗುಣಿಸುವಂತ ಒಂದು ಹವ್ಯಾಸ ಇಲ್ವಾ ನಿಮ್ಗೆ? ಓಕೆ ಸರ್, ಖಂಡಿತ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ, ಹೀಗೆ ಕಾಲ್ ಮಾಡ್ತಾ ಇರಿ. ಓಕೆ ಓಕೆ ಓಕೆ, ಧನ್ಯವಾದಗಳು. ಓಕೆ, ಇದು ರಾಘವೇಂದ್ರ ಅವರು ಕುಂದಾಪುರದಿಂದ ನಮಗೆ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಮಾಗಿಯ ಕನಸು ಅನ್ನುವಂತ ಚಿತ್ರದಲ್ಲಿ ಎಲ್ಲೆಲ್ಲೂ ನೀನೆ ಅನ್ನುವಂತಹ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರವಿ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವಂತಹ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಮೂಡಿ ಬಂದಿರುವ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಇದು. ಶ್ರೀನಾಥ್, ಆರತಿ, ಚಂದ್ರಶೇಖರ್, ಅಂಬರೀಷ್ ಅವರು ಅಭಿನಯಿಸಿದಂತಹ ಚಿತ್ರ. 1977 ತೆರೆ ಕಂಡಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲಿ ಅವರು ಕೇಳಿರುವಂತಹ ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಕಾಲ್ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. 6-3-6-4-2-0-4-9-4-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6364240499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಒಂದಷ್ಟು ವಿಷಯಗಳನ್ನು ಮಾತಾಡ್ತಿದ್ದಾಗ ಒಂದು ಹಾಡು ಅಂತ ಹೇಳಿದಾಗ ಹಾಡು ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ನಿಮ್ಗೆ ಇಷ್ಟ ಆಗುವಂಥ ಹಾಡುಗಳು ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಹಾಡನ್ನು ಕೇಳುವಾಗ ಅಂತ ಹೇಳಿ ನಿಮ್ಮ ಒಂದಿಷ್ಟು ವಿಚಾರಗಳನ್ನೆಲ್ಲ ತಿಳಿಸ್ತಾ ಇದ್ದೀರಾ, ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ತಾ ಇರ್ತೀರಾ. ಕೆಲವರು ಹೇಳಿದರು ಹಾಡುಗಳನ್ನು ಹಾಡೋದಂದರೆ ತುಂಬ ಇಷ್ಟ ಅನ್ನುವಂಥದ್ದು, ಇನ್ನು ಕೆಲವರು ಹಾಡುಗಳನ್ನು ಹಾಡುವಂಥ ಹವ್ಯಾಸ ಇದೆ ಆದರೆ ಹಾಡನ್ನು ಹಾಡಿದರೆ ಯಾರು ಏನು ಅಂದ್ಕೊಳ್ತಾರಾ ಅನ್ನುವಂಥ ಒಂದು ವಿಚಾರಗಳು. ಆದರೆ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ನಮ್ಮ ಒಂದು ಖುಷಿಗೋಸ್ಕರ ಹಾಡನ್ನು ಹಾಡ್ತಾ ಇರ್ತೀವಿ ಅಥವಾ ಹಾಡನ್ನು ಗುಣಗುಣಿಸುವಂಥ ಹವ್ಯಾಸ ನಿಮ್ಮಲ್ಲೂ ಕೂಡ ಇರ್ಬೋದು. ಕೆಲವರಿಗೆ ಹಾಡನ್ನು ಹೇಳ್ತಾ ಇರುವಂಥದ್ದು ಇದು ಒಂದು ಸಣ್ಣ ಹವ್ಯಾಸ ಅಂತ ಹೇಳ್ಬೋದು ಅದನ್ನ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಕುಮಾರಿ ಅವರು. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತೋಕೂರಿನಿಂದ ಕುಮಾರಿ ಅವರು. ಮೊನ್ನೆ ಮಾಡಿದ್ದೀರಾ? ಓಕೆ ಓಕೆ. ಏನ್ ಮಾಡ್ಕೊಳ್ತಿರೋದು ತಾವು? ಮನೆಯಲ್ಲಿರೋದಾ? ಓಕೆ ಹೇಳಿ ಕುಮಾರಿ ಅವರು, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ನನ್ಗೆ ಇಂದ್ರಜಿತ್
0: ಇಂದ್ರಜಿತ್ನಿಂದಲ ಬೆಳ್ಳಿ ರಥದಲ್ಲಿ ಹಾಡ್ಬೇಕಾ? ಓಕೆ, ಆ ಹಾಡನ್ನ ಪ್ರಸಾರ ಮಾಡ್ಬೇಕಲ್ಲ ನಿಮ್ಗೆ. ಓಕೆ, ನೀವು ಕುಮಾರಿ ಅವರೇ ಹಾಡನ್ನ ಕೇಳ್ತಾ ಇರ್ತೀರಲ್ವ? ನೀವು ರೇಡಿಯೋ ಎಲ್ಲ ಕೇಳುವಂತ ಹವ್ಯಾಸ ಇದೆ. ಓಕೆ, ನಿಮ್ಗೆ ಒಂದು ಹಾಡು ಇಷ್ಟ ಆಗ್ಬೇಕು ಅಂತಿದ್ರೆ ಯಾವ ಕಾರಣಕ್ಕಾಗಿ ಇಷ್ಟ ಆಗುತ್ತೆ? ಈಗ ಒಂದು ಈ ಕೇಳಿದ್ದಾರೆ ಅಲ್ವಾ ಹಾಡು, ಬೆಳ್ಳಿ ರಥದಲ್ಲಿ ಅನ್ನುವಂತ ಹಾಡನ್ನ ಕೇಳಿದ್ರ, ಯಾಕೆ ಈ ಹಾಡು ಇಷ್ಟ? ಕೇಳಲಿಕ್ಕೆ ಇಷ್ಟ ಆಗುತ್ತೆ. ಓಕೆ, ಕೇಳಲಿಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ಚಂದ ಉಂಟಲ್ವಾ? ಹಾಗಾಗಿ ಓಕೆ, ನೋಡೋಣ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಕುಮಾರಿ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆ ಮಾಡಿ 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಕೊನೆಯ ಕಾಲರ್ಗೊಂದು ಅವಕಾಶ ಇದೆ. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6364240499 ಈ ಒಂದು ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹಾಡುಗಳೆಲ್ಲವೂ ಕನ್ನಡ ಹಾಡುಗಳಾಗಿತ್ತು, ಕೆಲವೊಂದು ಮಾತ್ರ ಹಿಂದಿ ಗೀತೆಗಳಾಗಿತ್ತು. ಅದೇ ರೀತಿ ನೀವು ನಿಮ್ಮ ಒಲವಿನ ಹಾಡುಗಳನ್ನು ಕೇಳಿದ್ದೀರಾ, ನಾಳೆ ಕೂಡ ಅವಕಾಶ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. ಸೋಮವಾರ ದಿನ SMS ಆಧಾರಿತ ಒಲವಿನ ಹಾಡಿದರೆ ಉಳಿದಂತೆ ನೇರ ಪ್ರಸಾರದ ಕಾರ್ಯಕ್ರಮಗಳಿರುವಂಥದ್ದು. ನಿಮ್ಮ ಒಲವಿನ ಹಾಡನ್ನು ಕರೆ ಮಾಡಿ ಕೇಳ್ಬೋದು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಸಮಯ ಸರಿಯಾಗಿ 3:06 ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಬದಲಾಗಿ ದ್ವಿತಿ ಸಾನ್ ವಿ ಪ್ರಸನ್ನ ಅವರ ಜೊತೆ ನಡೆಸಿದಂತಹ ಸಂದರ್ಶನದ ಧ್ವನಿಮುದ್ರಿತ ಪ್ರಸಾರವನ್ನು ಕೇಳಬಹುದು. ಕಾರ್ಯಕ್ರಮವನ್ನು ಕೂಡ ಆಲಿಸಿ ದ್ವಿತಿ ಸಾನ್ ವಿ ಪ್ರಸನ್ನ ಅವರ ಜೊತೆ ನಡೆಸಿದಂತಹ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಇವತ್ತಿನ ಹೃದಯರಾಗ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಅವರು ಪುಟಾಣಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್, ಹಾಗೆ ಪ್ರಿಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಕುರಾಯಲ್ಲಿ ಅವರು 5ನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಇವರಿಗೆ ವಯಲಿನ್ ತುಂಬಾ ಇಷ್ಟ. ಕರಾಟೆಯಲ್ಲಿ ಕೂಡ ಸ್ಟೇಟ್ ಮತ್ತು ಏನು ನ್ಯಾಷನಲ್ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಚೆಸ್ ಅಲ್ಲಿ ಕೂಡ ಇವರಿಗೆ ಇಂಟರ್ ಡಿಸ್ಟ್ರಿಕ್ಟ್ ಅಲ್ಲಿ 4ನೇ ಸ್ಥಾನ ಸಿಕ್ಕಿದೆ. ಹಾಗೆ ಭರತನಾಟ್ಯ ಇವರು ಕಲಿತಾ ಇದ್ದಾರೆ, ಹಲವಾರು ಕಡೆ ಭಾಗವಹಿಸಿದ್ದಾರೆ, ಭರತನಾಟ್ಯ ಪ್ರದರ್ಶನ ಕೂಡ ಮಾಡಿದ್ದಾರೆ. ಕೀಬೋರ್ಡ್ ಕೂಡ ಈಗ ಅವರು ಕಲಿತಾ ಇದ್ದಾರೆ. ಇವರಿಗೆ ಸಂಗೀತದ ಗುರುಗಳು ಎಲ್ಲೂರು ಶ್ರೀನಿವಾಸರಾವ್. ಇವರಿಗೆ ವಯಲಿನ್ ಇನ್ನಿತರ ಸಂಗೀತದ ಒಂದು ಪಾಠ ಹೇಳಿಕೊಡ್ತಾ ಇದ್ದಾರೆ. ಹಾಗೆ ಭರತನಾಟ್ಯಕ್ಕೆ ಇವರು ವಿದುಷಿ ಭಾರತಿ ಸುರೇಶ್ ಹೊಸಪೆಟ್ಟು ಗುರುಗಳಾಗಿ ಇವರಿಗೆ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಹಾಗೆ ಇವರು ಚೆಸ್ ಏನು ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು ಡೆರಿಕ್ ಸ್ಕೂಲು ಸುರತ್ಕಲ್ಲಿ. ಹಾಗೆ ಕರಾಟೆಯಲ್ಲಿ ಇವರು ಬ್ಲೂ ಬೆಲ್ಟ್ ಪಡೆದಿದ್ದಾರೆ. ಹಾಗೆ ಹೇಳೋಕೆ ಹೋದರೆ ತುಂಬ ಇವರಿಗೆ ನಂತರ ಡ್ರಾಯಿಂಗ್ ಇಷ್ಟ, ಚಿತ್ರ ಬಿಡಿಸ್ತಾರೆ, ಪೇಂಟಿಂಗ್ ಇಷ್ಟ, ತುಂಬ ಬೇರೆ ಬೇರೆ ರೀತಿಯಲ್ಲಿ ಶಾರ್ಟ್ ಸ್ಟೋರೀಸ್ ಅಂದರೆ ಓದೋದಂದರೆ ತುಂಬ ಆಸಕ್ತಿ. ಹಾಗೆ ಹೇಳೋಕೆ ಹೋದರೆ ತುಂಬ ಈ ಪುಟಾಣಿಯಲ್ಲಿ ಹಲವಾರು ಪ್ರತಿಭೆ ಇದೆ. ಅಂದರೆ ಯಾವುದರಲ್ಲಿ ಆಸಕ್ತಿ ಇದೆ ಇಲ್ಲ ಅಂತ ಹೇಳೋಕ್ಕೆ ಕಷ್ಟ. ಎಲ್ಲದರಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಒಬ್ಬ ಬ್ರಿಲಿಯಂಟ್ ಪುಟಾಣಿ ನಮ್ಮ ಜೊತೆ ಇದ್ದಾರೆ. ಇವರು ಈಗ ಮಾತಿನಲ್ಲಿ ಕೂಡ ನಿಮ್ಮ ಹೃದಯ ಗೆಲ್ತಾರೆ ಹೃದಯ ರಾಗದಲ್ಲಿ. ನೋಡೋಣ ಏನು ಹೇಳ್ತಾರೆ, ಏನು ಇವರ ಇನ್ಸೈಡ್ ಸ್ಟೋರಿ ಎಲ್ಲ ಏನಿದೆ, ಇವರು ಶಾಲೆಯಲ್ಲಿ ಹೇಗಿದ್ದಾರೆ, ಚೂಟಿ ಇದ್ದಾರಾ, ಮತ್ತು ಮನೆಯಲ್ಲಿ ಹೇಗಿಲ್ಲ ಹೇಗಿದ್ದಾರೆ, ಮತ್ತು ಇವರ ಫೇವ್ರೇಟ್ ಎಲ್ಲ ಏನು ಇದೆ, ಇವರಲ್ಲಿ ಏನು ಹಿಸ್ಟ್ರಿ ಸ್ವಲ್ಪ ತಿಳ್ಕೊಳ್ಳೋಣ. ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಇವ್ರ ಜೊತೆ ಮಾತಾಡಬೇಕು. ಪುಟಾಣಿ ಜೊತೆ ಹೇಗಿದೆ?
2: ಚೆನ್ನಾಗಿದ್ದೀನಿ.

0: ಚೆನ್ನಾಗಿದೆಯಾ? ಓಕೆ ಓಕೆ. ಇವತ್ತು ನಮ್ಮ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಸಾರಂಗನ ಈ ಸ್ಟುಡಿಯೋಗೆ ಬಂದಿದೆಯಾ ಸಾರಂಗನಲ್ಲಿ. ಹಾಗೆ ಏನು ಮೊದಲು ಕಲಿತದ್ದು, ಮೊದಲು ಯಾವುದು ಪಾಠ ಅಂತೂ ಕಲ್ತಿದೆಯಾ ಶಾಲೆಯಲ್ಲಿ? ಏನು ಯಾವುದನ್ನು ಅಭ್ಯಾಸ ಮಾಡಿದರೆ, ಯಾಕೆ ವಯಲಿನ್ ಇಷ್ಟ ಆಯಿತು ನಿಮಗೆ?
1: ಅದು ನಂದು ಅಮ್ಮ ಫಸ್ಟ್ ಮಾಡ್ತಿದ್ರು ವಯಲಿನ್, ಅವರನ್ನ ನೋಡಿ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ವಯಲಿನ್.
0: ಓಕೆ ಓಕೆ. ವಯಲಿನಲ್ಲೇ ಅಮ್ಮನಿಂದ ನೀವು ಈ ಪಾಠ ಕಲಿತೀರಿ ಅಂದರೆ ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ ಅಲ್ವಾ? ಹ್ಞೂ, ಹಾಗೆ ತಾಯಿಯಿಂದ ಇದನ್ನೆಲ್ಲ ಕಲ್ತಿದೀಯ. ಈಗ ಮೊದಲಿಗೆ ಯಾವುದು ಹಾಡ್ತೀಯಾ ಅಥವಾ ವಯಲಿನ್ ಬಾರಿಸ್ತೀಯಾ?
1: ಹಾಡ್ತೀನಿ.
0: ಹಾಡ್ತೀರಾ? ಯಾವ ಹಾಡು ಹಾಡ್ತೀರಿ?
1: ಅದು ವಾತಾಪಿ ಗಣಪತಿ ಅಂತ.
0: ವಾತಾಪಿ ಗಣಪತಿ ಅಂತ.
1: ರಾಗ ಹಂಸಧ್ವನಿ, ತಾಳ ಆದಿ.

0: ಓಕೆ, ಭಾಳ ಚೆನ್ನಾಗಿ ಹಾಡಿದೀಯ, ಮಧುರವಾಗಿತ್ತು ಧ್ವನಿ. ಹಾಡೋದು ಹೇಗೆ ಕಲ್ತೀನಿ, ಶಾಲೆಯಲ್ಲಿ ಕಲ್ತೀಯ ಅಥವಾ ಯಾರಾದರೂ ಮನೆಯಲ್ಲಿ?
1: ಫಸ್ಟ್ ಕಿಶನ್ ಕುಮಾರ್ ಸರ್ ಅಂತ ಅವ್ರ ಹತ್ರ ಕೀಬೋರ್ಡ್ ಹೋದೆ. ಅಲ್ಲಿ ಅವರು ಕೀಬೋರ್ಡ್ ಎಲ್ಲ ಹೇಳ್ಕೊಟ್ರು. ನಾನು ಜೊತೆಗೆ ಇನ್ನೊಂದು ಟೀಚರ್ ಹತ್ರ ಹೋದೆ ಹಾಡಕ್ಕೆ, ಅವರು ನಂಗೆ ಹೇಳ್ಕೊಟ್ರು. ಮತ್ತೆ ಕಿಶನ್ ಕುಮಾರ್ ಸರ್ ಇವ್ರದ್ದು ಎಲ್ಲೂರು ಶ್ರೀನಿವಾಸ ರಾವ್ ಸರ್ ಇಂದು ನಂಬರ್ ಕೊಟ್ರು, ಅಲ್ಲಿಂದ ಕಲ್ತಿತ್ತು.
0: ಎಲ್ಲೂರು ಶ್ರೀನಿವಾಸ ನಿಮ್ಮ ಗುರುಗಳು ಇಲ್ಲಿ ಹೃದಯ ರಾಗಕ್ಕೆ ಬಂದಿದ್ದರು, ಹಾಗೆ ನಿಮ್ಮ ಎಲ್ಲೂರು ಶ್ರೀನಿವಾಸ ಅವರು ಹಲವಾರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಈ ಸ್ಟುಡಿಯೋದಲ್ಲಿ ಅವರು ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಓಕೆ, ಹಾಗೆ ಅವರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನೀವು ಕೂಡ ಭಾಗವಹಿಸಿದ್ದೀಯಾ? ಎಲ್ಲೂರು ಶ್ರೀನಿವಾಸರು ಈಗ ಬೆಂಗಳೂರಲ್ಲಿದ್ದಾರೆ ಅಲ್ವಾ, ಬೆಂಗಳೂರಲ್ಲಿ ಕೂಡ ಅವರು ಕೆಲವರಿಗೆ ಕ್ಲಾಸ್ ತಗೋತಾ ಇದ್ದಾರೆ. ಹಾಗೆ ವಯಲಿನಲ್ಲಿ ಈಗ ಏನಾದರೂ ನುಡಿಸ್ಬೋದಾ? ಮತ್ತೊಂದು ಸಂಗತಿ ಗೊತ್ತಾ ನಿಮಗೆ, ಈ ಸ್ಟುಡಿಯೋಗೆ ಫಸ್ಟ್ ಟೈಮ್ ವಯಲಿನ್ ಬರ್ತಾ ಇರೋದು, ಅದು ಕೂಡ ನೀನೊಂದು ರೆಕಾರ್ಡ್ ಮಾಡಿದ್ದೀಯ ಅಂದರೆ ವಯಲಿನ್ ವಾದ್ಯವನ್ನು ಇಲ್ಲಿ ನುಡಿಸಲಿಕ್ಕೆ ನೀನು ಲೈವ್ಗೆ ಕರ್ಕೊಂಡು ಬಂದ ಪುಟಾಣಿಯಲ್ಲಿ ಫಸ್ಟ್ ನೀನು, ಆಯ್ತು, ಖುಷಿ ಆಯ್ತಾ? ಓಕೆ, ಏನು ಹಾಡು?
1: ಹಾಡು ಶ್ರೀಮನ್ನಾರಾಯಣ ಅಂತ, ರಾಗ ಬೌಳಿ ರಾಗ ತಾಳ ಆದಿ.

0: ಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಹೇಗಿದೆ ಸ್ಕೂಲು? ಸ್ಕೂಲ್ ಬಗ್ಗೆ ಹೇಳೋದಾದರೆ
1: ಚೆನ್ನಾಗಿದೆ, ಓದೋದಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರಿಂದ ತುಂಬ ಪ್ರೈಸ್ ಸಿಕ್ಕಿದೆ. ಅವರಿಗೆ
0: ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ
1: ಸ್ಕೇಟಿಂಗ್
0: ಸ್ಕೇಟಿಂಗ್ ಇದೆ ಅಲ್ಲೇ ಇದೆ
1: ಅಲ್ಲೇ ಸ್ಕೂಲಲ್ಲಿ
0: ಫೆಸಿಲಿಟಿ ಇದೆ. ಮತ್ತೆ
1: ಮತ್ತೆ ಆರ್ಟ್ ಪೀರಿಯಡ್ ಇದೆ ಒಂದು, ಅದು ಡ್ರಾಯಿಂಗ್ ಕ್ರಾಫ್ಟ್ ಎಲ್ಲ ಮಾಡ್ತಾರೆ. ಮತ್ತೆ ಕರಾಟೆ ಅಲ್ಲೇ ಸ್ಕೂಲಲ್ಲೇ ಮಾಡಿಸ್ತಾರೆ. ಮತ್ತೆ
0: ಅಷ್ಟೇ.

0: ஊசியால பெல்ட் பெல்ட் பண்ணி ಅದ್ರೆ ಇಲ್ಲಿ ಬೆಲ್ಟ್ ಸಿಗ್ತದೆ. ಒಂದೊಂದು ಬೆಲ್ಟ್ಗೆ ಎಷ್ಟು ಗ್ಯಾಪ್ ಇರುತ್ತೆ? ಒನ್ ಇಯರ್. ಒಂದೊಂದು ಬೆಲ್ಟ್ ಸಿಗ್ತದೆ. ಈಗ 5 ವರ್ಷ ಎಲ್ಲ ಕಲ್ತಾಯಿದ್ದಾರೆ. 5 ವರ್ಷ ಅಂದ್ರೆ ಆ ಬೆಲ್ಟ್ ಸಿಗ್ಬೇಕಾದ್ರೆ ಏನು ಅದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ? ಏನು
1: ಪರ್ಫಾರ್ಮೆನ್ಸ್ ನೋಡ್ತಾರೆ? ಅದು ಎಕ್ಸಾಮ್ ಮಾಡ್ತಾರೆ. ಯಾವಾಗ್ಲೂ ಲಾಸ್ಟ್ ಇಯರ್ ಡಿಸೆಂಬರ್ ಇರುತ್ತೆ, ಅವಾಗ ಮಾಡಿ ಅದ್ರ ಸರ್ಟಿಫಿಕೇಟ್ ಕೊಡಿ ಕೊಟ್ಟು ಮತ್ತೆ ಬೆಲ್ಟ್ ಕೊಡ್ತಾರೆ.
0: ಎಷ್ಟೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಕರಾಟೆ? ಎಷ್ಟು?
1: ಎರಡು.
0: ಎಲ್ಲಿ? ಮಂಗಳೂರಲ್ಲಿ? ಜಾಸ್ತಿ ಮಂಗಳೂರಲ್ಲಿ. ಅದೇ ಡೆರಿಕ್ ಸ್ಕೂಲ್ ಅಂದ್ರೆ ಡೆರಿಕ್ ಅಂದ್ರೆ ಏನು? ಅದರಲ್ಲಿ ಏನೆಲ್ಲ ಇದೆ?
1: ಅಲ್ಲಿ ಚೆಸ್, ಬರೀ ಚೆಸ್
0: ಹೇಳ್ಕೊಂಡು ಚೆಸ್. ಕರಾಟೆಗೆ ಬೇರೆ ಸ್ಕೂಲ್?
1: ಇಲ್ಲ, ಕರಾಟೆ ಸ್ಕೂಲ್ ಅಲ್ಲ, ನನ್ನ ಸ್ಕೂಲ್ ಅಲ್ಲ ಮಾಡ್ತಾರೆ.
0: ಓ, ಕರಾಟೆ ಎಲ್ಲ ನಿಮ್ಮ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೆ? ಸರಿ. ಓಕೆ. ಮಮ್ಮಿ ಜೊತೆ ಮನೆಯಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡಿದ್ಯಾ? ಮನೆಯಲ್ಲಿ ಯಾರು ಪ್ರಾಕ್ಟೀಸ್? ಯಾರು ಸಿಗ್ತಾರೆ ಕರಾಟೆ ಆಡ್ಲಿಕ್ಕೆ? ಪಂಚ ಏನಾದ್ರು ಕೊಟ್ಟಿದ್ಯಾ
1: ಯಾರಿಗಾದ್ರೂ?
0: ಕರೆ
1: ಅಣ್ಣನ ಜೊತೆ ಒಂದ್ಸರಿ ಬಂದು ಆಡ್ತೀನಿ.
0: ಸಖತ್ ಪಂಚ್ ಕೊಟ್ಟಿದೆ. ಒಬ್ರು ಕಾಲ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡೋದು? ಸತೀಶ್ ಅವರು. ಹೇಳಿ ಸತೀಶ್ ಅವರು, ಎಲ್ಲಿಂದ ಮಾತಾಡ್ತಾ ಇದ್ರ? ಕೈಯಾರಿಂದ. ಹೇಳಿ, ನಿಮ್ಗೆ ನೀವು ಆಗಿ ಇಲ್ಲಿ ಸ್ಟುಡಿಯೋಗೆ ಬಂದ್ರೆ ಒಂದು ಕರಾಟೆ ನಿಮಗೆ ಒಂದು ಪಂಚ ಕೊಡ್ಬೋದಿತ್ತು. ಏನ್ ಹೇಳ್ತೀರಾ? ಹೌದು, ಪುಟಾಯಿ ಮಾತಾಡಿ. ಹೇಳಿ.
1: ನಮಸ್ತೆ. ಚೆನ್ನಾಗಿದ್ದೀನಿ.
0: ಸಪೋರ್ಟ್ ಯಾವ ರೀತಿ ಇದೆ ಅಂತ?
1: ಚೆನ್ನಾಗಿದೆ, ಸಪೋರ್ಟ್ ಮಾಡ್ತಾರೆ.
0: ತಮ್ಮನ ಅಣ್ಣ ಯಾರು?
1: ಅಣ್ಣ.
0: ಅಣ್ಣ ಇಬ್ಬರೇ? ಮತ್ತೆ ತಂದೆ ತಾಯಿ? ಅಜ್ಜ ಅಜ್ಜಿ?
1: ಅಜ್ಜ ಅಜ್ಜಿ ಒಬ್ರು ಚಿಕ್ಕಂಬೋದು, ಒಬ್ರು ಇದಾವೆ.
0: ನಿಮ್ ಜೊತೆ ಕಲೀಲಿಲ್ಲ? ಓಕೆ ಓಕೆ. ಹೌದು, ಸ್ವಾಗತಂ ಕೃಷ್ಣ. ಓಕೆ. ನಮ್ಮ ಸತೀಶ್ ಕಯ್ಯಾರ್ ಅವರು ಮಾತಾಡಿದ್ರು, ಅವರು ಕೂಡ ಕಾಲ್ ಮಾಡಿ. ಸ್ವಾಗತಂ ಕೃಷ್ಣ. ನಾವೀಗ ಧನ್ಯವಾದ ಹೇಳಬೇಕಾದ ಸಮಯದಲ್ಲಿ ಸತೀಶ್ ಅವರಿಗೆ ಸ್ವಾಗತಂ ಅಂತ ಹೇಳುವಂತ ಒಂದು ಹಂತದಲ್ಲಿ ಇದ್ದೇವೆ. ಯಾಕೆಂದ್ರೆ ಅವರು ಸ್ವಾಗತ ಹಾಳನ್ನು ಕೇಳಿದೆ. ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ಪುಟಾಣಿ ಜ್ಯೋತಿ ಸಾನ್ವಿ ಪ್ರಸನ್ನ ಇವ್ರ ಜೊತೆ ತುಂಬ ಪ್ರಸನ್ನವಾಗಿದ್ದಾರೆ, ಪ್ರಸನ್ನತೆಯಿಂದ ಇದ್ದಾರೆ. ಸ್ವಲ್ಪ ಆ ನಗು ಮಗ ಎಲ್ಲ ಕಾಣುವಾಗ ನನಗೆ ಕೂಡ ಒಂಥರ ಏನೋ ಫೀಲ್ ಆಗುತ್ತೆ. ಅಂದರೆ ದೈವಿಕ ಒಂದು ಸಾತ್ವಿಕತೆ ನನ್ನಲ್ಲಿ ಕೂಡ ಬರುತ್ತೆ. ಓಕೆ, ಸ್ವಾಗತ ಕೃಷ್ಣಗೆ ಸ್ವಾಗತ. ಜ್ಯೋತಿಯವರ ಕೈಯಿಂದ ಈಗ ಮಧುರವಾದ ಧ್ವನಿಯಲ್ಲಿ ಪಿಟೀಲ್ನ ನಾದದೊಂದಿಗೆ ಸ್ವಾಗತಂ ಕೃಷ್ಣ
1: ಹಾಡು. ಸ್ವಾಗತಂ ಕೃಷ್ಣ, ರಾಗ ಮೋಹನ, ತಾಳ ಅತಿ.

0: ಸ್ವಾಗತಂ ಕೃಷ್ಣ. ಬಹಳ ಚೆನ್ನಾಗಿ ನುಡಿಸಿದೀಯ. ನೀನು ಪುಟಾಣಿ ಕೈಗಳಿಂದ ಒಂದು ವಯಲಿನ್ ಆದ ಕೇಳುವಾಗ ನಿಜವಾಗಿ ನಾವು ಕಳ್ದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಭಾಳ ಖುಷಿ ಆಗ್ತಿದೆ ಅದೊಂದು ಸಂಗೀತದ ನಾದವನ್ನು ಕೇಳಿದಾಗ. ಹಾಗೆ ಏನು ಒಂದು ತುಳು ಹಾಡು ಹಾಡಿದೆಯಾ ಅಲ್ವಾ, ಅದು ರಘು ಹಿಡ್ಕಿದವರು ಬರೆದಂಥ ಒಂದು ಹಾಡು. ಅದೆಂತ ಚಿರಿಪಿರಿ ಕಿರಿಕಿರಿ ಯಾವ್ದು ಹಾಡು?
1: ಚಿರಿ
0: ಬರ್ಸ. ಈಗ ಜೋರು ಜೋರು ಬರ್ತದೆ. ಇವತ್ತು ಮಾತ್ರ ರಜೆ ಹಾಕಿದೆ ಅಲ್ವಾ, ಮಳೆ ಬಿಸಿಲಿತ್ತಲ್ವಾ. ಹಾಡ್ಬೋದು ಅದನ್ನು ಒಂದೆರಡು ಲೈನ್. ಚಿರಿ ಚಿರಿ ಬರ್ಸ. ಮಳೆ ಅಂದ್ರೆ ಇಷ್ಟನಾ? ಮಳೆಯಲ್ಲಿ ಎಲ್ಲ ನೆನ್ಕೊಂಡು
1: ಹೋಗಿದ್ಯಾ?
0: ಮಳೆಯಲ್ಲಿ ತುಂಬಾ ಮಳೆ ಇತ್ತು. ಅದೇ ಪಿರಿಪಿರಿ ಅಲ್ವಾ, ಪಿರಿಪಿರಿ ಅಲ್ಲ ಚಿರಿಚಿರಿ. ಓಕೆ. ಮತ್ತೆ ಬೇರೆ ಎಲ್ಲ ಹಾಡುಗಳನ್ನೆಲ್ಲ ಹಾಡಿದ್ದೆ.

0: ಚಿಕನ್
1: ಅದು ಸರ್ ಗೊತ್ತಿಲ್ಲ, ಅದ್ರ ಚೂರು ಕೊಡ್ತೀನಿ ಟ್ರೈ ಮಾಡು ಅಂತ
0: ಹೇಳಿದ್ರು. ಹಾಡಿದ ನಂತರ ಹೇಗಿತ್ತು ಅವರದ್ದು ರೆಸ್ಪಾನ್ಸ್ ಗುರುಗಳು?
1: ಚೆನ್ನಾಗಿತ್ತು,
0: ಶ್ರೀನಾಥ್ ಸರ್ ಅವರು ಖುಷಿಪಟ್ಟರು. ಸೊ ಹಾಡನ್ನು ಕೇಳ್ಕೊಂಡು ಬರೋಣ.

0: ಹೇಳಬೇಕಂತಿದ್ದೆ ಅಷ್ಟರಲ್ಲಿ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು ಅರ್ಧ ತಾಸಿನ ಮೇಲೆ ನನಗೆ ಫೋನ್ ಬಂತು.
1: ಯಾವ ರೀತಿ
2: ಆದರೆ ಅದು ಕಷ್ಟ ಕೇಳ್ತವಲ್ಲಕ್ಕೆ ಅದಕ್ಕೆ ಬೇಡ ಅಂತ.
1: ಅದೆಲ್ಲ ಇಷ್ಟ ಇಲ್ಲ ಶಾಲೆಯಲ್ಲೆಲ್ಲ. ಏನು ಯಾವುದೆಲ್ಲ ಹಬ್ಬಗಳೆಲ್ಲ ಫೆಸ್ಟಿವಲ್ ಎಲ್ಲ ಬರ್ತದೆ ಹಾಗೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಒಂದಷ್ಟು ವಾಯ್ಲಿನ್ ವಾದನ ಕೂಡ ಕೇಳ್ಬೋದು. ನಮ್ಮ ಜ್ಯೋತಿಗೆ ಯಾವ ಫುಡು ಇಷ್ಟ, ಫೇವರೇಟ್ ಫುಡ್ ಯಾವುದು?
2: ಅದು ಮಾಡಿದ್ದೆಲ್ಲ ತಿಂತೀನಿ.
1: ಮಾಡಿದ್ದೆಲ್ಲ ತಿಂತೀನಿ. ಹಾಂ ಹಾಂ ಹಾಂ. ಒಬ್ಬರು ಕಾಲರ್ ಇದ್ದಾರೆ. ಓಕೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದು?
3: ನಾನು ನೀರಜ್ ಕಿನ್ನಿಗೋಳ್.
1: ಹಾಂ ನೀರಜ್ ಅವರು ಮಾತಾಡಿ ಪುಟಾಣಿ ಜ್ಯೋತಿಯವರ ಜೊತೆ.
3: ಅದೇ ಪುಟಾಣಿ ಹತ್ರ ಮಾತಾಡ್ಲಿಕ್ಕಂತ ತುಂಬಾ ಖುಷಿ ಆಯ್ತು ಮಾತಾಡ್ಲಿಕ್ಕೆ, ಕಾಲ್ ಸಿಕ್ಕಿದ್ದು. ಮತ್ತೆ ಪುಟಾಣಿ ಹೇಗಿದ್ದಿ?
2: ಚೆನ್ನಾಗಿದ್ದೀನಿ.
1: ಹೇಳಿ
3: ಎಲ್ಲ ಆಯ್ತಾ?
1: ತಿಂಡಿ ಎಲ್ಲ ತಿನ್ಕೊಂಡು ಗಟ್ಟಿ ಎಲ್ಲ. ಏನ್ ತಿಂಡಿ? ಪುಳಿಯೋಗರೆ ನೋಡಿ, ಪುಳಿಯೋಗರೆ.
3: ಪುಳಿಯೋಗರೆ
1: ನಿಮ್ದು ಟೀ ಆಯ್ತಾ?
3: ನಮ್ದು ಟೀ ಆಯ್ತು.
1: ಸರಿ, ಏನಾದ್ರು ಪ್ರಶ್ನೆ ಇದೆಯಾ ಪುಟಾಣಿಗೆ?
3: ಎಷ್ಟನೇ ಕ್ಲಾಸ್?
2: ಫಿಫ್ತ್.
3: ತುಂಬಾ ಖುಷಿ ಆಯ್ತು ನಮ್ಗೆಲ್ಲ. ಇನ್ನೊಂದು ಹಾಡು ಖುಷಿ
1: ಆಯ್ತು. ಹಾಡು ಬೇಕು ಅಲ್ವಾ?
3: ಹೌದು, ಹಾಡು ಬೇಕು. ಒಂದು ಹಾಡು ಕೇಳ್ಬೇಕು.
1: ಓಕೆ, ಖಂಡಿತ ಖಂಡಿತ ಅವರ ಹಾಡನ್ನು ಪ್ರಸಾರ ಮಾಡ್ತೀವಿ. ಅವರು ಹಾಡ್ತಾರೆ.
3: ಸರಿ,
1: ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಇವರು ನೀರಜ್ ಅವರು ಕರೆ ಮಾಡಿದರು. ಅವರು ಕೂಡ ಪುಟಾಣಿ ಜೊತೆ ಮಾತಾಡಿ, ದ್ವಿತೀಯವರ ಜೊತೆ ಮಾತಾಡಿ ಒಂದು ಹಾಡನ್ನು ಕೇಳಿದ್ದಾರೆ. ಮುಂದಿನ ಹಾಡನ್ನು ವೈಲಿನ್ನಲ್ಲಿ ನುಡಿಸುವವರು ನಮ್ಮ ದ್ಯುತಿ ಸಾನ್ವಿ ಪ್ರಸನ್ನ. ಅವರ ಒಂದು ಹಾಡನ್ನು ಈಗ ಕೇಳೋಣ. ಯಾವ ಹಾಡು ಏನು?
2: ದೇವ ದೇವ ಕಲೆಯಮಿತೆ ರಾಗ ಮಾಯ ಮಾನವ ಗೌಳ ತಾರ ರೂಪಕ.
1: ನಿನಗೆ ವಾಯ್ಲಿನ್ನಲ್ಲಿ ಯಾವ ಹಾಡು ತುಂಬ ಫೇವ್ರೇಟ್? ನೀನು ನುಡಿಸುವ ಹಾಡುಗಳಲ್ಲಿ ತುಂಬ ಪಾಪ್ಯುಲರ್ ಕೂಡ ಈ ಹಾಡು ನಿನಗೆ ತುಂಬ ಖುಷಿ ಆಗ್ತದೆ, ವಯಲಿನಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದಾದ್ರೆ?
2: ಅದು ನಾನು ಶ್ರೀಮನ್ನಾರಾಯಣ ಮಾಡಿದ್ದಲ್ಲ ಅದು.
1: ಆ ಹಾಡಿಗೆ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಎಪ್ರಿಷಿಯೇಟ್ ಮಾಡ್ತಾರೆ ಅಲ್ವಾ? ನೋಡೋಣ ಈ ಹಾಡು. ನಮ್ಮ ನೀರಜ್ ಅವರು ಹೇಳಿದ್ದಾರೆ ಒಂದು ಹಾಡು ಬೇಕು ಅಂತ. ನೋಡೋಣ.

0: ஓகே. துமா சனாகி ஆடணும்ட்டோ பயிரில்ல என்னோட சிதியா. ஓகே மாத்தாடி அப்புறம் ஏனாதரும் பிரச்சனை இருந்தே கூட கேள்வோது. ஹாகே ಅದೇ ಫುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ, ಏನೋ ತಿಂಡಿ ಯಾವುದು ಇಷ್ಟ ಅಂತ. ಯಾವೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ, ಏನಾದರೂ ಟೈಮ್ ಟೇಬಲ್ ಇದೆಯಾ ತಿಂಡಿಗೆ ಅಂತ? ಖಾಲಿ ಪುಸ್ತಕಕ್ಕೆ ಪಾಠಕ್ಕೆ ಮಾತ್ರನಾ? ಅಲ್ಲ, ಕೆಲವು ಮನೆಯಲ್ಲಿ ಸೋಮವಾರಕ್ಕೆ ಇಂಥ ತಿಂಡಿ ಅಂತ ಇರ್ತದೆ, ಹೌದಲ್ವಾ? ಹಾಂ, ಮಂಗಳವಾರ ಹಾಗೆ ಏನಾದರೂ ಟೈಮ್ ಟೇಬಲ್ ಇದೆಯಾ? ಇಲ್ಲ. ಇಷ್ಟ ಆದ ತಿಂಡಿ ಮಾಡಬೇಕು ಅಂತ ಹೇಳ್ತೀವಿ. ತಂದೆ ತರ್ತಾರ ಬೇರೆ ಬೇರೆ ತಿಂಡಿಗಳನ್ನೆಲ್ಲ?
1: ನಾನು ಒಂದ್ಸರಿ ಇಷ್ಟ ಆದ್ರೆ ಅವ್ರಿಗೆ ಕೇಳ್ತೀನಿ, ಮತ್ತೆ ಎಲ್ಲ ಕೇಳಲ್ಲ ತಗೊಂಬರಕ್ಕೆ.
0: ಇಷ್ಟ ಆದ್ರೆ

0: ಔಟಿಂಗಿಗೆಲ್ಲ ಹೋಗೋದಾದರೆ ಎಲ್ಲಿ ಫೇವ್ರೇಟ್ ಪ್ಲೇಸು? ಮತ್ತು ಇಲ್ಲ ಏನು ಶಾಪಿಂಗ್ ಅಂದರೆ ಇಷ್ಟನಾ? ಅಲ್ಲ ವಿಸಿಟ್ ಮಾಡಿದಂಥ ಸ್ವಲ್ಪ ಯಾವುದು ಪ್ಲೇಸ್ ನಿಮಗೆ ಇಷ್ಟ ಆಗಿದೆ ಅಂತ.
1: ಬೀಚು ಮತ್ತೆ ನಂದು ಅಜ್ಜಿ ಮನೆ ಚಿಕ್ಕಮಂಗ್ಳೂರಲ್ಲಿ.
0: ಅಜ್ಜಿ ಮನೆ. ಅಜ್ಜಿ ಬಗ್ಗೆ ಹೇಳೋದಾದರೆ ಏನು ಅಜ್ಜಿ ಕತೆ ಹೇಳ್ತಾರಾ? ಅಲ್ಲ ಕತೆ ಅಂದರೆ ನಿನಗೆ ಇಷ್ಟ ಅಂತ ಅಲ್ವಾ, ಕತೆ ಓದ್ತೀಯಲ್ಲ ಎಲ್ಲ. ಅಜ್ಜಿ ಕತೆ ಹೇಳ್ತಾರ? ಕತೆ ಏನು ಕತೆ?
1: ಇಲ್ಲ ಕತೆ ಹೇಳಲ್ಲ,
0: ಮತ್ತೆ
1: ಕೇಳ್ತೀನಿ ಹೇಳಲ್ಲ.
0: ಅಜ್ಜಿ ಏನು ಮಾಡ್ಕೊಂಡಿದ್ದಾರೆ? ಅಜ್ಜಿ ಮತ್ತು ಅಜ್ಜ ಇದ್ದಾರ? ಏನು ಮಾಡ್ಕೊಂಡಿದ್ದಾರೆ?
1: ಅಜ್ಜಂಗೆ ಈಗ ತಾಲೂಕ್ ಆಫೀಸ್ ಅಲ್ಲಿ, ಮತ್ತೆ ಅಜ್ಜಿ ಮನೇಲಿ ಇರ್ತಾರೆ.
0: ಮನೇಲಿ ಇರ್ತಾರೆ. ಹಾಗೆ ಎಲ್ಲಿ ಆಯ್ತು ಅದು? ಚಿಕ್ಕಮಂಗ್ಳೂರಾ?
1: ಚಿಕ್ಕಮಂಗ್ಳೂರು
0: ಯಾವ ಪ್ಲೇಸ್ ಅಂತ? ಅಲ್ಲೆಲ್ಲ ಒಳ್ಳೆ ಸೀನರಿ ಸೀನರಿ ಎಲ್ಲ ಇದೆಯಲ್ಲ. ಓಕೆ. ಹಾಗೆ ಮನೆಯವರ ಪರಿಚಯ ಮಾಡೋದಾದ್ರೆ ನಿಮ್ಮ ತಂದೆ ತಾಯಿಯ ಹೆಸರು, ಮತ್ತೆ ಬರೀ ಅಣ್ಣ ಇದಾನಲ್ಲ.
1: ನನ್ನ ತಂದೆ ಹೆಸರು ಪ್ರಸನ್ನ ಕುಮಾರ್ಟಿ ಅಂತ, MRP ಅಲ್ಲಿ ಕೆಲಸ ಮಾಡೋದು. ಮತ್ತೆ ಅಮ್ಮ ಶೀಲಾ ಪ್ರಸನ್ನ ಅಂತ,
0: ಹೌದಾ,
1: ಅವರು ಮನೇಲೆ ಇರ್ತಾರೆ. ಮತ್ತೆ ಅಣ್ಣ ಪ್ರಣವ್ ಪಿ ಅಂತ, ಪ್ರಣವ್ ಪ್ರಸನ್ನ, ಅವನು ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾನೆ.
0: ಅವ್ರು ಯಾವ ರೀತಿ ಎಲ್ಲ ನಿಮ್ಮ ಅಣ್ಣ ಎಲ್ಲ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತಾರೆ?
1: ಅವನು ಪ್ರಾಜೆಕ್ಟ್ ಎಕ್ಸಾಮಿಗೆಲ್ಲ ಓದೋಕ್ಕೆ ಹೆಲ್ಪ್ ಮಾಡ್ತಾನೆ.
0: ಹೆಲ್ಪ್ ಮಾಡ್ತಾರೆ. ಮತ್ತೆ ಜಗಳ ಎಲ್ಲ
1: ಮಾಡ್ತೀವಿ,
0: ಚಿಕನ್ ಫೈಟ್ ಎಲ್ಲ ಇರುತ್ತೆ ಅಲ್ಲ, ಕೋಳಿ ಜಗಳ ಇರುತ್ತೆ. ತುಂಬ ಕೋಪ ಮಾಡಿದ್ದೆ ಯಾವಾಗ? ಯಾರ ಜೊತೆ? ಅದೇ ಪ್ರಣವ್ ಜೊತೆ. ಹೌದಾ? ಎಷ್ಟು ದಿನ? ಒಂದು ವಾರ? ಒಂದು ತಿಂಗಳು?
1: ಒಂದಿನ ಅಷ್ಟು.
0: ಒಂದಿನ?
1: ಒಂದಿನ ಒಂದು ಫೈಟ್ ಆಮೇಲೆ ಅವನು ಮರ್ತೋಗ್ತೀವಿ.
0: ಮರ್ತೋಗ್ತೀವಿ. ಅದೇ ಹೇಗೆ ರಾಜಿ ಮಾಡ್ಕೊಳ್ತೀರ ನೀವು?
1: ಫಸ್ಟ್
0: ನೀನೇ ಹೋಗಿ ಮಾತಾಡ್ತೀಯ? ಫೈಟ್ ಮಾಡೋದು ಯಾರು ಅಲ್ಲ, ಯಾಕೆ ಶುರು ಮಾಡಿದವ್ರು ಜಗಳ ಯಾರು ಶುರು ಮಾಡ್ತಾರೆ?
1: ನಾನು ಅವನು ರಿಮೋಟ್ ಇಟ್ಕೊಂಡಿರ್ತೇನೆ, ನಾನು ಅವನಿಗೆ ಹೇಳ್ತೀನಿ.
0: ಓ, ಜಗಳ ಈಗ ರಿಮೋಟಿಗೆ? ರಿಮೋಟಿಗಾಗಿ, ಟಿವಿ ರಿಮೋಟಿಗೆ? ಯಾಕೆ? ಏನ್ ನಿನ್ನ ಫೇವ್ರೇಟ್ ಯಾವುದು? ಯಾವುದು ಟಿವಿಯಲ್ಲಿ ನಿಮಗೆ ಬರುವಂತ ಸೀರಿಯಲ್ ಇಷ್ಟನಾ? ಯಾವುದು ಇಷ್ಟ ನಿಮಗೆ?
1: ಛೋಟ ಭೀಮ.
0: ಛೋಟ ಭೀಮ್? ಅದಕ್ಕೆ ಫೈಟ್ ಮಾಡೋದಾ? ಓ, ಅವಾಗ ನೀವು ಛೋಟ ಭೀಮ್ ಅಂತ ಫೈಟ್ ಮಾಡುವಾಗ ಹೇಳ್ತೀರಾ? ಏನು ಛೋಟ ಭೀಮ್ನ ಡೈಲಾಗ್ ಹೇಳ್ಕೊಂಡು ಫೈಟ್ ಮಾಡ್ತೀರಾ?
1: ಇಲ್ಲ.
0: ಮತ್ತೆ
1: ಅವನು ಮ್ಯಾಚ್ ನೋಡ್ತಾನೆ.
0: ಛೋಟ ಭೀಮ್ ಲಡ್ಡು ತಿಂತೀರಿ ಅಲ್ಲ? ಓಕೆ. ಎಲ್ಲ ಕಾರ್ಟೂನ್ ಅಂದರೆ ತುಂಬ ಇಷ್ಟ. ಮತ್ತೇನು ಇಷ್ಟ ಇದು ಈಗ ಶಾಲೆಯಲ್ಲೆಲ್ಲ? ಶಾಲೆಯಲ್ಲೆಲ್ಲ ಏನು ಯಾವುದೆಲ್ಲ ಹಬ್ಬಗಳೆಲ್ಲ ಫೆಸ್ಟಿವಲ್ ಎಲ್ಲ ಬರ್ತದೆ, ಹಾಗೆ ಮನೆಯಲ್ಲಿ ಕೂಡ ಫೆಸ್ಟಿವಲ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಯಾವುದು ನಿಮ್ಮ ಜಾಸ್ತಿ ಸೆಲೆಬ್ರೇಟ್ ಮಾಡೋದು? ತುಂಬ ಮನೆ ದೇವರು ಅಂತ ಇರ್ತೀರಲ್ಲ, ನಿಮಗೆ ನಿನ್ನ ಲೈಕ್ ಆದಂಥ ಗಾಡ್ ಅಂದರೆ ಯಾರು?
1: ಹನುಮಾನ. ಅದು ಮನೆ ದೇವರು.
0: ಮನೆ ದೇವರು ಅಂದರೆ ತುಂಬ ಇಷ್ಟ ಹನುಮಾನ್ ಅಂದರೆ. ಆದರೆ ಕರಾಟೆ ಮಾಡುವಾಗೆಲ್ಲ ಬೇಕಾಗುತ್ತೆ ಅಲ್ಲ ಅವರು, ಶಕ್ತಿ ಬರಬೇಕಾದ್ರೆ. ಓಕೆ. ಮತ್ತೆ ಕತೆ ಅಂತ ಹೇಳಿದೆ, ಯಾವೆಲ್ಲ ಕತೆ, ಏನು ಓದ್ತೀಯ? ಕತೆ ಅಂದರೆ ಶಾರ್ಟ್ ಸ್ಟೋರೀಸ್?
1: ಸುಧಾಮೂರ್ತಿದು ನಾವೆಲ್ಸ್ ಓದ್ತೀನಿ.
0: ವಾವ್. ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ? ಓಕೆ.
1: ಕನ್ನಡ ಪುಟ್ಟ ಸ್ಟೋರೀಸ್ ಓದ್ತೀನಿ.
0: ಹಾಗೆ ಬೇರೆ ಎಲ್ಲಿ ಆದರೂ ಎಲ್ಲಿಯಾದರೂ ಕತೆ ಹೇಳೋಕ್ಕೆ ಹೋಗಿದ್ದೀರಾ? ಅಲ್ಲ ಕತೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಇಲ್ಲ, ಭಾಗವಹಿಸಲಿಲ್ಲ. ಎಲ್ಲಿ ಭಾಗವಹಿಸಲಿಲ್ಲ ಅಲ್ಲ. ಕತೆ ಎಲ್ಲ ಈಗ ಪ್ರತಿಭಾ ಕಾರಂಜಿ ಅಂಥದ್ದೆಲ್ಲ ಇಲ್ಲ, ಇಂಟರ್ ಸ್ಕೂಲ್ ಕಾಂಪಿಟಿಷನ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀಯಾ?
1: ಚೆಸ್ಸಿಗೆ ಪಾರ್ಟಿಸಿಪೇಟ್.
0: ಚೆಸ್ಸಲ್ಲಿ? ಅದೇ ಚೆಸ್ಸಲ್ಲಿ ಅದು ಏನು ಪ್ಲೇಸ್ ಎಲ್ಲ ಬಂತಲ್ಲ, ಅದು ಎಲ್ಲಿ ಬಂದದ್ದು?
1: ಕುಂದಾಪುರ.
0: ಕುಂದಾಪುರಕ್ಕೆ ಹೋಗಿ ಪ್ರಯತ್ನಿಸ್ಕೊಂಡು ಬಂದಿದೆ ಅಲ್ವಾ? ಕುಂದಾಪುರ ಅಂದರೆ ಎಲ್ಲಿ ಅದು?
1: ಅದು ಮಂಗಳೂರಿಂದ ಇಲ್ಲಿ ಸುರತ್ಕಲ್ಲಿಂದ 1.5 hours.
0: ಯಾವ ಪ್ಲೇಸ್ ಅಂತ ಗೊತ್ತಿದೆಯಾ? ಈಗ ನೆನಪಿಗೆ ಬರ್ತಾ ಇಲ್ಲ. ಪ್ಲೇಸ್ ಸಿಕ್ಕಿದ ನಂತರ ಏನಾಯ್ತು, ಹೇಗೆ ಸೆಲೆಬ್ರೇಟ್ ಮಾಡಿದೆ?
1: ಖುಷಿ ಆಯ್ತು.
0: ಖುಷಿ ಆಯ್ತು.
1: ಪ್ಲೇಸ್ ಬರ್ಬೇಕು, ಸೆಕೆಂಡ್ ಇಲ್ಲ ಫಸ್ಟ್ ಪ್ಲೇಸ್ ಬರಬೇಕು
0: ಬರಬೇಕಿತ್ತು. ಅದ್ರ ಬಂದದ್ದು ಫೋರ್ತ್ ಪ್ಲೇಸ್. ಇಲ್ಲ, ಮತ್ತೆ ಟ್ರೈ ಮಾಡಿದಿರಾ ಎಲ್ಲಿಯಾದರೂ?
1: ಇಲ್ಲ, ಮಾಡ್ತೀನಿ ಈಗ.
0: ಮತ್ತೆ ಬೇರೆ ಯಾವ ಹಾಬೀಸ್ ಇದೆ ನಿಮಗೆ?
1: ಡ್ರಾಯಿಂಗ್ ಮಾಡೋದು.
0: ಅದೇ ಡ್ರಾಯಿಂಗ್. ಮತ್ತೆ ತಿನ್ನೋದು ಹಾಬಿ ಅಲ್ವಾ?
1: ಪ್ರಶ್ನೆ ಇಲ್ಲ.
0: ಯಾವುದು ತಿನ್ನೋದು ಜಾಸ್ತಿ, ಐಸ್ ಕ್ರೀಮ್ ಆ ಥರ? ಐಸ್ ಕ್ರೀಮ್ ಅಲ್ಲಿ ಕೆಲವೊಂದು ಐಸ್ ಕ್ರೀಮ್ ಎಲ್ಲ ಇದೆ ಅಲ್ಲ ತಿಂತೀಯಾ? ಅವ ಹಾಡಿದ್ರೆ, ಈಗ ಐಸ್ ಕ್ರೀಮ್ ತಿಂದ್ರೆ ಹಾಡೋಕ್ಕೆಲ್ಲ ಕಷ್ಟ ಆಗೋದಿಲ್ವಾ? ಅಮ್ಮ ಹೇಳ್ತಾರ ಅದೆಲ್ಲ ತಗೊಳ್ಬೇಡ ತಿನ್ಬೇಡ ಅಂತ? ಯಾರು ಜೋರು ಮನೆಯಲ್ಲಿ
1: ಅಂದ್ರೆ ಜಾಸ್ತಿ ತಲಾಟೆ ಮಾಡಿದ್ರೆ ಅಷ್ಟೇ ಬೈಯೋದು.
0: ಇಬ್ರು ಬೈತಾರೆ,
1: ಬೈತಾರೆ, ಆದ್ರೆ ತಲಾಟೆ ಮಾಡಿದ್ರೆ ಅಷ್ಟೇ ಬೈತಾರೆ. ಏನಾದ್ರೂ ತಪ್ಪು ಮಾಡಿದ್ರೆ ಅವಾಗ ಅಷ್ಟೇ ಬೈತಾರೆ.
0: ಸಾರಿ ಕೇಳ್ತೀನಿ.
1: ಸಾರಿ ಕೇಳ್ತೀನಿ.
0: ಓಕೆ. ಕೆಲವು ಸರ್ತಿ ಕೋಪ ಮಾಡ್ಕೊಂಡು ಊಟ ಮಾಡದೆ ಮಲಗಿದ್ದೀಯಾ?
1: ಇಲ್ಲ, ಸುಮ್ಮನೆ ಹಿಂಗೆ ಹೇಳ್ತೀನಿ. ಆದರೆ ಅವರು
0: ಮತ್ತೆ ಮತ್ತೆ ಬಂದು ಊಟ ಮಾಡು ಮಾಡು ಮಾಡು ಅಂತ ಹೇಳ್ತಾರ? ಊಟ ಮಾಡಿದ್ರೆ ನೀನು ಕೂತ್ಕೊಳ್ದೆ ಅಂತ ಹೇಳ್ತಾರೆ?
1: ನಂಗೆ ಒಂದ್ಸರಿ ಹೇಳ್ತಾರೆ, ಅದು ತುಂಬ ಸರಿ ಕರೆದ ಮೇಲೆ
0: ಮತ್ತೆ ಊಟ ಮಾಡು ಊಟ ಮಾಡು ಅಂತ ಹಾಗೆ ಊಟ ಮಾಡದಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಹಾಗೆ ಮನೆಯಲ್ಲಿ ಪೆಟ್ಟು
1: ಇಲ್ಲ,
0: ಯಾವುದಿಲ್ವ? ಮತ್ತೆ ಪಕ್ಷಿ ಬರ್ಡ್ಸ್ ಯಾವುದು ಇಷ್ಟದ್ದು?
1: ಆದರೆ ನಂಗೆ ಡಾಗ್ ಇಷ್ಟ, ಆದರೆ ಅದು ಕಷ್ಟ ಕೇಳ್ ತಗೊಳಕ್ಕೆ, ಅದಕ್ಕೆ ಬೇಡ ಅಂತ.
0: ಅದೆಲ್ಲ ಇಷ್ಟ ಇಲ್ಲ, ಇಷ್ಟ ಆದರೆ ಕಷ್ಟ ಅಂತ ಅಲ್ಲ, ಅದನ್ನೆಲ್ಲ ನೋಡ್ಕೊಳ್ಬೇಕು, ಕೇರ್ ತಗೊಳ್ಬೇಕು ಅದಕ್ಕೆ. ಓಕೆ. ಮತ್ತೊಂದು ಹಾಡು, ಒಂದು ಮಂಗಳದೇವಿಯಲ್ಲಿ ಏನೋ ಒಂದು ಹಾಡು ಎಲ್ಲ, ಏನು ವಯಲಿನ್ ನುಡಿಸಿದೆ ಅಲ್ಲಿ?
1: ವಯಲಿನ್ ನುಡಿಸಿಲ್ಲ, ಹಾಡಷ್ಟೇ ಇಲ್ಲ.
0: ಹಾಡಿದ್ಯಾ? ನೋಡೋಣ, ಹಾಡು ಪ್ರಸಾರ ಮಾಡ್ತೀನಿ ಈಗ, ಕೇಳ್ಕೊಂಡು ಬರೋಣ.

0: 107.8 FM ಈಗ ಆಪ್ನಲ್ಲೂ ಕೂಡ ಲಭ್ಯ. ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದ್ಯುತಿ ಸಾನ್ವಿ ಪ್ರಸನ್ನ ಅವರೇ. ದ್ಯುತಿ, ಬೇರೆ ಬೇರೆ ಭಾಷೆಗಳಲ್ಲಿ ನೀನು ಹಾಡ್ತೀಯ, ಯಾವುದೆಲ್ಲ ಭಾಷೆ ಬರುತ್ತೆ ನಿನಗೆ?
1: ಹಿಂದಿ.
0: ಹಿಂದಿಯಲ್ಲಿ ಯಾವುದೆಲ್ಲ ಹಾಡು?
1: ಅದು ಹೊರಗೆ ಹಾಡಿಲ್ಲ, ಮನೆಯಲ್ಲಿ ಅಷ್ಟೇ ಸುಮ್ಮನೆ ಹಾಡು.
0: ಯಾವುದು ಹಾಡು ಗುಣಗುಣಿಸೋದಾದ್ರೆ ಯಾವಾಗ ಅದೇ ಯಾವ ನೆನಪಿಗೆ ಬರ್ತಾ ಇಲ್ಲ ಅಲ್ವಾ?
1: ತುಂಬ
0: ಹಾಡುಗಳನ್ನು ಹಾಡ್ತೀಯ. ಹಾಂ ಹಾಂ, ಓಕೆ. ಹಾಗೆ ಈಗ ನೀನು ಇಷ್ಟೊಂದು ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡಿದ್ಯಾ, ಕರಾಟೆ ಒಂದು ಕಡೆ, ಇನ್ನೊಂದು ಕಡೆ ಭರತನಾಟ್ಯ, ಮತ್ತೊಂದು ಕಡೆ ಏನೋ ಏನೋ ಅದು ವಯಲಿನ್, ಹಾಗೆ ಚೆಸ್, ಇದಕ್ಕೆಲ್ಲ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯ?
1: ಫಸ್ಟ್ ಬೆಳಗ್ಗೆ 7 ಗಂಟೆಯಿಂದ ನಾನು ಹೇಳ್ತೀನಿ 7 ಗಂಟೆಗೆ, ಮತ್ತೆ 7:30 ನಂದು ಸಂಗೀತ ಕ್ಲಾಸು 7:30 8 ಗಂಟೆವರೆಗೆ, ಮತ್ತೆ ಆಮೇಲೆ ಸ್ಕೂಲಿಗೆ ಹೋಗಿ, ಮತ್ತೆ ಟ್ಯೂಸ್ಡೇ ಟರ್ಸ್ಡೇಸ್ ಇದಿರುತ್ತೆ ಚೆಸ್, ವೆನ್ನೆಸ್ಡೇ ಫ್ರೈಡೇಸ್ ಡ್ಯಾನ್ಸ್ ಇರುತ್ತೆ, ಮತ್ತೆ ಸಾಟರ್ಡೆ ಅದು ಡ್ರಾಯಿಂಗ್ ಅಲ್ಲಿ ಹೋಗ್ತೀನಿ, ಬರೀ ಮಂಡೇ ಅಷ್ಟೇ ಫ್ರೀ ಇರೋದು.
0: ಮಂಡೇ ಫುಲ್ ಡೇ ಫ್ರೀ, ಶಾಲೆಯಲ್ಲಿ ಇರ್ತೀಯಲ್ಲ, ಹೌದಲ್ವಾ? ಓಕೆ. ಹಾಗೆ ತುಂಬ ಸ್ಟ್ರೆಸ್ ಆಗೋದಿಲ್ವಾ ಇಷ್ಟೆಲ್ಲ ಇದರಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ?
1: ಫಸ್ಟ್ ಆಗುತ್ತೆ, ಆಮೇಲೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ಸರಿ ಆಗುತ್ತೆ.
0: ಹಾಗೆ ತುಂಬ ಟೈರ್ಡ್ ಆದದ್ದು ಏನಾದರೂ ಇದೆಯಾ ಯಾವುದಾದ್ರೂ ದಿನ? ಡ್ಯಾನ್ಸ್ ಮಾಡ್ಕೊಂಡು ತುಂಬ ಟೈರ್ಡ್ ಆಗುತ್ತೆ, ಅದಕ್ಕೆ ಯಾವಾಗ ಯಾವಾಗ ಅದು ನೀವು ಡ್ಯಾನ್ಸ್ ಮಾಡೋದಾದ್ರೆ ಭರತನಾಟ್ಯ ಎಲ್ಲ?
1: ಅದು ವೆನಸ್ಡೇ ಮತ್ತೆ ಫ್ರೈಡೇ ಸಂಜೆ 5 to 6 PM. ಈಗ ನಾನು ಜೂನಿಯರ್ ಎಕ್ಸಾಮ್ ತಗೋತೀನಿ, ಅದಕ್ಕೆ ಮಾಮೂಚೂರು 7 ಬಿಡ್ತಾರೆ.
0: ಹಾಗೆ ಈಗ ಭರತನಾಟ್ಯಕ್ಕೆ ಎಲ್ಲೆಲ್ಲ ಪ್ರದರ್ಶನಕ್ಕೆ ಹೋಗಿದೆಯಾ ನಿಮಗೆಲ್ಲ, ಎಲ್ಲಿಯಾದರೂ ವೇದಿಕೆ ಎಲ್ಲ ಸಿಕ್ಕಿದೆ?
1: ಜಾಸ್ತಿ ಮಂಗಳೂರು ಟೌನ್ ಹಾಲ್ ಅಲ್ಲಿ ಅಲ್ಲಿ ಮಾಡಿದ್ದೀನಿ, ಮತ್ತೆ ಅಲ್ಲಿ ಮಾಡಿದ್ದು, ಮತ್ತೆ ಇಲ್ಲೂ ಮಾಡಿಲ್ಲ.
0: ಟೌನ್ ಹಾಲ್ ಅಲ್ಲಿ ತುಂಬ ಅಂದರೆ ಅದು ಟೀಮ್ನ ಜೊತೆ ಅಲ್ಲ, ಇನ್ನೇ ಸಿಂಗಲ್ ಏನಾದರೂ
1: ಇಲ್ಲ,
0: ಸೋಲೋ ಡ್ಯಾನ್ಸ್ ಎಲ್ಲ. ಕಾಂಪಿಟೇಷನ್ಗೆ ಹೋಗಿದೆಯಾ ಭರತನಾಟ್ಯ ಅಥವಾ ಯಾವುದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸಿಲ್ಲ? ಓಕೆ. ಈಗ ಎಷ್ಟೊಂದು ಸಂಗೀತ ಮತ್ತು ಬೇರೆ ಬೇರೆ ಇದರಲ್ಲಿ ನಿಮಗೆ ಕಲಿಸ್ತಾರೆ, ಏನಾದರೂ ಸಂಗೀತದಲ್ಲಿ ಯಾರಾದರೂ ನಿಮಗೆ ರೋಲ್ ಮಾಡೆಲ್ ಅಂತ ಇದೆ ಯಾರಾದರೂ, ಯಾರ ಹಾಡುಗಳು ಇಷ್ಟ ಆಗ್ತದೆ, ಯಾರ ಸಿಂಗರ್ ಇಷ್ಟ ನಿಮಗೆ?
1: ಎಸ್ ಜಾನಕಿ,
0: ಮತ್ತೆ ಏನಾದರೂ ಹಾಡು ಹಾಡಬಹುದಾ ಎಸ್ ಜಾನಕಿ ಅವರು?
1: ಹಾಡು ಕೇಳಿಸ್ಕೊಂಡಿದ್ದೆ, ಅದು
0: ಮಾಡಿಲ್ಲ. ಇನ್ ಫ್ಯೂಚರಲ್ಲಿ ಏನಾಗಬೇಕಂತ ಇದೆಯಾ?
1: ಅದೇ ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಕನ್ನಡ ಹಾಡನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಹೇಳಿ ಮತ್ತೆ ಡ್ಯಾನ್ಸ್ ಕರೆಯೋದು ಅಷ್ಟೇ.
0: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
2: ನಮಸ್ತೆ ಸರ್,
0: ನಮಸ್ತೆ, ದ್ಯುತಿ ಅವರ ಜೊತೆ.
2: ನಮಸ್ತೆ ದ್ಯುತಿ ಸನ್ವಿ.
1: ನಮಸ್ತೆ.
2: ನಮಸ್ತೆ, ಕೇಳಿಸ್ತಾ ಇಲ್ಲ?
0: ಕೇಳಿಸ್ತಾ?
1: ನಮಸ್ತೆ.
2: ಹಲೋ,
0: ಕೇಳಿಸ್ತಾ ಇಲ್ವಾ?
2: ನೀವು ಮಾತಾಡಿ ಕೇಳಿಸ್ತಿದೆ.
0: ಹಾ ಹೇಳಿ ದ್ಯುತಿ, ಮಾತಾಡು.
2: ಹೇಗಿದ್ದೀ ದ್ಯುತಿ?
1: ಚೆನ್ನಾಗಿದ್ದೀನಿ.
2: ಹೌದಾ, ಎಷ್ಟನೇ ಕ್ಲಾಸ್ ಓದ್ದು?
1: 5th.
2: ಇದೀಗ ವಯಲಿನ್ ಎಲ್ಲ ಅಭ್ಯಾಸ ಮಾಡ್ತೀಯಲ್ಲ, ದಿನಾಲೂ ಅಭ್ಯಾಸ ಮಾಡ್ತೀಯ?
0: ದಿನಾಲೂ ಅಭ್ಯಾಸ ಮಾಡ್ತೀಯಾ?
1: ಮಾಡ್ತೀನಿ.
2: ಎಲ್ಲಿಯಾದ್ರೂ ವೇದಿಕೆಯಲ್ಲಿ ಪ್ರದರ್ಶನ ಗೊತ್ತಿದ್ಯಾ ಅಂತ?
1: ಒಂದು ಮಂಗಳಾದೇವಿಯಲ್ಲಿ, ಮತ್ತೆ ಆಕಾಶವಾಣಿ.
2: ಹೌದಾ, ಸ್ಟಾರ್ಟ್ ಎಲ್ಲ ಹೋಗುವಾಗ ವೇದಿಕೆ ಮೇಲೆ ಹೋಗುವಾಗ ಒಂಥರ ಭಯ ಎಲ್ಲ
1: ಆಗ್ತಿತ್ತು? ಆಮೇಲೆ ಅದು ಪ್ರಾಕ್ಟೀಸ್ ಆಗುತ್ತೆ.
2: ಹೌದಾ, ಓಕೆ. ಒಳ್ಳೆ ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ, ನಮ್ಮ ಕಡೆಯಿಂದ ಶುಭಾರೈಕೆ.
1: ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು. ಒಬ್ರು ಕಾಲರ್ ಇದ್ದಾರೆ. ಹಲೋ
3: ಹಲೋ, ನಮಸ್ತೆ ಸರ್, ಜಯಪ್ರಕಾಶ್ ಶೇಖರ್.
0: ನಮಸ್ತೆ ಜಯಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದ್ಯುತಿ ಅವ್ರ ಜೊತೆ.
3: ದ್ಯುತಿ ನಮಸ್ತೆ.
1: ನಮಸ್ತೆ.
3: ದ್ಯುತಿ ಸಾನ್ವಿ ಎರಡೆರಡು ಹೆಸರ?
0: ಪ್ರಸನ್ನ ಇದೆ, ಮೂರು ಇದೆ.
3: ಮೂರು ಇದೆ,
1: ಅದು ಅಪ್ಪಂದು.
3: ಹೌದು, ಇದು ಎರಡು ನಿಂದೆ. ದ್ಯುತಿ ಅಂತ ಹೇಳಿದ್ರೆ ಏನರ್ಥ?
1: ಬ್ರೈಟ್ನೆಸ್.
3: ಬ್ರೈಟ್ನೆಸ್? ದ್ಯುತಿಗೆ ತುಳು ಬರುತ್ತಾ?
1: ಇಲ್ಲ, ಬರಲ್ಲ.
3: ಮತ್ತೆ ಹಾಡಿದ್ದಿ ತುಳು?
1: ಅದು ಸರ್ ಪುಟ್ಟು ರೈಮು ಹಾಡು ಅಂತ ಹೇಳಿ ಕೊಟ್ಟಿದ್ದಷ್ಟೇ.
3: ಹೌದಾ, ತುಳು ಭಾಷೆ ಸಹ ಕಲಿಬೇಕಾಯ್ತಾ? ಹೆಚ್ಚು ಭಾಷೆ ಕಲಿತಷ್ಟು ಹೆಚ್ಚು ನಾಲೆಜ್ ಬರುತ್ತೆ ಅಲ್ವಾ? ವಯಲಿನ್ ನಲ್ಲಿ ತುಂಬಾ ಖುಷಿ ಆಯ್ತು. ಸ್ವಾಗತಂ ಕೃಷ್ಣ ಮತ್ತು ಹಾಡಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಆಯ್ತಾ,
1: ಥ್ಯಾಂಕ್ ಯು.
3: ಒಳ್ಳೇದಾಗ್ಲಿ ನಿಮ್ಗೆ, ತುಂಬಾ ವೇದಿಕೆಗಳು ಸಿಗ್ಲಿ. ಆಯ್ತಾ,
1: ಥ್ಯಾಂಕ್ ಯು.
3: ನಮಸ್ತೆ. ನಮಸ್ತೆ,
0: ಧನ್ಯವಾದಗಳು.
3: ಧನ್ಯವಾದ.
0: ಜ್ಯೋತಿ, ಈಗ ವಯಲಿನ್ ಎಲ್ಲ ನುಡಿಸುವವರು ತುಂಬಾ ಕಡಿಮೆ ಅಲ್ವಾ? ಎಲ್ಲರೂ ಗಿಟರಿಗೆ ಫಿದಾ ಆಗ್ತಾರೆ ಅಲ್ಲ, ಎಲ್ರಿಗೆ ಲೈಕ್ ಆಗೋದು ಗಿಟರ್. ಗಿಟರ್ ಒಂದು ಬಾರಿಸೋದು ಮತ್ತು ಹಾಡೋದು, ಅದಕ್ಕಂತೂ ಒಂದು ಕುಣಿತ ಹಾಡಲಿಕ್ಕೆ. ಆದರೆ ವಯಲಿನಲ್ಲಿ ಕುಣಿಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಯಾಕೆ ಇದರ ನಿನಗೆ ಅಟ್ರಾಕ್ಟ್ ಆಯಿತು ಈ ಇನ್ಸ್ಟ್ರೂಮೆಂಟ್?
1: ಅದು ನಾನು ಕೀಬೋರ್ಡ್ ಕ್ಲಾಸಿಗೆ ಹೋಗುವಾಗ ಅಲ್ಲಿ ಒಂದು ಹುಡುಗಿ ಕುತ್ಕೊಂಡು ಮಾಡ್ತಿಲ್ಲ, ಅವಳು ಮಾಡೋದು ತುಂಬಾ ಇಷ್ಟ ಆಯ್ತು. ಮತ್ತೆ ಅಮ್ಮ ಕಲಿತಿರು ಅಂತ ಹೇಳಿದ್ನಲ್ಲ, ಅದರಿಂದ ನೋಡಿ ಕಲ್ತ್ಕೊಂಡು.
0: ಅಮ್ಮನಿಂದ ಕಲ್ತ್ಕೊಂಡ್ರಿ? ಈಗ ಅದಕ್ಕೆ ಅಂತ ಕ್ಲಾಸಿಗೆ ಇರೋ ಶ್ರೀನಿವಾಸ ರಾವ್ ಅವರು ನಿಮಗೆ ಕ್ಲಾಸ್ ಕೊಡ್ತಾರೆ?
1: ಆನ್ಲೈನ್ ಕ್ಲಾಸ್
0: ಆನ್ಲೈನ್ ಅಲ್ಲಿ ಕೊಡ್ತಾರೆ. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಏನಾದರೂ ಅವಕಾಶ ಪ್ರಯತ್ನ ಮಾಡಿದ್ಯಾ
1: ಸಿಕ್ಕಿದೆ?
0: ಓಕೆ. ಈಗ ವಯಲಿನ್ ಅಲ್ಲಿ ಬೇರೆ ಯಕ್ಷಗಾನಕ್ಕೂ ಕೂಡ ಬಳಸ್ತಾರೆ ಅಥವಾ ಬೇರೆ ಎಲ್ಲಿ ಈಗ ಎಲ್ಲ ಬಳಸ್ತಾರೆ ವಯಲಿನ್ ವಾದನವನ್ನು? ಜಾಸ್ತಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಯಾವೆಲ್ಲ ಈಗ ನಿಮಗೆ ಅವಕಾಶ ಸಿಕ್ತೆ?
1: ಸಂಗೀತ
0: ಕಚೇರಿಗೆ. ಯಕ್ಷಗಾನಕ್ಕೆ ಇಲ್ಲ, ಬಹಳ ಕಡಿಮೆ ಅಲ್ವಾ? ಈಗ ಹಾಡುವುದಾದ್ರೆ ನೀನು ಬೇರೆ ಬೇರೆ ಹಾಡುಗಳನ್ನು ಹಾಡ್ತೀಯ, ಈಗ ಭಕ್ತಿ ಗೀತೆ ಅಲ್ಲದೆ ಬೇರೆ ಯಾವ ಹಾಡು ಹಾಡ್ತಿ? ಈಗ ಏನು ಇನ್ನು ಮುಂದೆ ಯಾವ್ದಾದ್ರು ಹಾಡು ಹಾಡುದಾದ್ರೆ ಯಾವ್ದು ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತಿ?
1: ರಾಮ ರಾಮ.
0: ರಾಮ ರಾಮ ಅಂದ್ರೆ ಏನು? ಇದು ರಾಮ ರಾಮ ಅಂದ್ರೆ ರಾಮನ ಬಗ್ಗೆ ಇರುವಂತ ಹಾಡ. ಸರಿ.

0: ಬಹಳ ಚೆನ್ನಾಗಿ ಹಾಡಿದೆಯಾ ರಾಮ್ ರಾಮ್ ಅಂತ, ಬಹಳ ಚೆನ್ನಾಗಿ ಮಧುರ ಕಂಠದಲ್ಲಿ ಹಾಡಿದೆಯಾ. ಹಾಗೆ ಎಲ್ಲ ಹಾಡುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಬೇರೆ ಹಾಡುಗಳನ್ನು ಹಾಡ್ತಾ ಇದ್ದೀಯ. ಈಗ ಕೆಲವೊಂದು ಫಿಲ್ಮಿ ಗೀತೆಗಳನ್ನು, ಈಗ ಮೂವಿದೆಲ್ಲ ಹಾಡು ಹಾಡ್ತೀಯ ಯಾವುದಾದ್ರೂ? ಇಷ್ಟ ಪ್ರಾಕ್ಟೀಸ್ ಮಾಡೋದಿಲ್ಲ. ಇಲ್ಲ. ಓಕೆ. ಈಗ ಸುರತ್ಕಲ್ ಊರಿನ ಬಗ್ಗೆ ಹೇಳೋದಾದ್ರೆ, ಸುರತ್ಕಲ್ಲಲ್ಲಿ ಏನಿದೆ ನೀನು ನೋಡಿದ ಬಗ್ಗೆ?
1: ನಾನು ನೋಡಿದ್ದು ಬೀಚ್ ಇದೆ.
0: ಬೀಚ್ ಇದೆ, ಬೀಚ್ಗೆಲ್ಲ ಹೋಗ್ತಾ ಇರ್ತೀವಿ.
1: ಮನೆ ಪಕ್ಕನೇ ಒಂದಿದೆ, ಮತ್ತೆ ಅಷ್ಟೇನಿಲ್ಲ, ಬರೀ ಬೀಚ್ ಅಷ್ಟೇ.
0: ಸುರತ್ಕಲ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಗೊತ್ತಾ, ಶಿವಾಜಿ ಸುರತ್ಕಲ್ ಅಂತ. ಅದರಲ್ಲಿ ಹೀರೋ ಮಾಡಿದ್ದು ಯಾರು? ರಮೇಶ್ ಶಾರವಿಂದ. ಹಾಗೆ ಸುರತ್ಕಲ್ಲಲ್ಲಿ ಒಬ್ಬರು ಸಿನಿಮಾ ಸ್ಟಾರ್ ಇದ್ದಾರೆ, ಗೀತಾ ಸುರತ್ಕಲ್ ಅಂತ. ಮತ್ತು ತುಂಬ ಜನ ಇದ್ದಾರೆ ಆ್ಯಕ್ಟರ್ಸ್ ಎಲ್ಲ. ಗೀತಾ ಸುರತ್ಕಲ್ ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಹಾಗೆ ಇವೆಲ್ಲ ಶಾಲೆಯಲ್ಲಿ ಎಲ್ಲ ಜಾಸ್ತಿ ನೀನು ಇರ್ತಾ ಇರೋದ್ರಿಂದ ಈ ಪಾಠಗಳಲ್ಲಿ ಹೇಳೋದಾದರೆ, ಈ ಪಾಠಗಳಲ್ಲಿ ಏನೆಲ್ಲ ನಿನಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಪಾಠದಲ್ಲಿ?
1: ಸೈನ್ಸ್ ಮತ್ತೆ ಸೋಷಿಯಲ್.
0: ಸೈನ್ಸ್ ಸೋಷಿಯಲ್
1: ಅದು ಇಂಟ್ರೆಸ್ಟಿಂಗ್ ಇರುತ್ತೆ.
0: ಅದೇ, ಇನ್ನು ಸೈಂಟಿಸ್ಟ್ ಆಗ್ತೀಯಾ ಮುಂದೆ, ಅಲ್ಲ ಈ ಥರ ಆರ್ಟಿಸ್ಟ್ ಆಗಬೇಕಂತ ಇದೆಯಾ?
1: ನನಗೆ ದೊಡ್ಡವಳು ಆಮೇಲೆ ಡಾಕ್ಟರ್ ಇಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಬೇಕು ಅಂತ.
0: ವಾವ್, ತುಂಬ ದೊಡ್ಡ ಡ್ರೀಮ್ ಇದೆ ಅಲ್ವಾ? ಒಬ್ಬರು ಕಾಲರ್ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಗದಾಧಾರ ಪ್ರಭು ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಬರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ಕಾದ್ಯಾನಿ ಮಂಗಳಾಂಬಿಕೆಯ ಮಂಗಳೂರಿಂದ ತುಂಬಾ ಅಭಿನಂದನೆಗಳು. ಇವತ್ತಿನ ಬಾಲ ಪ್ರತಿಭೆ ಇವರು ಬಹಳ ಚೆನ್ನಾಗಿ ಬಹಳ ಟ್ಯಾಲೆಂಟೆಡ್ ಇದ್ದಾರೆ. ಇದರಲ್ಲಿ ಸಂಗೀತದಲ್ಲಿ ಬಹಳ ಆಸಕ್ತಿ ಟ್ಯಾಲೆಂಟ್ ಅನ್ನು ಪಡ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ದಾರೆ
0: ಅವ್ರಿಗೆ.
2: ಹರೇ ಕೃಷ್ಣ ರಾಧೆ ರಾಧೆ.
1: ಹರೇ ಕೃಷ್ಣ ರಾಧೆ ರಾಧೆ.
2: ತುಂಬಾ ಚೆನ್ನಾಗಿ ನುಡಿಸಿದ್ರಮ್ಮ.
1: ಥ್ಯಾಂಕ್ ಯು.
2: ಇನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಉತ್ತಮ ವಯೋಲಿನಿಸ್ಟ್ ಇದ್ದಾರಲ್ಲ ಈಗ ತುಂಬಾ ಹೆಸರುವಾಸಿಯಾದವರು, ಕೆಮ್ಮನ್ಗುಡಿ ಅಂತ ಸುಮಾರು ಜನ ಇದ್ದಾರಲ್ಲ, ಹಾಗೆ ಅವರ ಸಾಲಲ್ಲಿ ಕೂಡ ನೀವು ಬರಬಹುದು. ಮತ್ತೆ ಇನ್ನೊಂದೇನಂದ್ರೆ ಈಗ ರಾಧಾರಾಣಿ ಇದ್ದಾರಲ್ಲ, ರಾಧಾಕೃಷ್ಣರು ನಿಮ್ಗೆ ಗೊತ್ತಿರ್ಬಹುದು ಬೃಂದಾವನದಲ್ಲಿ, ಅವರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಒಂದು ಕೀರ್ತನೆಯಲ್ಲಿ ಹಾಡ್ತಾರೆ, ಶ್ರೀ ವಿಶಾಖಾಪಾದೆ ಸಂಗೀತ ಸಿಕ್ಕಿಬೋ ಕೃಷ್ಣ ಲೀಲಾ ರಸಮಯ ಅಂತ. ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಅವರ ಸಖಿ ವಿಶಾಖಾಯ ಅನುಗತ್ಯದಲ್ಲಿ ಸಂಗೀತ ನಾವು ಕಲಿತೇವೆ ಅಂದ್ರೆ ಅವರಿಗೆ ಇಷ್ಟ. ನೀವು ಇನ್ನು ನೀವು ನೋಡಿ ಒಳ್ಳೆ ಚೆನ್ನಾಗಿ ಹಾಡ್ತೀರಿ ಭಜನೆ ಎಲ್ಲ, ಅದ್ರ ಜೊತೆ ವಯೋಲಿನ್ ಕೂಡ ಸ್ವಲ್ಪ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ, ರಾಧಾಕೃಷ್ಣರಿಗೆ ತುಂಬಾ ಇಷ್ಟ ಆಗುವ ರೀತಿಯಾಗಿ ಹನುಮಂತ ದೇವರನ್ನು ಕೂಡ ಪ್ರಾರ್ಥಿಸಿಕೊಂಡು ಅವರ ಮಾರ್ಗ ಮಧ್ವಾಚಾರ್ಯರವರೇ ಅಲ್ವಾ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ಯೂರ್ ಭಕ್ತಿ .com ಅಲ್ಲಿ ನೋಡ್ಬೋದು ತುಂಬಾ ಕೀರ್ತನೆಗಳೆಲ್ಲ ಇದೆ. ಸುದೇವಿ ಮತ್ತೆ ಕಿಶೋರಿ ಮೋಹನ್ ಅಂತ ಕಾನ್ಸರ್ಟ್ ಎಲ್ಲ ಮಾಡ್ತಾರೆ, ಹಾಗೆ ನೀವು ಕೂಡ ಅದರಲ್ಲಿ ಸೇರ್ಬಹುದು ಮತ್ತೆ ಬಾಲ ಪ್ರತಿಭೆಯಾಗಿ. ಹರೇ ಕೃಷ್ಣ, ಪ್ಯೂರ್ ಭಕ್ತಿ ನೋಡಿ ಪ್ಯೂರ್ ಭಕ್ತಿ .com.
0: ಹರೇ ಕೃಷ್ಣ ರಾಧೆ ರಾಧೆ. ಧನ್ಯವಾದಗಳು. ಓಕೆ ಓಕೆ. ಇವತ್ತು ಸಾರಂಗಚೂಡಿಗೆ ಬಂದಿದೀಯಾ? ಹೃದಯ ರಾಗದ್ರೆ ಒಂದು ಪುಟಾಣಿಗಳಿಗಾಗಿ ಒಂದು ಹೃದಯ ರಾಗ ನಾವು ಶುರು ಮಾಡಿದ್ದೇವೆ. ಬಹುಶಃ ಇದು ನಾಲ್ಕನೇ ಅತಿಥಿ ಅಂತ ಕಾಣ್ತಾ ಇದೆ ನೀನು. ಓಕೆ, ಏನು ಹೇಳಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ?
1: ಅದು ಫಸ್ಟ್ ಬರುವಾಗ ಭಯ ಆಯ್ತು, ಭಯ ಆಯ್ತು, ಆಮೇಲೆ ಈಗ
0: ಈಗ ಇನ್ನಷ್ಟು ಮಾತಾಡುವ ಅಂತ ಅನಿಸ್ತಾ ಇದೆ ಅಲ್ಲ. ವಯಲಿನ್ ಬಗ್ಗೆ ಹೇಳೋದಾದ್ರೆ ಜ್ಯೋತಿ, ಏನು ಹೇಳ್ತೀಯ ವಯಲಿನ್ ಬಗ್ಗೆ? ವಯಲಿನ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಇದಕ್ಕೆ, ಎಷ್ಟು ನೀನು ತಂದಂಥ ವಯಲಿನ್?
1: 8,000.
0: ಎಲ್ಲಿಂದ, ಎಲ್ಲಿ ಶಾಪ್ ಅಂತ? ಎಲ್ಲಿಂದ? ಮಂಗಳೂರಿಂದ ಪಡ್ಕೊಂಡಿದ್ದೆ. ಸಿಂಫೋನಿಯಿಂದ. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯಿತು ತಗೊಂಡು? ಒಂದು ವರ್ಷ. ಈಗ ನಿನ್ನೊಂದು ಪಟ್ನನ್ ಆಗಿದೆ ಅಲ್ಲ, ಲೈಫ್ ಪಾರ್ಟ್ನರ್. ಹೇಗೆ ವಯಲಿನ್ ತಕೊಂಡು ಹೋಗ್ತಾ ಪ್ಲೇ ಮಾಡ್ತಾ ಇರುವಾಗ ಏನು ಒಳಗಿಂದ ಆನಂದ ಏನಾದರೂ ಏನಾದರೂ ಒಂದು ಅನುಭವ?
1: ಅದು ಒಂದ್ಸರಿ ಫಿಯರ್ ಬರುತ್ತೆ, ಅದು ಪ್ರೋಗ್ರಾಮ್ ಮಾಡುವಾಗ ಅದು ಹೈ ನೋಟ್ಸ್ ಇರುತ್ತಲ್ಲ ಅದು ಮಿಸ್ ಆದ್ರೆ ಅಂತ ಅದು ಫಿಯರ್ ಬರುತ್ತೆ. ಮತ್ತೆ ಅದು ಕೈಯಲ್ಲ ನೋವಾಗಿರ್ತಲ್ಲ ಅದೊಂದು ಇದು ಇರುತ್ತೆ.
0: ಅದೊಂದು ಬಿಟ್ಟರೆ ಬೇರೆ ಯಾವುದು ಎಲ್ಲ ಖುಷಿ ಇರ್ತದೆ, ಆ ರಾಗ ಬರುವಾಗ ಖುಷಿ ಆಗ್ತಾ ಇಲ್ಲ. ಕೆಲವು ಸರ್ತಿ ಏನೋ ನೀವು ಹೇಳಿದ್ರಿ ಬೇರೆ ಮಿಸ್ ಆಗುತ್ತೆ ಅಲ್ಲ, ಅವಾಗ ಬೇಜಾರಾಗುತ್ತೆ, ಪರ್ಫೆಕ್ಟ್ ಬರಲಿಲ್ಲಲ್ಲ ಅಂತ. ಎಲ್ಲಿಯಾದ್ರೂ ಅಂತ ಆಗಿದೆ ಬೇಜಾರಾಗಿದ್ದಿದೆ ಸಂದರ್ಭಗಳು? ಭಯ ಇರುತ್ತೆ ಅಲ್ವಾ, ಇವತ್ತು ಹೇಗೆ ನಾನು ಪ್ಲೇ ಮಾಡ್ತೀನಿ, ಹೇಗೆ ಇವತ್ತು ನಾನು ನುಡಿಸ್ತೀನಿ ಅನ್ನೋದು ಕೂಡ ಅಲ್ವಾ. ಓಕೆ, ತುಂಬ ಖುಷಿ ಅದ ಒಂದು ಕಾರ್ಯಕ್ರಮ ಕೊಡೋಕ್ಕೆ ಹೋಗಿರ್ತೀಯ, ತುಂಬ ಖುಷಿಗೆ ಆದದ ಕಾರ್ಯಕ್ರಮ ಹೇಳೋದಾದ್ರೆ. ಒಂದು ಸಾಂಗ್ ನುಡಿಸ್ತೀಯ, ಆ ಸಾಂಗ್ ತುಂಬ ನಿನಗೆ ಧೈರ್ಯ ಇರೋದಿಲ್ಲ ಯಾವ ಚೆನ್ನಾಗಿ ಬರ್ತಾ ಇಲ್ವಾ ಅಂತ, ಆ ಥರ ಚೆನ್ನಾಗಿ ಆ ದಿನ ಒಂದು ಕಚೇರಿಯಲ್ಲಿ ಇರ್ಬೋದು ಇಲ್ಲಿಯಾದರೂ ಒಂದು ಪರ್ಫಾರ್ಮ್ ಮಾಡಿದ್ದು ಹಾಡಿದ್ದು ಸಂಗತಿ ಇದೆಯಾ?
1: ಅದು ನಾನು ಹಾಡಿದ್ದೀನಿ ಯಾವಾಗ
0: ಹಾಡಿದ್ದೆ
1: ಬಾರಿಸಿದ್ದೀನಿ.
0: ಸ್ವಾಗತಂ ಕೃಷ್ಣ, ಅದು ತುಂಬ ಇಷ್ಟ ಅಲ್ವಾ, ಅದು ತುಂಬ ಪರ್ಫೆಕ್ಟ್ ಆಗಿ ನುಡಿಸ್ಲಿಕ್ಕೆ ಬರುತ್ತೆ. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ?
1: ನಂದು ಪೇರೆಂಟ್ಸ್ಗೆ, ನಂದು ಗುರುಗಳಿಗೆ, ಮತ್ತೆ ನಂದು ಟೀಚರ್ಸ್ಗೆ ಸ್ಕೂಲಲ್ಲಿ,
0: ಶ್ರೀನಿವಾಸ್ ಸರ್ಗೆ ಅಲ್ಲ ಗುರುಗಳು, ತುಂಬ ಅವಕಾಶ ಕೊಟ್ಟಿದ್ದಾರೆ ನಿಮಗಲ್ವಾ. ಓಕೆ, ಈ ಟೀಮ್ ಆಗಿ ಹೋಗೋದಾದ್ರೆ ಟೀಮಿನವರ ಹೆಸರು ಏನಾದರೂ ಬರುತ್ತಾ ನಿಮ್ಮ ಜೊತೆ? ತಂಡರ್ ಕಿಡ್ಸ್. ತುಂಬ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದ್ರಿ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ. ಈಗ ಇನ್ನೇನು ಅಷ್ಟಮಿ ಎಲ್ಲ ಬರ್ತಾ ಇದೆ, ಚೌತಿ ಬರ್ತದೆ, ಇನ್ನು ಹಬ್ಬಗಳು ಶುರು ಆಗುತ್ತೆ, ನಿಮಗೆ ಎಲ್ಲ ಬ್ಯುಸಿ ಇರ್ತೀರಲ್ವಾ? ಅಲ್ಲ, ನಿಮ್ಮ ಮಕ್ಕಳಿಗೆಲ್ಲ ಕಾರ್ಯಕ್ರಮಗಳು ಸಿಗ್ತಾ ಇರುತ್ತಾ ನಿಮ್ಮ ತಂಡಕ್ಕೆ, ತಂಡರ್ ಕಿಡ್ಸ್ಗೆ? ಓಕೆ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀನು ಹೇಳುವಂಥದ್ದು, ಒಬ್ಬ ಆರ್ಟಿಸ್ಟ್ ಆಗಿ ಇಷ್ಟೆಲ್ಲ ಏನೋ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ಯಾ, ಕೆಲವರಂತೂ ಏನು ಇರೋದಿಲ್ಲ, ಏನು ಮಾಡೋದಿಲ್ಲ, ಮಕ್ಕಳು ಬರೀ ಮೊಬೈಲ್ ಇರ್ತಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಮೊಬೈಲ್ ಮೊಬೈಲ್ ಬಗ್ಗೆ ಪ್ರೀತಿ ಇದೆಯಾ ನಿಮಗೆ? ಮೊಬೈಲ್ ಮುಟ್ಟೋದೇ ಮೊಬೈಲ್ ಮುಟ್ಟೋದಿಲ್ಲ ದಿನಕ್ಕೆ ಮೊಬೈಲ್ ನೋಡೋದಾದ್ರೆ ಅದಕ್ಕೆ ಟೈಮ್ ಇದೆ ಇಲ್ಲ ಮುಟ್ಟೋದೇ ಇಲ್ಲ, 5 ನಿಮಿಷ ಮಾತ್ರ. ಓ, ಮಕ್ಕಳು ಇಡೀ ದಿನ ಇಡೀ ಈಗ ಮೊಬೈಲ್ ಸಿಕ್ಕದೇ ಎಲ್ಲ ಊಟನೇ ಮಾಡಿದವರು ಇದ್ದಾರೆ. ಅಷ್ಟು ದೂರ ಇಟ್ಟಿದೆಯಾ ಮೊಬೈಲ್? ದೂರ ಇಟ್ಟಿದ್ದು ನಿನಗೆ ಲಾಭ ಆಗಿದೆ ಅಲ್ವಾ, ಇಷ್ಟೆಲ್ಲ ಕಲೀಲಿಕ್ಕೆ ಆಯ್ತಲ್ವಾ. ಸರಿ, ಬಹಳ ಒಂದು ಒಳ್ಳೆ ಹವ್ಯಾಸ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿದ್ದೀಯಾ. ಜ್ಯೋತಿ, ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ, ಸ್ಟುಡಿಯೋದಿಂದ ಹೋಗ್ಲಿಕ್ಕೆ ಬೇಜಾರಾಗುತ್ತಾ? ಆಗುತ್ತೆ, ಇಲ್ಲಿಂದ ಹೊರಡೋದಂದ್ರೆ ಈಗ ಸ್ಟುಡಿಯೋಗೆ ಬರುವಾಗ ಭಯ ಇತ್ತು, ಈಗ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ ಅಲ್ಲ. ಏನು ಮಾಡೋದು ಹೇಳಿ, ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ, ಮುಂದಿನ ಕಾರ್ಯಕ್ರಮಗಳು ನಮ್ಮ ಕೇಳುಗರು ಕೇಳಬೇಕಾಗಿದೆ. ನಿನ್ನ ಮಾತುಗಳನ್ನು ತುಂಬ ಪಟಪಟನೆ ಮಾತಾಡಿದೀಯಾ, ತುಂಬ ವಿಚಾರಗಳನ್ನು ಹಂಚಿಕೊಂಡಿದ್ದೀಯಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆ ತಾಯಿಯವರು ಕೂಡ ಬಂದಿದ್ದಾರೆ, ಅವರು ನಿನ್ನ ಕಾರ್ಯಕ್ರಮ ಕೇಳಬೇಕಂತ ನಮ್ಮ ಸ್ಟುಡಿಯೋ ಹೊರಗಡೆ ಇದ್ದಾರೆ. ಯಾಕಂದರೆ ಒಂದು ವೇಳೆ ಒಳಗೆ ಬಂದರೆ ನಿನ್ನ ಕಾರ್ಯಕ್ರಮದಲ್ಲಿ ಏನಾದರೂ ಆಚೀಚೆ ಆಗ್ಬೋದು ಅಂತ, ನಿನ್ನ ಕಾರ್ಯಕ್ರಮ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಅವರಿಗೆ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ತುಂಬ ಖುಷಿಯಾಗಿರ್ಬೋದು ಅವರಿಗೆ ನೀನು ಮಾತಾಡಿದ್ದು, ನೀನೇನೋ ಪಾಪ ಮಾಡಿದ್ಯಾ, ವಯಲಿನ್ ವಾದನ ಹಾಡಿದ್ದು ಎಲ್ಲ ಖುಷಿಯಾಗಿರ್ಬೋದು. ನಮ್ಮ ಕೇಳುಗರಿಗೆ ಕೂಡ ಖುಷಿ ಪಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಸಿಗ್ತಾರೆ ಈ ವಾರಕ್ಕೆ ಅಂತ ನಾನು ಕೂಡ ಗೊಂದಲದಲ್ಲಿದ್ದೆ. ನಮ್ಮ ಶ್ರೀನಿವಾಸ್ ಸರ್ಗೆ ಕರೆ ಮಾಡಿದ್ದೆ ನಾನು, ಅವರು ಬೆಂಗಳೂರಲ್ಲಿದ್ದರು, ನಿಮ್ಮ ಹೆಸರು ಹೇಳಿದರು. ನಿಮ್ಮ ಸರ್ ಅವರು ಕುಳಿತಂಥ ಸೀಟಲ್ಲಿ ಒಂದು ಕುಳಿತುಕೊಳ್ಳುವ ಅವಕಾಶ ಇವತ್ತು ಅಲ್ವಾ, ಸರಿಗೆ ಒಂದು ಥ್ಯಾಂಕ್ಸ್ ಹೇಳೋಣಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಏನು ಚಟುವಟಿಕೆಗಳಲ್ಲಿ ನಿನ್ನ ಹೆಸರು ಇನ್ನು ಕೂಡ ರಾರಾಜಿಸಲಿ, ನಮ್ಮ ಕರ್ನಾಟಕದಲ್ಲಿ ಈ ದೇಶದಲ್ಲಿ ಒಂದು ನಿನ್ನ ಹೆಸರು ಕೀರ್ತಿ ಶಿಖರಕ್ಕೆ ಏರಲಿ ಅಂತ ಹಾರೈಸ್ತಾ ಎಲ್ಲ ಕೇಳುಗ ಬಾಂಧವರ ಪರವಾಗಿ, ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
3: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಇವತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡು ಅಂತ ಹೇಳಿದರು. ಎಷ್ಟು ಮಾತಾಡಲಾರದು ಮುಗಿದರಂತ ವಿಷಯ ಇದು.

ಕಲ್ಚರ್ ಅಂತ ಉಪಯೋಗಿಸ್ತೀವಿ. ನಾವು ಸಾಮಾನ್ಯವಾಗಿ ಸಂಸ್ಕೃತಿಯನ್ನ ಕಲ್ಚರಿಗೆ ಸಂವಾದಿಯಾದ ಪದ ಅಂತ ಬಳಸ್ತೀವಿ, ಅದರ ಅನುವಾದ ಅಂತೂ ಹೇಳ್ತೀವಿ. ಅದು ನಮಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಕೃತಿ ಅನ್ನೋ ಪದ ಆಗಲಿ ಕಲ್ಚರ್ ಆಗಲಿ ಬಹಳ ಹಳೆ ಪದ ಅಲ್ಲ. ಅದು ಈಗ 120 ವರ್ಷದಿಂದ ಈಚೆಗೆ ಚಲಾವಣೆ ಆಗಿರುವಂಥ ಪದ ಅದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋನು ಪದ ಬಳಸಿದ ಕಲ್ಚರ್ ಅಂತ. ಅದಾದ್ಮೇಲೆ ಎಲ್ಲರೂ ಬಳಸೋಕೆ ಶುರು ಮಾಡಿದ್ರೆ ಕಲ್ಚರ್ ಅಂತ. ಅದು ನಿಜವಾಗಿ ನೋಡಿದರೆ ಈ ಪದ ಕಲ್ಚರ್ ಅನ್ನುವಂಥದ್ದು ಬಂದದ್ದೇ ಲ್ಯಾಟಿನ್ ಪದ ಕಲ್ಟಸ್ ಅನ್ನೋದ್ರಿಂದ ಬಂದದ್ದು. ಕಲ್ಟಸ್ ಅನ್ನೋ ಅರ್ಥ ಬಹಳ ಚೆನ್ನಾಗಿದೆ. ಈ ಲ್ಯಾಟಿನ್ ಒಂಥರ ನಮ್ಮ ಸಂಸ್ಕೃತ ಇದ್ದ ಹಾಗೆ ಒಂದು ಪದಕ್ಕೆ 4-6 ಅರ್ಥ ಇರ್ತಾ ಇರ್ತವೆ. ಈ ಕಲ್ಟಸ್ಗಿರುವಂತಹ ಅರ್ಥ ಅಂದ್ರೆ ಗೌರವ ನೀಡುವಂಥದ್ದು, ನಂಬಿಕೆ ಇಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಚರ್ ಅಂದ್ರೆ ಸೇವೆ ಮಾಡೋದು, ಕಲ್ಚರ್ ಅಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಕಲ್ಚರ್ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವಂಥದ್ದು. ಅದರಿಂದ ಕಲ್ಚರ್ ಅಂತ ಬಂತು. ಅದಾದ್ಮೇಲೆ 108 ಕಲ್ಚರ್ಗಳು ಬಂದ್ಬಿಟ್ಟು ನಮ್ಮಲ್ಲಿ. ಅಗ್ರಿಕಲ್ಚರ್ ಅಂತ ಶುರು ಆಯಿತು. ಕೃಷಿಗೆ ಬೇಕಾದಂತಹ ಸಂಸ್ಕೃತಿ ಏನ್ ಬೇಕೋ ಅದು ಕೃಷಿ ಸಂಸ್ಕೃತಿ ಅಂತ ಮಾಡ್ಕೊಂಡ್ವಿ. ಹಾರ್ಟಿಕಲ್ಚರ್ ಬಂತು, ತೋಟಗಾರಿಕೆಗೆ ಏನ್ ಬೇಕೋ ಅದು ಕಲ್ಚರ್ ತೋಟಗಾರಿಕೆದು. ಬೋರಿಕಲ್ಚರ್ ಅಂತ ಬಂತು, ಮರ ಗಿಡಗಳನ್ನು ಬೆಳೆಸುವಂತಹದ್ದು ಬೋರಿಕಲ್ಚರ್ ಆಯಿತು. ಪಿಸಿಕಲ್ಚರ್ ಅಂತ ಮೀನುಗಳನ್ನು ಬೆಳೆಸೋದು ಬಂತು. ಸೆರಿಕಲ್ಚರ್ ಎಲ್ಲ ಬಂತು. ಈಗ ಬರ್ತಾ ಬರ್ತಾ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಕಲ್ಚರ್ ಟೆಸ್ಟ್ ಅಂಡ್ ಯೂರಿನ್ ಕಲ್ಚರ್ ಟೆಸ್ಟ್ ಎಲ್ಲ ಬಂದಿದೆ. ನೋಡಬೇಕು, ಮಾಡಬೇಕಾಗ್ತದೆ. ಕಲ್ಚರ್ ಟೆಸ್ಟ್, ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಮೊದಲು ಟೆಸ್ಟ್ ಮಾಡಬೇಕು. ಅಂದ್ರೆ ನನ್ನ ಪದ ಅರ್ಥ ಏನಾಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ. ನನಗನ್ಸಿದಿಷ್ಟೇನೆ, ಬ್ಲಡ್ ರಿಪೋರ್ಟ್ ನಂಬ್ಕೋಬೇಕು ನೀವು ಅಂತ. ಕಲ್ಚರ್ ಅಂದ್ರೆ ನಂಬಬೇಕಲ್ಲ, ಫೇತ್ ಇರಬೇಕು ಅಂತೆಲ್ಲ ಆಯ್ತು.

0: You're listening to Radio Sarang, 107.8 FM.
1: ಇನ್ಫ್ಯಾಕ್ಟ್ ನನ್ನ ಸಂತೋಷ ಅಂತಂದ್ರೆ, ನಾನು ಬಹಳ ವರ್ಷ ಹೆಣ್ಮಕ್ಳು ಕಾಲೇಜಲ್ಲಿ ಕೆಲಸ ಮಾಡಿದ್ದು, 28 ವರ್ಷ ನಾನು ಮಹಿಳಾ ಕಾಲೇಜಲ್ಲೇ ಇದ್ದದ್ದು, ಪ್ರಿನ್ಸಿಪಲ್ ಆದದ್ದು. ಅದರಿಂದನೂ ಅಥವಾ ಮೊದಲಿಂದ ಹಾಗೆ ಗೊತ್ತಿಲ್ಲ ನನಗೆ, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಮೆನ್. ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿಬಿಟ್ಟಿದ್ದೆ, ನಿಮ್ಗೆ ನಂಬಿಕಿಲ್ಲ, ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿದ್ದೆ. 83-84 ಇಸ್ವಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಾನು ತುಂಬಾ ಜಗಳ ಆಡ್ಬಿಟ್ರು ನನ್ನ ಜೊತೆಗೆಲ್ಲ ಗಂಡಸರು, ಅಂದ್ರೆ ನನ್ನ ಜೊತೆಗಿದ್ದವರು. ಏನ್ ನಾ ಬರೆದದ್ದೇನು ಅಂದ್ರೆ, 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದೆ. ಇದು ಎಕ್ಸೆಪ್ಟೆಡ್ ಪೇಪರ್, ಪಬ್ಲಿಷ್ ಆಗಿದೆ, ಇದು ಪರ್ಮನೆಂಟ್ ಪ್ರೆಸ್ ಪಬ್ಲಿಷ್ ಮಾಡಿದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಏನ್ರಿ ಅವ್ರು ಸಮಾಧಾನ ಮಾಡಕ್ ಬರೀತೀರೇನ್ರಿ, ಹಿಂಗೆ ಪೇಪರ್ ನೀವೆಲ್ಲ ಅಂತ ಜಗಳ ತೆಗೆದ್ರು. ನಾ ಇದಿಲ್ಲಪ್ಪ, ನನ್ನ ಕಡೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, 21st century ಮಹಿಳೆಯರಿಗೆ ಸೇರಿದ್ದು. ಹೆಂಗೆ? ನಾನು ಬಾಲಕನಾಗಿದ್ದ ಹುಡುಗನಾಗಿದ್ದಾಗ ಯಾವ ಹುಡುಗಿನೂ ಶಾಲೆಗೆ ಸೈಕಲ್ ಮೇಲೆ ಬರ್ತಿರ್ಲಿಲ್ಲ. ಸೈಕಲ್ ಮೇಲೆ ಹುಡುಗಿ ಹತ್ತಿದ್ರೆ ಗಂಡಬೀರಿ ಅಂತಿದ್ರು. ಅವಾಗ ಹಂಗೆ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ಇಂಜಿನಿಯರಿಂಗ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್. ಹುಡುಗರೇ ಇಲ್ಲ, ಹುಡುಗಿರು ಹೋಗ್ತಿರ್ಲಿಲ್ಲ. ಕೇಳಿದ್ರಂತೆ, ಇಂಜಿನಿಯರಿಂಗ್ ಅಮ್ಮ ಇದು ಸೇರ್ಕೋತೀಯಾ ಅಂತ ಕೇಳಿದ್ರಂತೆ. ಅವ್ರು ಸೇರ್ಕೋತೀನಿ ಅಂದ್ರಕ್ಕೆ. ಟಾಟಾ ಕೂಡ ಹಂಗೆ ಕೇಳಿದ್ರು, ಅಪ್ಲೈ ಮಾಡ್ಕೊಂಡಾಗ ನೀ ಹುಡುಗಿಗೆ ಜಾಗ ಇಲ್ಲ ಅಂದ್ರಂತೆ. ಯಾಕೆ ಕೇಳಿದಂತ, ಪ್ರಾಬ್ಲಮ್ ಏನು ನಿಮ್ದು, ಇಂಜಿನಿಯರ್ ತಾನೆ ನಾನು ಅಂತ ಟಾಟಾ ಟುಕ್ ಹರ್ ಬ್ಯಾಕ್. ಆ ಕಾಲ ಹೆಣ್ಮಕ್ಳು ಕಾಲೇಜಿಗೆ ಬರೋದು, ಎಮ್ ಎ ಆಗಿದ್ದಾರೆ ಎಮ್ ಹೆಣ್ಮಕ್ಳು ಅಂದ್ರೆ ಬಹಳ ದೊಡ್ಡದು ಅನಿಸ್ತಿತ್ತು. ಆದ್ರೆ ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಅಥವಾ SSLC ರಿಸಲ್ಟ್ ನೋಡಿ ಸಾಕು, ನೀವು ಹುಡುಗಿಯರೇ ಹೈಯರ್ ರ್ಯಾಂಕ್ಸ್, ಹುಡುಗರು ಕೊನೆಗೆ ಸಿಕ್ಕರು ಸಾಕು ಅಂತ ಕೂತಿರ್ತಾರೆ. PUC ರ್ಯಾಂಕ್ ನೋಡಿದಾಗ ಹುಡುಗಿಯರೇ ಫಸ್ಟ್, CET ರ್ಯಾಂಕಿಂಗ್ ಅವ್ರದೇ ಹೆಚ್ಚಿಗೆ. ನಾನು ಪ್ರತಿ ವರ್ಷ ಸಿನ್ಸ್ ಐ ಮೀನ್ ದಿ ಎಜುಕೇಶನ್ ನಾಲೆಜ್ ಕಮಿಷನ್ ಇರೋದ್ರಿಂದ ನನ್ನ ಸ್ಟಾಟಿಸ್ಟಿಕ್ಸ್ ಗೊತ್ತಾಗುತ್ತೆ. ಈ ವರ್ಷ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬಹುದು, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡವರೊಳಗೆ 67% ಆರ್ ಗರ್ಲ್ಸ್, 33% ಆರ್ ಬಾಯ್ಸ್. ನಾನು ಕೇಳಿದೆ, ಹಿಂದೆ ಅವಾಗ 82 ಬರೆದಾಗ, ಇಷ್ಟು ಜನ ಹೆಣ್ಮಕ್ಳು ಇಂಜಿನಿಯರ್ ಆಗಿ ಬರ್ತಾ ಇದ್ದಾರಲ್ಲ, ಏನಾಗ್ತಾರೆ ಅವರು? ಯಾವುದೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು 20 ವರ್ಷದ ಮೇಲೆ ಇರ್ತಾರೆ ಅವರು, ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಆಗ ಕಿರಣ್ ಬೇಡಿ ಒಬ್ಬರೇ ಪೊಲೀಸ್ ಆಫೀಸರ್ IPS ಇದ್ದದ್ದು, ಈ ಕರ್ನಾಟಕದಲ್ಲೇ 100 ಜನ IPS ಇದ್ದಾರೆ ಹೆಣ್ಮಕ್ಳು. ಅವಾಗ ಯಾವಾಗಲೂ ಒಬ್ಬರು IAS ಆಫೀಸರ್ ಇರಬೇಕು ಅಂತಿತ್ತು ಹೆಣ್ಮಕ್ಳು. ಎಲ್ಲರೂ ಸಾಕಷ್ಟು ಜನ IAS ಆಗಿದ್ದಾರೆ. ಅವರೆಲ್ಲ ಲೋವರ್ ಲೆವೆಲ್ ಸೇರ್ಕೊಂಡ್ರು ಕೂಡ 20 ವರ್ಷಕ್ಕೆ ದೇ ಕಮ್ ಟು ಸೆಕ್ರೆಟರಿ ಲೆವೆಲ್, ಎಲ್ಲರೂ ಹೈಯೆಸ್ಟ್ ಲೆವೆಲ್ಗೆ ಬರ್ತಾರೆ. ದೆನ್ ಪರ್ಹ್ಯಾಪ್ಸ್ ಇಂಡಿಯಾ ವಿಲ್ ಬಿ ಬೆಟರ್ ಪ್ಲೇಸ್ ಥಿಂಕಿಂಗ್. ನನ್ನ ಪ್ರಕಾರ ಹೆಣ್ಮಕ್ಳಷ್ಟು ಕರೆಕ್ಟ್ ಆಗಿ ಗಂಡಸರು ಥಿಂಕ್ ಮಾಡಕ್ ಬರಲ್ಲ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹೆಂಗಿದೆ ಅದು ಏನಲ್ಲ.

0: रेडियो सारंग 107.8 FM।
1: ಹೆಣ್ಮಕ್ಳಿಗೆ ಇರುವಷ್ಟು ರ್ಯಾಷನಲ್ ಥಿಂಕಿಂಗ್ ನಾವು ಸುಮ್ಮನೆ ಅಬಲೆ ಅಬಲೆ ಅಂತ ಹಾಳು ಮಾಡಿದ್ವಿ ನಾವು, ಅವರಷ್ಟು ತಾಳ್ಮೆ ಗಂಡಸರಿಗೆ ಎಂದೂ ಬರೋಕ್ ಸಾಧ್ಯ ಇಲ್ಲ. ಮಕ್ಕಳು 4 ದಿವಸ ಬಿಟ್ಟು ಹೋಗಿ ಹುಡುಗರ ಕಡೆ ಗಂಡಸರ ಕಡೆ ನೋಡಿ ಹೆಂಗಿರ್ತದೆ, ಓಡ್ ಹೋಗ್ತಾರೆ. ಕೆಲಸದಲ್ಲಿ ಬೇಕಾದ್ರೆ 20 ಫೈಲ್ ಜಾಸ್ತಿ ಕೊಡಿ ಕೆಲಸ ಮಾಡ್ತೀವಿ, ಹುಡುಗನ ಇಟ್ಕೊಳಕ್ ನಮ್ ಕಡೆ ಆಗಲ್ಲ ಅಂತಾರೆ. ಆ ತಾಳ್ಮೆ, ಆ ಮ್ಯಾನೇಜ್ ಮಾಡೋದು, ಇಮೋಷನ್ಸ್ ಹ್ಯಾಂಡ್ಲಿಂಗ್, ನಥಿಂಗ್ ಕ್ಯಾನ್ ಬೀಟ್ ವಿಮೆನ್. ಅದು ಇವತ್ತು ಇದಂತ ಹೇಳ್ತಾ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದೇ ನೋಡಿ. ಮುಖ್ಯವಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ಚತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ, ಲಕ್ಷ ಕೆಲಸ ಮಾಡ್ತಾಳೆ ಆಕೆ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿಗೆ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃದೇವೋಭವ. ಯಾಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನು ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನು ನೋಡೋಕಾಗಿಲ್ಲ ನಮ್ಗೆಲ್ಲ, ದೇವರನ್ನು ನೋಡೋಕ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರ ಯಾಕೆ ಬೇಕು ನಿನಗೆ, ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ, ನಮ್ಮ ಪರಂಪರೆ.

5000 ವರ್ಷ 10000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿಯನ್ನು ಗೌರವಿಸಬೇಕು ಅಂತ ಹೇಳಿ ಅದಕ್ಕೆ ಮಾತೃ ದೇವೋಭವ, ಆಮೇಲೆ ಪಿತೃ ದೇವೋಭವ ಆಚಾರ್ಯರು ಅವರನ್ನು ಕಂಡೆಮ್ ಮಾಡಿಲ್ಲ. ಅದು ಸೆಕೆಂಡು ಥರ್ಡು ಫಸ್ಟ್ ಪ್ರೈಸ್ ಅದೇ. ಅದ್ಯಾಕೆ ನಮ್ಮ ಮನುಸ್ಮೃತಿ ನಾಶಿಕ್ಕಾಪಟ್ಟೆ ಬೈತೀವಿ ನಾವು, ಓದ್ಲಾರದೆ ಬೈತೀವಿ. ಅದೊಂದು ದೊಡ್ಡದು ಮನುಸ್ಮೃತಿಯನ್ನು ಬೈತಾರೆ ಎಲ್ಲರೂ, ಓ ಮನುಸ್ಮೃತಿ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದ್ಲಾರದೆ ಬೈದ್ರೆ ಹೆಂಗಾಗ್ತದೆ? ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ, ಆದರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ, ಅದು 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದೇನು ಅಂದ್ರೆ, ಅಲ್ಲಿ ಮಾತು ಬರ್ತದೆ ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ರಂಗರಾಯರು ಮಂಗ ಒಂದು ಸಿಟ್ಟು ಬರಲ್ವ ರಂಗರಾಯರಿಗೆ, ರಂಗರಾಯರು ಮಂಗ ಅಂತ ಪೂರಾ ಓದಿದ್ರೆ ಅರ್ಥ ಆಗ್ತದಪ್ಪ. ಸೆಂಟೆನ್ಸ್ ಇರೋದು ರಂಗರಾಯರು ಮಂಗಳೂರಿನವರು ಅಂತಿರೋದು, ನೀವು ಅರ್ಧಕ್ಕೆ ನಿಲ್ಸ್ಕೊಂಡ್ರೆ ಅರ್ಥ ಅಪಾರ್ಥ ಆಗಲ್ವಾ ಅದು. ಈ ಮನುಸ್ಮೃತಿನ ಸರಿಯಾಗಿ ಅರ್ಥ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಾಜಿನ್ ಲೋಟ ಇದೆ ಅಥವಾ ಕಾಜಿನ್ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ, ಅಲ್ಲಿ ಬಿದ್ದಿರುತ್ತೆ ಟೇಬಲ್ ಮೇಲೆ, ಅದು ಗ್ಲಾಸ್ ಒಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡ್ತೀರಾ, ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ? ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದು ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು ಬೆಳೆಯೋದು ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ, ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಏನು, ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೇ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ, ಅದ್ರ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು, ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೇನು, ಆಕೆಯಲ್ಲಿರುವಂತಹ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೇಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದ್ರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ ಹುಡ್ ಅಂತ. ಯಾರದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ ಅಣ್ಣ, ಈ ಒಬ್ಬ ಮನುಷ್ಯ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ, ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳಿತದೆ ತವ್ರ ಮನೆ, ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದು ಆ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲ್ ಎಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ನಾವು ಕಸಿ ಮಾಡೋದು ಅಂತ ಹೇಳ್ತೀವಲ್ಲ, 2 ಮರ ಜೋಡಿಸಿ ಒಂದು ಜೋಡಿಸಿದ ಕಸಿ ಆಯ್ತು ಅಂತ ಹೇಳ್ತೀವಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಅಲ್ವಾ? ಎಲ್ಲೋ ಬೆಳೆದಂತ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಇಂಡಿಯನ್ ವುಮನ್. ಇಸ್ ಅಮೇಝಿಂಗ್ ಕೆಪಬಿಲಿಟಿ.

ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ. ಯಾಕಂದ್ರೆ ನಂದು ಸೇರಿಸ್ಕೊಂಡು ಹೇಳ್ತೀನಿ, ನನ್ನ ಹೆಂಡತಿನ ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ. ಯಾಕೆ ಹೇಳ್ತೀವಿ ಅಂದ್ರೆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ ಗೊತ್ತಾ. ತುಂಬಾ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು, ಅಂದ್ರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ, ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೀವಿ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ, ಈಗ ಎಲ್ಲ ಸೀರಿಯಲ್ ನೋಡಿ ನೋಡಿ ನೋಡಿ ಆ ಸೀರಿಯಲ್ ಕತೆನೆ ಬರ್ತಾವ ಬೈಕ್ ಬರೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಮನುಸ್ಮೃತಿಯಲ್ಲಿ ಹೇಳಿದ್ದು ಸ್ತ್ರೀಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದ್ರೆ ಸ್ವಾತಂತ್ರ್ಯ ಕೊಡಬೇಡಿ ಅಂತಲ್ಲ. ಪಿಕ್ಕಂಗೆ ಬೀಸಾಕ್ಬೇಡ್ರಪ್ಪ, ಅದು ಬಹಳ ಪ್ರೀಷಿಯಸ್ ಮೆಟೀರಿಯಲ್, ಅದು ಕಬರ್ಡ್ ಅಲ್ಲಿ ಇಡಿ ಅಂತ ಹೇಳಿದಂಗೆ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ ನೋಡಿ. ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು, ರಾಕ್ಷಸ ಅವನು, ಯಾರಾದರೂ ಕೊಲ್ಬಹುದಾಗಿತ್ತಲ್ಲ. ಮೂರು ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು ಬ್ರಹ್ಮ ಶಿವ, ಮೂರು ಜನ. ಅವ್ರಂದ್ರಂತೆ ಅವನು ಕೊಲ್ಲಕ್ಕಾಗಲ್ಲ, ನಾವು ಅವ್ಗೆ ವಿಶೇಷ ಶಕ್ತಿ ಬೇಕು. ಅವಾಗ ಏನ್ ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂತಹ ಕತೆಗಳು, ಸೊ ಸಿಂಬಾಲಿಕ್. ಅವರೇನ್ ಹೇಳ್ತಾರಂದ್ರೆ ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ ವಿಷ್ಣು ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು, ಇವರಿಷ್ಟೇ ಅಲ್ಲ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನಿ ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ ಯಾಕೆ ಕೊಟ್ವಿ ಶಕ್ತಿಗಳನ್ನ ಅಂತ ಬರ್ತದೆ ಮಾತು. ಹೇಳ್ತಾರೆ ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳು ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂತಹದ್ದು, ಗಂಡಸರಿಗೆ ಬರ್ಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮುಕ್ಷ ಕೊಟ್ಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದ್ರೆ ತಾಯಿ ಹೃದಯ ಅವನು ಹಂಗೆ ಬಿಡಬೇಡಿ, ಅವನ ಎಲ್ಲಾದ್ರೂ ಮೋಕ್ಷ ಕೊಡಿ ಅವನಿಗೆ, ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂತಹದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿಯಾಗಲಿ ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರ ಹಾಗೆ.

0: You're listening to Radio Sarang, 107.8 FM.
1: ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು ಯಾಜ್ಞವಲ್ಕರು. ನಾನು ಹೋಗ್ತೀನಿ, ನನ್ನ ತಪಸ್ಸಿಗೆ ಹೋಗ್ತೀನಿ ಅಂದ್ರು. ಇಬ್ರು ಹೆಂಡಂದ್ರು ಕರೆದು, ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, ಇಬ್ರು ತಗೊಂಬಿಡಿ ಅಂತ ಹೆಂಡಂದ್ರು ಹೇಳಿದ್ರು. ಗಾರ್ಗಿ ಅಂದ್ಲು ಪರವಾಗಿಲ್ಲ ಅಂದ್ಲು, ಮೈತ್ರೇಯಿ ಪರವಾಗಿಲ್ಲ ಅಂದ್ಲು. ಆಗ ಗಾರ್ಗಿ ಪ್ರಶ್ನೆ ನೋಡಿ ಅಂದ್ರೆ, ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ. ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ್ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದ್ರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಅದು ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದು ಇರಬೇಕು. ಹಂಗನ ದೊಡ್ಡದೇ ಕೊಡಿ ನನಗನ್ಲಿಕ್ಕೆ, ಸಣ್ಣದಾಗಿ ತಗೊಳ್ಳಿ. ನಾನು ಎಷ್ಟು ಚಂದದ ಮಾತದು, ನೀವು ಬೇಡಾದಂತಹ ಆಸ್ತಿಯನ್ನು ಬಿಕೊಟ್ಟು ಹೋಗ್ತಾ ಇದ್ದೀರಿ ನನಗೆ, ಈ ಆಸ್ತಿ ಬೇಡ. ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮ್ಗೆ ಅನಿಸಿದೆಯೋ ಆ ತಪಸ್ಸನ್ನು ನಾನು ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂತ ವಿಚಾರ ನೋಡಿ ಸ್ವಾಮಿ, ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ, ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದ್ರೆ ಅನುಭಾವಿ ದಾರ್ಶನಿಕನೇ ಆದಂತಹ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ, ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿತ್ತಿರಿ ಅಕ್ಕ ಮಹಾದೇವಿದು ಜೀವನ, ಬೆಂಕಿ ಮೇಲೆ ಹೋದಂತಹ ಜೀವನ. ಹೇಗೆ ಫೇಸ್ ಮಾಡ್ತಾಳೆ ಆಕೆ, ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದನ್ನ ಬೇರೆ ಭಾಷೆ ಲೆಕ್ಚರ್ ಆಗ್ಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನ ನೀವು ನೋಡ್ಬೇಕು, ಅದನ್ನ ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದ್ರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚಿ ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳ್ಬೇಕಾದ್ರೆ ಆ ಪವರ್ ಹೇಗಿರ್ಬೇಕು ಹೆಣ್ಮಕ್ಳ ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ ಸೆಲ್ಫ್. ಈ ಸನ್ಯಾಸಿ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂತಹ ಶಕ್ತಿಯನ್ನ ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕೆ ಸಾಧ್ಯ ಇದೆಯಾ ಅಂದ್ರೆ, ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂತಹ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗಿತದೆ, ಆ ಸಂಸಾರ ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಸಂನ್ಯಾಸ, ಎಲ್ಲವನ್ನೂ ಬಿಟ್ಟಂಥವ್ರು. ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆ ಜನ್ಮ ಏನೂ ಸಂಬಂಧ ಇಲ್ಲ ಅಂತ ಇರೋದು. ಆದರೆ ಶಂಕರಾಚಾರ್ಯರು ಮಾತ್ರ ಆ ರೂಲನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, ಶಂಕರ 8 ವರ್ಷ ಹುಡುಗ, ಹೋಗ್ತೀಯಲ್ಲಪ್ಪ, ಆದ್ರೆ ಒಂದು ನನ್ನ ಮಾತು ಕೊಡ್ತೀಯ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಲ್ಲಿವರೆಗೂ ಪದ್ಧತಿ ಇರಲಿಲ್ಲ, ಯಾವ ಸನ್ಯಾಸಿನೂ ತಾಯಿಗೇನೂ ಸಂಬಂಧ ಇಲ್ಲ, ಮುಗಿತದ. ಆದರೆ ಶಂಕರಾಚಾರ್ಯ ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರಿರ್ತಾರಲ್ಲ, ಮೂಗು ಮುರಿತಾರೆ, ಎಂತ ಸನ್ಯಾಸಿರಿ ಇವನು, ಅಮ್ಮ ಬರ್ಬೇಕಾದ್ರೆ ಬರಿತಾಳಂತೆ ಬರ್ತಾನೆ ಹೆಂಗೆ ನೋಡಿ, ಹೇಗಿದ್ ಎಳ್ಕೊಂಬರುತ್ತೆ ಅಂತ ಕರುಳು ಅಂತ ಹೇಳೋದು ಇದು. ನಾನು ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯ ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರು ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲ. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ ಕೆಲವರು, ಯಾಕೆ ಮಾಡಿದ್ರಿ, ಸನ್ಯಾಸ ತಗೊಂಡು ಸಂಬಂಧ ಇಲ್ಲಲ್ಲ ಅಂತ. ಆಗ ಶಂಕರಾಚಾರ್ಯ ಹೇಳೋ ಮಾತಿದೆ, ದಯವಿಟ್ಟು ನಮ್ಮ ಲೌಕಿಕ ಜೀವನದ ನಿಯಮಗಳನ್ನ ತಾಯಿಗೆ ಹೋಲಿಸ್ಬೇಡಿ. ಎಂತ ದೊಡ್ಡ ಮಾತ್ರ ಇದು, ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್, ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನ ಮಾಡಿ ತೋರಿಸಿದಂತ ಅವ್ರು ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಅ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಶನ್ ಆದ್ರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಶನ್, ಬಟ್ ಹೆಣ್ಮಗಳಿಗೆ ಎಜುಕೇಶನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನಮ್ ಕೂಡಿ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಯೂತ್ ಕೂಡ ಹಾಗೆ ಬಂದಿದ್ದೇನೆ. ಗಣೇಶನ ಹಬ್ಬ ಚೌತಿ ಮುಗಿಂಡು, ಆದರೆ ಅಲ್ಲಲ್ಲಿ ಗಣೇಶೋತ್ಸವಗಳು, ಗಣೇಶನ ಪ್ರತಿಷ್ಠಾಪಿಸಿ ಪೂಜಿಸುವಂಥದ್ದು, ಗಣಪತಿ ಆರಾಧನೆಗಳು ಕಂಟಿನ್ಯೂ ಆಗ್ತಾ ಇದೆ. ಇವತ್ತಂತೂ ಮೂರನೇ ದಿವಸ ಅನೇಕ ಗಣೇಶೋತ್ಸವಗಳು ಇವತ್ತು ವಿಸರ್ಜನೆ ಆಗುವಂಥದ್ದು ಅಲ್ವಾ. ಇಲ್ಲಿ ಬನ್ಸಾಸ್ಟೇಲ್, ಸಂಗನಿಕೇತನ ಇವೆಲ್ಲವೂ ಕೂಡ ಇವತ್ತು ಆಗುವಂಥ ಏನು ಗಣೇಶನ ವಿಸರ್ಜನೆಗಳು. ಹಾಗೆ ಮಂಗಳೂರಿನಾದ್ಯಂತ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಈಗ ಸದ್ಯಕ್ಕಂತೂ ಆರಂಭ ಆಗಿದೆ. ಸೊ ಕೊನೆಯದಾಗಿ ನಮ್ಮ ನೆಹರು ಮೈದಾನದಲ್ಲಿ ಇರುವಂಥ ಗಣಪತಿ 7 ದಿವಸಗಳ ಕಾಲ ಇರುತ್ತೆ. ಇದೆಲ್ಲ ವಿಶೇಷತೆಗಳು. ನಿಮ್ಮೂರಲ್ಲೂ ಕೂಡ

ಮೇಲೆ ಗಣಪತಿಯ ಫೋಟೋ ಇದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು ಆಯ್ತಾ, ಯಾವ ದೇಶದ ನೋಟಿನ ಮೇಲೆ ಗಣಪತಿಯ ಫೋಟೋ ಇದೆ. ಆಲೋಚನೆ ಮಾಡ್ತಾ ಇರಿ, ಉತ್ತರ ಗೊತ್ತಾದರೆ ಕಾಲ್ ಮಾಡಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjay Ali Nanwar Ji Abhishek.
1: Radio Sanjay, Radio Sanjay.
0: Okay, upper caller ready there. Yaru anta noduva. Namaskara.
2: Namaste.
0: Heli yaridu.
2: Brahmavaradinda Vishwanath Tailor.
0: Brahmavaradinda Vishwanath Tailor. Hegidiri Tailor avare. ಹೇಗೆ ನಿಮ್ಮೂರಿನ ಗಣಪತಿ ಗಣೇಶ ಎಲ್ಲ ಆಯ್ತಾ?
2: ಗಣಪತಿ ನಾಡು ಶುಕ್ರವಾರ ನೀರೆ ಆಗ್ತದೆ.
0: ಶುಕ್ರವಾರನಾ? ಓಕೆ, ಹೇಳಿ ಸರ್, ಏನ್ ಹೇಳ್ತೀರಿ? ಯಾವ ದೇಶದ ನೋಟಿನ ಮೇಲೆ ಗಣಪತಿಯ ಫೋಟೋ?

0: ಒಂದು ಪ್ರಶ್ನೆ ಕೇಳಿದ್ದೆ ನಾನು.
1: ಗಣಪತಿ ಚಿತ್ರ ಇರೋದು?
0: ಗಣಪತಿ ಚಿತ್ರ ಒಂದು ದೇಶದ ನೋಟಿನ ಮೇಲೆ ಇದೆ, ಎಲ್ಲಿದಿರಬಹುದು? ಯಾವ್ದು?
1: ಇಂಡೋನೇಷ್ಯಾ.
0: ಇಂಡೋನೇಷ್ಯಾ ಅಲ್ವಾ? ಎಸ್, ರೈಟ್ ಆನ್ಸರ್ ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು. ಹೌದಾ? ಓಹೋಹೋ, ಗ್ರೇಟ್ ಗ್ರೇಟ್ ಗ್ರೇಟ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಮ್ಮ ವಿಶ್ವನಾಥ್ ಟೈಲರ್ ಅವರು ಬ್ರಹ್ಮಾವರದಿಂದ ಕಾಲ್ ಮಾಡಿದ್ದಾರೆ ನೋಡಿ. ಅವ್ರು ಹೇಳ್ತಾ ಇದ್ದಾರೆ ಇಂಡೋನೇಷ್ಯಾ ಅಂತ, ರೈಟ್ ಆನ್ಸರ್. ನೋಡಿ, ನಮ್ಮ ಇಂಡೋನೇಷ್ಯಾದ ನೋಟಿನ ಮೇಲೆ ಗಣಪತಿ ಫೋಟೋ ಇದೆ ಅನ್ನೋದು ಒಂದು ವಿಶೇಷ ಅಲ್ವಾ? ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ನಿಮ್ಗೆ ಹೇಗೆ? ನಿಮ್ಗೆ ಗೌಜ್ಯ ಹೇಗೆ? ವೆರಿ ಗುಡ್. ನೋಡಿದ್ರ ಗಣಪತಿ ಎಲ್ಲ ನೋಡಿದ್ರ? ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಎಸ್, ಸಂತೋಷ. ಎಸ್, ಏನಾದ್ರು ಉತ್ತರ ಗೊತ್ತಿದ್ಯಾ?
2: ಉತ್ತರ ಗೊತ್ತಿದೆ ಸರ್, ಇದು ಇಂಡೋನೇಷ್ಯಾದ ದೇಶದಲ್ಲಿ, ಇಂಡೋನೇಷ್ಯಾ ದೇಶದಲ್ಲಿ ದೇವರ ಈ ವಿಗ್ರಹ ಫೋಟೋವನ್ನು ಇದೆ ಅಂತೆ. ಒಂದು ಸ್ವಲ್ಪ ಮಾಹಿತಿ ಅಂತ ಅಂದ್ರೆ ಹೇಗೆ ಸರ್, ಇದನ್ನು 1998 ಬಿಡುಗಡೆ ಮಾಡಿದ್ದಾರೆ ಅಂದ್ರೆ 20,000.
0: ಓಕೆ ಓಕೆ ಓಕೆ. ಎಸ್ ಎಸ್, ವೆರಿ ನೈಸ್, ರೈಟ್ ಆನ್ಸರ್, ರೈಟ್ ಆನ್ಸರ್. ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಅಮ್ಮಣ್ಣಿಯವರು ಕರ್ಕಳದಿಂದ ಕಾಲ್ ಮಾಡಿದ್ದಾರೆ ನೋಡಿ. ಇಂಡೋನೇಷ್ಯಾದ ಬಗ್ಗೆ ಮಾತಾಡಿದ್ದಾರೆ, ಇಂಡೋನೇಷ್ಯಾದ ನೋಟಿನ ಬಗ್ಗೆ ಮಾತಾಡಿದ್ದಾರೆ. 1998 ಇದನ್ನು ರಿಲೀಸ್ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ರೈಟ್ ಆನ್ಸರ್ ಇಂಡೋನೇಷ್ಯಾ. ಮುಂದಿನ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಒಂದು ದೇಶದಲ್ಲಿ ಗಣಪತಿಯನ್ನು ಕಾಂಗಿಟನ್ ಅಂತ ಹೇಳಿ ಕರೀತಾರೆ, ಕಾಂಗಿಟನ್ ಅಂತ ಕರೀತಾರೆ. ಸೊ ಯಾವ ದೇಶದಲ್ಲಿ ಗಣಪತಿಯನ್ನು ಕಾಂಗಿಟನ್ ಅಂತ ಹೇಳಿ ಕರೀತಾರೆ, ಆ ರೀತಿಯಲ್ಲಿ ಹೆಸರಿನಲ್ಲಿ ಆರಾಧನೆಯನ್ನು ಮಾಡ್ತಾರೆ ಅಂತ ನಿಮ್ಮ ಹತ್ರನ ಕೇಳ್ತಾ ಇರೋದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಓಕೆ, ಆಲೋಚನೆ ಮಾಡ್ತಾ ಇರಿ. ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.85 ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಒಂದು ಪ್ರಶ್ನೆ ಕೇಳಿ ಹೋಗಿದ್ದೇನೆ. ಒಂದು ದೇಶದಲ್ಲಿ ಗಣಪತಿಯನ್ನ ಕಾಂಗಿತೆನ್ ಅಂತ ಹೇಳಿ ಕರೀತಾರೆ. ಅದು ಯಾವ ದೇಶದಲ್ಲಿ ಆ ಹೆಸರಿನಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಆ ಹೆಸರಿನಲ್ಲಿ ಕರೀತಾರೆ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು. ಆಲೋಚನೆ ಮಾಡಿ, ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂಥ ದೇಶನೇ, ಏನು ಕಷ್ಟ ಇಲ್ಲ ಆಯ್ತಾ? ಸೊ ನೋಡುವ ಯಾರೆಲ್ಲ ಏನೆಲ್ಲ ಉತ್ತರವನ್ನು ಕೊಡ್ತೀರಿ. ಕಾಂಗಿತೆನ್ ಅಂತ ಹೇಳಿ ಎಲ್ಲಿ ಯಾವ ದೇಶದಲ್ಲಿ ಗಣಪತಿಯನ್ನು ಗುರುತಿಸ್ತಾರೆ ಅಂತ. ಸೊ ಸ್ವಲ್ಪ ವಿಶೇಷವಾದಂಥ ರೀತಿಯಲ್ಲಿ ಆಯುಧಗಳು ಕೈಯಲ್ಲಿ ಎಲ್ಲ ಇದೆ ಗಣಪತಿಗೆ. ಸೊ ನೋಡುವ ಯಾರು ಹೇಳ್ತಾರೆ ಹೇಳ್ತೀರಿ ಅಂತ ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಹೇಳ್ತಾ ಇರುವಂಥದ್ದು. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಹಲೋ
1: ಹಲೋ,
0: ನಮಸ್ಕಾರ ಹೇಳಿ, ಯಾರಿದು? ಶೈಲಜಾ ಕದ್ರಿಯಿಂದ. ಏನ್ ಹೇಳ್ತೀರಿ ಶೈಲಜಾ ಮೇಡಮ್?
1: ಜಪಾನ್
0: ಅಂತ ಹೇಳ್ತಾ ಇದ್ದೀರಾ? ಓಕೆ, ಜಪಾನ್
1: ಅನ್ನುವಂತ
0: ಗೆಸ್ ಮಾಡಿದ್ರಲ್ಲ ನೀವು. ವೆರಿ ಗುಡ್, ವೆರಿ ಗುಡ್. ನಮ್ಮ ಶೈಲಜಾ ಅವರು ಹೇಳ್ತಾ ಇದ್ದಾರೆ ಜಪಾನ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ನೋಡುವ ಇನ್ನು ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದ್ರೆ ಹೇಳ್ಬೋದು. ಕಾಲ್ ಮಾಡ್ಬೋದು, ನೀವು ವಾಟ್ಸಪ್ ಮಾಡ್ಬೋದು, ನಿಮ್ಗೆ ಗೊತ್ತಿರೋ ಉತ್ತರ ನನಗೆ ಹೇಳ್ಬೋದು. ಕಾಂಗಿತೆನ್ ಅಂತ ಹೇಳಿ ಯಾವ ದೇಶದಲ್ಲಿ ಗಣಪತಿಯನ್ನು ಕರೀತಾರೆ? ಆಲೋಚನೆ ಮಾಡಿ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಅಮ್ಮಣಿಯವರು ಕಾರ್ಕಳದಿಂದ ವಾಟ್ಸಪ್ಪನ್ನು ಮಾಡಿದರು. ಹೇಳ್ತಾ ಇದ್ರೆ ಉತ್ತರ ಜಪಾನಿನ ಶಿಂಗೂನ್ ಅಂತ ಹೇಳಿ ಅವರು ಕಳಿಸಿದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ನಿಮ್ಮ ಉತ್ತರ ಏನು? ಯಾವ ದೇಶದಲ್ಲಿ ಗಣಪತಿಯನ್ನು ಕಾಂಗಿತೆನ್ ಅಂತ ಹೇಳಿ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ. ಹಾಗೆಯೇ ಮತ್ತೊಬ್ಬರು ಸಾರಿಕಾ ರೈ ಅವರು ಕೂಡ ಜಪಾನ್ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆಯೇ ಮನ್ವಿತ್ ಕಾಶ್ರೀಟ್ ಇಂದ ಹೇಳ್ತಾ ಇದ್ದಾರೆ ಜಪಾನ್ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಇನ್ನು ಕೂಡ ಹೆಂಗೆ ಗೊತ್ತುಂಡು ಏನು ಪನ್ಪೆ ಅಂದಿತ್ತನ್ನು ಕಾಲ್ ಮಾಡಿ ಹೇಳ್ಬೋದು. ಯಾವ ದೇಶದಲ್ಲಿ ಗಣಪತಿಯನ್ನು ಕಾಂಗಿತೆನ್ ಅಂತ ಹೇಳಿ ಕರೆಯುವಂಥದ್ದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಸ್ವಲ್ಪ ತಲೆ ಬಂದು ಉತ್ತರವನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಹೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ 107.85 ರೇಡಿಯೋ ಸಂಜೆಯಲ್ಲಿ ನಾನು ದಿನ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಕೇಳಿ ಹೋಗಿದ್ದೆ ಪ್ರಶ್ನೇನ ಉತ್ತರವನ್ನಂತೂ ನೀವು ಕೊಟ್ಟಿದ್ದೀರಿ. ಸೊ ಯಾವ ಒಂದು ದೇಶದಲ್ಲಿ ಗಣಪತಿಯನ್ನ ಕಾಂಗಿತ್ಯನ್ ಅಂತ ಹೇಳಿ ಕರೀತಾರೆ ಅಂತ, ರೈಟ್ ಆನ್ಸರ್ ಅದು ಎಸ್, ಜಪಾನ್ನಲ್ಲಿ ಕಾಂಗಿತ್ಯನನ್ನು ಅಂತ ಹೆಸರನ್ನು ಕರೀತಾರೆ. ಸೊ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ಗಣಪತಿ ದೇವರಿಗೆ ಅವರ ಹೆಂಡತಿಯರು ಪತ್ನಿಯರು ಯಾರು ಅಂತ. ಸೊ ಯಾರು ಗಣಪತಿಯ ಪತ್ನಿಯರು ಗೊತ್ತಿರ್ಬೋದು ಎಲ್ಲರಿಗೂ ಕೂಡ, ಗೊತ್ತಿದ್ರೆ ಹೇಳಿ. ಪುರಾಣ ಪರಂಪರೆಗಳ ಪ್ರಕಾರ ಗಣಪತಿ ಇರುವಂಥ ಪತ್ನಿಯರು ಯಾರು, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಇಂಥ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು, ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ. ನಿಮ್ಮಲ್ಲೂ ಕೂಡ ಇಂಥದೇ ರಿಲೇಟೆಡ್ ಏನಾದರೂ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿದ್ರೆ ನಂಗೆ ಕಳಿಸಿ ಆಯಿತು. ನಿಮ್ಮ ಹೆಸರಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತೇನೆ, ಆಲೋಚನೆ ಮಾಡ್ತಾ ಇರಿ, ಉತ್ತರ ಹೊಳಿದ್ರೆ ಫಟಾಫಟ್ ಕಾಲ್ ಮಾಡಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಪ್ರಶ್ನೆ ಇನ್ನೊಂದು ಕೇಳಿ ಹೋಗಿದ್ದೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಗಣಪನ ಪತ್ನಿಯರ ಹೆಸರೇನು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಆಯ್ತಾ, ಹೇಳಿ. ಯಾರಿಗೆಲ್ಲ ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ಉತ್ತರವನ್ನೆಲ್ತು ಕಳಿಸಿದ್ದಾರೆ, ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹೇಳಿ ಸರ್, ಹೇಳಿ ಸರ್.
1: ಸರ್, ರಾಧಾಷ್ಟಮಿ ಮತ್ತೆ ಲಲಿತಾ ಸಪ್ತಮಿಯ
0: ಶುಭಾಶಯ
1: ಬಾಂಧವರಿಗೆ.
0: ಹೇಳಿ ಸರ್.
1: ಸುಮಾರು ದಿನ ಆಯ್ತು ಸರ್, ನಾನು ಪ್ರಶ್ನೆ ಒಂದು ಕೇಳದೆ ಸುಮಾರು ದಿನ ಆಯ್ತು, ಕೇಳ್ಬೋದಾ?
0: ಓಕೆ, ನೀವು ಈಗ ಉತ್ತರ ಹೇಳಿಕ್ ಮತ್ತೆ ಹೇಳ್ತೀರಾ?
1: ಇದು ಆಗ ಬಿನ್ ವಿರಹಿ ಸೂರಜ್ ನಹಿ ಜಹಾನಿ, ರಾಧಾ ವಿರಹ ವಿನ ಮಾಧವ್ ನ ಮಾನಿ ಅಂತ ಹೇಳ್ತಾರೆ, ನ ಜಾನಿ ಅಂತ. ಅಂದ್ರೆ ಅಗ್ನಿ ಇಲ್ಲದೆ ಸೂರ್ಯ ಸಾಧ್ಯ ಇಲ್ಲ, ರಾಸ ಇಲ್ಲದೆ ಮಾಧವ್ ಇಲ್ಲ ಅಂತ ಹೇಳ್ತಾರೆ.
0: ಹಲೋ
1: ಹಲೋ,
0: ಹೇಳಿ ಸರ್, ಹೇಳಿ ಹೇಳಿ.
1: ರಾಧಾ ಬಿನೆ ಮಾಧವ್ ನ ಜಾನಿ ಅಂತ ಹೇಳ್ತಾರೆ, ರಾಧ ಇಲ್ಲದೆ ಕೃಷ್ಣ, ರಾಧಾ ಬಿನೆ ಕೃಷ್ಣ ಆದ ಅಂತ ಹೇಳ್ತಾರೆ, ಯಾಕೆ ಅಂತ ಹೇಳ್ಬೋದಾ?
0: ಗೊತ್ತಿಲ್ಲ ಸರ್, ಸ್ವಲ್ಪ ನೀವೇ ಹೇಳಿ ಅಂತೆ.
1: ಅಂದ್ರೆ ಕೃಷ್ಣನ ಆಂತರಿಕ ಲಾದಿನಿ ಶಕ್ತಿಯೇ ರಾಧೆ, ರಾಧೆಯ ಆಂತರಿಕ ಅಂದ್ರೆ ಆನಂದದ ಶಕ್ತಿಯೇ ರಾಧೆ. ರಾಧೆ ಇಲ್ಲದೆ ಕೃಷ್ಣನಲ್ಲಿ ಆನಂದದ ಅಸ್ತಿತ್ವನೇ ಇಲ್ಲ ಅಂತ
0: ಹೇಳ್ತಾರೆ.
1: ನೀವು ಕೇಳಿದ ಪ್ರಶ್ನೆಗೆ ಸಿದ್ಧಿ ರೆಡ್ಡಿ ಅಂತ ಗಣೇಶ ಅವರು ವಿಶ್ವಕ್ಷೇತ್ರ ರೂಪದಲ್ಲಿ
0: ಇದ್ದಾರೆ,
1: ಭಕ್ತಿಗೆ ವಿಘ್ನವನ್ನ ನಾವು ಕೊಡ್ತೇವೆ.
0: ಥ್ಯಾಂಕ್ ಯು. ನಮ್ಮ ಯಾರು ಪ್ರೇಮ್ ಪ್ರದೀಪ್ ದಾಸ್ ಅವರು ಕಾಲ್ ಅನ್ನು ಮಾಡಿದ್ ನೋಡಿ, ಅವರು ಕೂಡ ಒಂದು ಪ್ರಶ್ನೆ ಕೇಳಿದ್ರು, ಉತ್ತರವನ್ನು ಕೂಡ ಹೇಳಿದ್ರು. ಇನ್ನು ಕೂಡ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲ್ ಅನ್ನು ಮಾಡಿ. ಸೊ ನಾನು ಕೇಳಿದ್ದಿಷ್ಟೇ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಮಸ್ತೆ.
0: ಶ್ರೀಪತಿ ಕಲಂಬಾಡಿ, ಹೇಗಿದ್ದೀರಿ ಶ್ರೀಪತಿ ಅಣ್ಣ? ಚೌತಿ ಎಲ್ಲ ಗೌಜ್ಯ ಹೇಗೆ?
2: ಎಲ್ಲರಿಗೂ ಚೌತಿಯ
0: ಶುಭಾಶಯಗಳು. ಎಲ್ಲೆಲ್ಲ ಹೋದ್ರಿ ನೀವು?
2: ನಾವು ಚೌತಿಗೆ ಇಲ್ಲಿ ಲೋಕಲ್ ಎಲ್ಲ, ನಮ್ಮ ಮನೆ ಹತ್ರ ಸಹ ಉಂಟು ವಿಸರ್ಜನೆ ಗೌಜಿಂತ ಸಂಘನಿಕೇತನ ಮತ್ತೆ ಕೆಲಸ.
0: ಹೌದು, ನಾಳೆ ಅಲ್ವಾ?
2: ಹೌದು. ಗಣಪತಿಯ ಪತ್ನಿಯ ಹೆಸರು, ಪತ್ನಿಯರ ಹೆಸರು ಸಿದ್ಧಿ ಮತ್ತೆ ಬುದ್ಧಿ.
0: ಸಿದ್ಧಿ ಮತ್ತು ಬುದ್ಧಿ ಅಲ್ವಾ?
2: ಸಿದ್ಧಿ
0: ಬುದ್ಧಿಯರು. ಥ್ಯಾಂಕ್ ಯು ಶುಭದಣ್ಣ. ಸಿದ್ಧಿ ಮತ್ತು ಬುದ್ಧಿ ಅನ್ನುವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಂಗೆ ಅಮ್ಮಣ್ಣಿ ಅವರು ಕರ್ಕಳದಿಂದ ಉತ್ತರ ಸಿದ್ಧಿ ಮತ್ತು ಬುದ್ಧಿ ಅಂತ ಅವರು ಆಗ್ಲಿ ಕಳಿಸಿದ್ದಾರೆ. ಹಾಗೇನೆ ಮತ್ತೊಬ್ಬರು ಶೈಲಜಾ ಅವರು ಕೂಡ ಕಳಿಸಿದ್ದಾರೆ ಸಿದ್ಧಿ ಮತ್ತು ಬುದ್ಧಿ ಅಂತ. ಶ್ರೀಪತಿ ಅವರು ಕೂಡ ವಾಟ್ಸ್ಆ್ಯಪ್ ಕೂಡ ಮಾಡಿದ್ದಾರೆ ಸಿದ್ಧಿ ಮತ್ತು ಬುದ್ಧಿ ಅಂತ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ಫಲ್ನೆ
0: ದಾದಾವನ್ ಪರ್, ಗಣಪತಿನ ಗಣಪತಿಯ ಪತ್ನಿಯರು ಯಾರು? ಬುದ್ಧಿ. ಅದೇ ಆರಾಮತೆ. ಥ್ಯಾಂಕ್ ಯು. ಸೊ ಸಿದ್ಧಿ ಮತ್ತು ಬುದ್ಧಿ ಅಂತ ಹೇಳಿದ್ದಾರೆ. ಎಸ್, ಸಿದ್ಧಿ ಆಧ್ಯಾತ್ಮಿಕ ಸಾಧನೆ ಮತ್ತು ಯಶಸ್ಸಿನ ಸಂಕೇತ, ಸಿದ್ಧಿ ಜ್ಞಾನ ಮತ್ತು ವಿವೇಕದ ಸಂಕೇತ, ಬುದ್ಧಿ. ಓಕೆ, ಸಿದ್ಧಿ ಮತ್ತು ಬುದ್ಧಿ ಅಂತ ಹೇಳ್ತಾರೆ. ಓಕೆ, ಆಲೋಚನೆಯನ್ನು ಮಾಡಿದ್ದೀರಿ, ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ, ತಮಗೆಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಹಾಡನ್ನು ಕೇಳ್ತಾ ಬನ್ನಿ, ಅದಾದ ನಂತರ ಇವತ್ತಿನ ಇದರಿಂದ ಒಂದಿಷ್ಟು ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪ ರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತ ಸುದ್ದಿ, ಭಾರತೀಯ ಚಲನಚಿತ್ರ ರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡದ ಹಿರಿಯ ನಟ ಅನಂತ್ನಾಗ್ ಅವರು ಭಾಜನರಾಗಿದ್ದಾರೆ. 2024ನೇ ಸಾಲಿನ ಈ ಗೌರವಕ್ಕೆ ಅನಂತ್ನಾಗ್ ಅವರು ಆಯ್ಕೆ ಮಾಡಲಾಗಿದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಕುರಿತು ಅಧಿಕೃತವಾಗಿ ಘೋಷಿಸಿದೆ. 5 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಅನಂತ್ನಾಗ್ ಅವರು ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ ಹಲವು ಭಾಷೆಗಳ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರಿನ ಬಿಡುಗಡೆ ಪ್ರಮಾಣವನ್ನು ಪ್ರತಿದಿನ 6,000 ಕ್ಯೂಸೆಕ್ಗಳಿಗಿಂತ 3,000 ಕ್ಯೂಸೆಕ್ಗಳಿಗೆ ಇಳಿಸಲು ಕೂಡಲೇ ಆದೇಶವನ್ನು ಹೊರಡಿಸಬೇಕು ಎಂದು ಕೋರಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕರ್ನಾಟಕ ಮೇಲ್ಮನವಿ ಸಲ್ಲಿಸಿದೆ. ಇನ್ನು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ರಾಸಾಯನಿಕ ಬಳಸಿ ತಯಾರಿಸಿದ್ದ ಅಡಿಕೆ ಸಾಗಿಸುತ್ತಿದ್ದ ಕಂಟೈನರ್ ಅನ್ನು ಖಚಿತ ಮಾಹಿತಿ ಮೇರೆಗೆ ಆರೋಗ್ಯಾಧಿಕಾರಿ ಮತ್ತು ಪೊಲೀಸರು ತಾಲೂಕಿನ ನಂಗಲಿ ಸುಂಕ ವಸೂಲಾತಿ ಕೇಂದ್ರದಲ್ಲಿ ಜಂಟಿ ದಾಳಿ ನಡೆಸಿ ಸೋಮವಾರ ರಾತ್ರಿ ಜಪ್ತಿಯನ್ನ ಮಾಡಿರುವಂತದ್ದು ಕೂಡ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಪಾಕಿಸ್ತಾನದ ನೌಕಾಪಡೆಯ ಹಡಗು ಭಾರತದ ಯುದ್ಧ ಹಡಗಿಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆಯ ನಂತರ ದೆಹಲಿಯಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿಗೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸಮನ್ಸ್ ಅನ್ನು ನೀಡಿರುವಂತದ್ದು ಕೂಡ ಪ್ರಮುಖವಾದ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಇದನ್ನು ಬಿಟ್ಟರೆ ಮಣಿಪುರ ಸುದ್ದಿ. ಮಣಿಪುರದಲ್ಲಿ 2 ಮನೆಗಳಿಗೆ ಬೆಂಕಿ ಹಚ್ಚಿದ ಉಗ್ರರು ಭದ್ರತಾ ಪಡೆ ಜೊತೆ ಗುಂಡಿನ ಚಕಮಕಿ ಆಗಿರುವಂಥದ್ದು ಕೂಡ ಬಹಳ ಪ್ರಮುಖವಾದ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ನ್ಯೂಯಾರ್ಕ್ ಅತ್ಯಂತ ಪ್ರಬಲ ತಂತ್ರಜ್ಞಾನವಾದ ಕೃತಕ ಬುದ್ಧಿಮತ್ತೆ AI ಅಭಿವೃದ್ಧಿಯನ್ನು ನಿಧಾನಗತಿಯಲ್ಲಿ ಮಾಡುವಂತೆ ಆಂಥ್ರೋಪಿಕ್ನ CEO ಡರಿಯೋ ಅಮೋಡೋ ನೀಡಿದ ಕರೆಗೆ ಓಪನ್ AIನ ಮಾಲೀಕ ಸ್ಯಾಮ್ ಅಲ್ಟ್ಮ್ಯಾಕ್ ಹಾಗೂ XAIನ ಮಾಲೀಕ ಎಲನ್ ಮಸ್ಕ್ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ನಿಧಾನಗತಿ ಮಾಡುವಂಥ ಅಗತ್ಯ ಇದೆ ಅನ್ನೋದನ್ನು ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಇದಿಷ್ಟು ಪ್ರಮುಖವಾದಂಥ ಸುದ್ದಿ. ನನಗೆ ಇವತ್ತು ಸಿಕ್ಕಿರುವಂಥದ್ದು ಕೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಹೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಸೊ ನಾಳೆ ಯಾವಾಗ ಸಂಜೆ 4 ಗಂಟೆಯಿಂದ 5 ಗಂಟೆಗೆ ಪ್ರಸಾರವಾಗುವಂಥ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರಕಾಶ್ ಪೈ ಅವರು ಇರ್ತಾರೆ. ಪ್ರಕಾಶ್ ಪೈ ಅವರು ಯಾರು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರಬಹುದು, ಸೇವಾಭಾರತಿ ಅನ್ನುವಂಥ ಸಂಸ್ಥೆ, ಬಹಳ ದೊಡ್ಡ ಮಟ್ಟಿನಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಚೇತನ ವಿಶೇಷ ಮಕ್ಕಳ ಶಾಲೆ ಆಗಿರ್ಬೋದು ಅಥವಾ ರೋಮನ್ ಆ್ಯಂಡ್ ಕ್ಯಾಥರಿನ್ ಸ್ಕೂಲ್ ಆಗಿರ್ಬೋದು, ಸೊ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇರುವಂಥದ್ದು ಸೇವಾಭಾರತಿ. ಸೇವಾಭಾರತಿ ಇಂಥ ಅದ್ಭುತ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಸೇವಾಭಾರತಿಯ ಪ್ರಕಾಶ್ ಭಾಯಿ ಅವರು ನಾಳಿನ ಕಾರ್ಯಕ್ರಮದಲ್ಲಿರ್ತಾರೆ. ಅವರ ಬೇರೆ ಬೇರೆ ಆಲೋಚನೆಗಳು, ಅವರು ಮಾಡ್ತಿರುವಂಥ ಸೇವೆಗಳು, ಇದರ ಬಗ್ಗೆ ನಾಳಿನ ಸಂಚಿಕೆಯನ್ನು ತಪ್ಪದೇ ಮಾತಾಡೋಣ, ತಪ್ಪದೇ ನಾಳೆ 4 ಗಂಟೆಗೆ ಕೇಳಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ. ಇನ್ನು ನಾಳಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ 4 ಗಂಟೆಗೆ ನಿಮಗೆ ಸಿಗ್ತೇನೆ. ಇವತ್ತು ಕಾಲ್ ಮಾಡಿದಂತಹ, ಕಾಲಿಗೆ ಟ್ರೈ ಮಾಡಿದಂತಹ, ಉತ್ತರಗಳನ್ನು ಹೇಳಿದಂತಹ, ಗಣಪತಿಯ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ನಾನು RJ ಅಭಿಷೇಕ್, ಹೇಳ್ತಾ ಇದ್ದೀನಿ ಟಾಟಾ, ಟೇಕ್ ಕೇರ್, ಬಾಯ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಶಾಲೆಯ ಜೋಕ್ಲೆಗೆ ಇನ್ನು ತುಳು ಲಿಪಿ ಅಂಚಿನ ಅಂದ ಪಂಡ ಗೊತ್ತಿಜ್ಜಿ ಆಯ್ನ ಹಿಡ್ದ ಹತ್ರ ಮಾತ ಶಾಲಾ ಕಾಲೇಜಲ್ಲಿ ಇಡ್ಲ ಒಂಜಿ ತುಳು ಲಿಪಿತ ಕ್ಯಾಲೆಂಡರ್ ಕೊಣತ್ತಿದೆ ಪ್ರತಿ ಶಾಲೆಯಲ್ಲಿ ಇಡ್ಲ ಜೋಕ್ಲೆಗೆ ಒಂದು ಎಟ್ಲೀಸ್ಟ್ ಸುರುಕು ತೂಪುನ ಅಂಚಿನ ಒಂಜಿ ಕೆಲಸ ನಮ್ಮ ಮಲ್ಪಡು ತುಳು ಕ್ಯಾಲೆಂಡರ್ ಮಲ್ಪಡು ಅಂತ ಪಣತ್ ಅವನೆ ಅನುಷ್ಠಾನ ಮಲ್ಪನ ಭಾಳ ಧೈರ್ಯ ಖುಷಿಟ್ಟು ಪನ್ಪೆದರಿ ಆರೆನ್ನಮೋನೇ ತೂಪುನ ಎಪ್ಪಲ ಕಡಂಬಿರದಾದ ಬನ್ಪೇರು ಅನ್ಪಣದು ಆ ಕಾರ್ಯನು ಕ್ರಮೇಣ ಹಂತ ಅಂತೊಳಗು ಜಾರಿಗೆ ಕೊಣತ್ತಿದ್ದೀರಿ ಐದ್ಲ ಮುಖ್ಯವಾದ ಇನಿ ತುಳು ವರ್ಷ ವರ್ಷ ಒಂದು ಪುರಸ್ಕಾರ ಪ್ರಶಸ್ತಿ ಪ್ರಧಾನ ಸಮಾರಂಭ ನಪ್ಪಿದ್ನಿ ಹೆಂಗ್ ತೋಜಿಂಡಿ ಮಾತ ಇನಿತ್ತ ವಿದ್ವಾಂಸರನಗಲಿ ಡಾಕ್ಟ್ರೇಟ್ ಮಲ್ದನಗಲಿ ಪಿ ಎಚ್ ಡಿ ಮಲ್ದನಗಲಿ ಬರಪ್ಪನಗಲಿ ಪೂರ ಹೆಂಚಿನ ಮಲ್ಪು ಬೇರೆ ಪನ್ನಾಗ ಯಾಂತು ಇನ್ನ ಪ್ರಕಾರ ಗ್ರಾಮೀಣ ಪ್ರದೇಶಡು ಆಯಾ ಕ್ಷೇತ್ರಡು ಸೇವೆ ಮಲ್ದನಕ್ಲೇನು ತೂರ ಪೋದು ಅಗಲೇನು ಪರಿಚಯ ಮಲ್ತೊಂದು ಅಕಲಿನ ಮಾಹಿತಿನ ಪಡೆವಂದು ಮೊಕ್ಕಳು ಲೇಖನ ಬರೆದ್ರೆ ಡಾಕ್ಟ್ರೇಟ ಬೊಕ್ಕುಂಜಕ್ಕೊಂಜ ಮಲ್ತೊಂದು ಉಳ್ಳೇರಿ ಅವು ತಪ್ಪುಂದು ಅನ್ಪನ್ಪುನತ್ ಆಂಡ ಆ ಮೂಲಭೂತವಾದ ಇನ್ನು ವರ್ತೊಂಬೌದಿನ ವ್ಯಕ್ತಿಲಿನ ಗುರುತಿಸೋನಂಚಿನ ಕೆಲಸ ನಮ್ಮ ಮಲ್ಪುಡು ಎಂಚಪಂಡ ನಾಲ್ಕು ಕ್ಷೇತ್ರಕ್ಕೂ ನಮ್ಮ ಗುರುತಿಸೋಡು ಅಂದ್ಪಣದು ಆನಂದ ದಿನೊಟ್ಟು ನೆನಪು ಮಲ್ತ ಒಂಜಿ ಜಾನಪದ ವೈದ್ಯ ದಯಾಗ ಪಂಡ ಹಳ್ಳಿಡು ಇತ್ತು ಬಾ ಬೋಡಿತನಾಥ್ ವಿಜ್ಞಾನ ಮುಂದುವರೆದಿನಿ ಉಚ್ಚುತುಚ್ಚಿನೈಕಿ ಮರದ ಗೊರ್ಪನಾಗಲಿ ಪೆದ್ದ ಪೆದ್ದಪಾವನಿಂಚನಾಗಲಿ ಬೇತೆ ಬೇತೆ ಗಂಟು ನೋವು ಮರದ ಗೊರ್ಪನಾಗಲಿ ಎತ್ತೋ ಜನ ಪ್ರತಿ ಹಳ್ಳಿಲಡ್ಲ ಐತದ ಈ ಸಂಸ್ಕೃತಿನ ವರ್ತೊಂದು ಬತ್ತ ನಗುಳಿರಿ ಅಂಚ ಅದು ಒಂಜಿ ಜಾನಪದ ವೈದ್ಯ ವಿಭಾಗ ಒಂಜಿ ಪ್ರಶಸ್ತಿ ಜೋಡು ಪರಂಪರೆ ಹಿಡಿದು ಬೌದ್ಧನ ಪಾಡ್ದನಲ್ಲಿ ಹಿಡಿದು ಪತ್ತಿನ ಪ್ರತಿಯೊಂಜನ ವರ್ತೊಂಬೌದನ ಮೌಖಿಕವಾದ ವರ್ತೊಂಬೌದನಂಚಿನ ನಮ್ಮನ ಪರಂಪರೆ ಉಂಡು ಅಂಚ ಅದು ಜಾನಪದ ಹಾಡುಗೊಂಜಿ ಗೌರವ ಕೊರಡು ಪ್ರಶಸ್ತಿ ಹೃದಯೋಡು ಆಯ್ತು ಒಟ್ಟುಡೆ ಜಾನಪದ ಕುಣಿತ ನಮ್ಮ ಕಂಗೀಲು ಒಬ್ಬ ಬೇತ ಬೇತ ನೃತ್ಯಗಳು ನಮ್ಮ ಕಾಲಕಾಲಕ್ಕೂ ಸರಿಯಾದ ಬರ್ಪನಂಚಿನ ನಮ್ಮನ ತುಳುನಾಡದ ಬೇತ ಬೇತ ನೃತ್ಯಗಳು ಇಲ್ಲ ಆ ತುಳುನಾಡದ ತುಳು ನೃತ್ಯ ವಿಭಾಗ ಗೊಂಜಿ ಪ್ರಶಸ್ತಿ ದೇವಡು ಆಯ್ತುಟ್ಟುಡು ಜಾನಪದ ಕ್ರೀಡೆಯಲು ನಮ್ಮನ ಹಳ್ಳಿಡು ಏನು ಪ್ರಾಥಮಿಕ ಶಾಲೆಡು ಪೋಪುನ ಪತ್ತಿನ ಪ್ರತಿ ಊರದ ಜಾತ್ರದ ಸಂದರ್ಭ ಆಪನಂಚಿನ ಮಾತ ಕ್ರೀಡೆಯಲು ಇಲ್ಲ ಅಂಚೆ ಜಾನಪದ ಕ್ರೀಡೆಯಲು ನಾಲ್ಕು ವಿಭಾಗಗಳನ್ನು ಗುರುಸನ ವಿಭಾಗ ಮಲ್ತದೆ ಐಕೊಂಜಿ ಪುರಸ್ಕಾರ ದೇವಡು ಒಂದು ಪಂಡ ಪ್ರಶಸ್ತಿ ಅತ್ ಪುರಸ್ಕಾರ ದೀದು ಐಕೊಂಜಿ ನಾಮಿನಲ್ ಒಂಜಿ ಈತು ಇಂದು ಬಹುಮಾನ ಕೊರಂಡ ಪ್ರಯಾಸ ಆ ವಿಭಾಗವನ್ನು ನಮ್ಮ ಪ್ರೋತ್ಸಾಹಿಸಲೇ ಕಾಪಾಡು ಗುರುತಿಸಲೇ ಕಾಪಾಡು ಪನ್ನಾಗ ಸುಮಾರು ಜನ ಇತ್ತರು ವಿಮರ್ಶಕರು ಹೆಂಗಿಲ್ಲ ಇಟ್ಲ ಕಣಬೇರೆ ಪನ್ಪು ನಮ್ಮಲ್ಲ ವಿಷಯ ಇತ್ತು ಆಯ್ನ ಮಲ್ಪು ನೀರು ಅಂತ ಕೇಂಡೇರು ಯಾನ್ ಪಂಡೆ ಲಕ್ಕದ್ದು ಯಾನ್ ಮಲ್ಪೆ ಆ ಕೆಲಸ ಮೂಡುಬಿದ್ರದ ಸಮಾಜ ಮಂದಿರಡು ಭಾರಿ ಪೊರ್ಲುಡು ಸಂಘಟನೆ ಮಲ್ಪು ನಂಚಿನ ಒಂಜಿ ಸುಯೋಗ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರೇ ಎಣ್ಣಮಿತ್ತು ಪುಗ್ಗಿಲ್ರಿಗೆ ಜವಾಬ್ದಾರಿ ಪಾಡಿಯರ ಆಯ್ನ ಭಾರಿ ಪೊರ್ಲುಡು ಮೂಡುಬಿದ್ರಡು ಮಲ್ತೋ ಜಪಾಯ ಐಕೊಂಜಿ ಪುರಸ್ಕಾರಲ ಕೊರೋನಾ ಕ್ರಮ ಇತ್ತು ನಿತ್ಯೇನು ಮುಂದುವರ್ತಂದು ಬೌದ್ಧರಿ ಜಂಗ್ ಕೂತಿಜ್ಜಿಂದ ನೆಪಿಜಿ ಆಯ್ತು ಒಟ್ಟುಡೆ ಈ ಜಾನಪದ ಕುಣಿತಲು ನೆತ್ತ ಬಗ್ಗೆ ಒಂದು ಶಿಬಿರ ಮಲ್ಪಡು ಇತ್ತೆ ನಮ್ಮ ಮೇರಿ ಬಾರಿ ಬಾರಿ ಕಾಚಿ ಪಡೆದಿನಗಳು ಉಳ್ಳೇರಿ ಏರ್ ಮಲ್ಪುನು ಶಿಬಿರ ಅಂದಾಣ ಪ್ರತಿ ಒಂಜಿ ಪಂಡ ಕಂಗೀಲು ನೃತ್ಯದಾದ ಆಯ್ತು ಹಿನ್ನೆಲೆದಾದ ಆತನ ಮಹಾಕಾಳಿ ಬರ್ಪನ ಆಯ್ತು ನೃತ್ಯದ ಹಿನ್ನೆಲೆದಾದ ಅವೇನು ಎಂಚ ಮುಂದುವರ್ತವನು ಬರಡು ಅಂತ ದೃಷ್ಟಿಡಿ ನಮ್ಮನ ಕರಾವಳಿ ಕರ್ನಾಟಕದ ಅಥವಾ ಈ ತುಳುನಾಡದ ಏತು ಮಾತ ಈ ಇಂಚಿನ ಪ್ರದರ್ಶನಲುಲ್ಲ ಸಾಂದರ್ಭಿಕವಾದ ವರ್ಪಣಿಂಚಿನ ವಿಷಯಲುಲ್ಲ ಐನು ಪೂರ ಮಲ್ಪಡು ಅಂತ ಬಂದೆ ಅಭಿಪ್ರಾಯ ಕೊರನದಾಗ ಅವೆನ್ನ ಏರು ಮಲ್ಪುನು ಅನ್ನೋ ಪ್ರಶ್ನೆ ಬರ್ತದೆ ನನ್ನ ಸಂಘಟನೆ ಮಲ್ಪುನಿಯರಿ ತರಬೇತಿ ಕೊರಪುನಿಯರಿ ಐಕ್ ಸಂಪನ್ಮೂಲ ವ್ಯಕ್ತಿಯಲ್ಲಿ ನಾಡೋಡಿ ಯಾನು ಪನ್ಪುನತ್ತು ಮೇರ್ ಬಂದತ್ತು ವಿಷ್ಣು ಭಟ್ ನಂಜನಗಲು ಬರೋಡು ಆಯಾ ಕ್ಷೇತ್ರದ ಎರೇರ್ ಸಂಜನಗಲಿ ಅಕ್ಕಲ್ ಮಾತ್ರ ಬರಡು ಅಂತ ಪಣದ ಬಂದಾಗ ಅವುಲ ವಿವೇಕ್ ರೈಕುಲು ಮಲ್ಲ ಜವಾಬ್ದಾರಿ ಎನಮಿತ್ತೆ ಕೊರಿಯರಿ ನಮ್ಮ ಎನಮಿತ್ ಕೊರಿಯರ್ ಬಣ್ಣ ಅಕಾಡೆಮಿದ ಪರವಾದ ನಮ್ಮ ಒಂದೇನು ಮಲ್ಪಡು ಮೂಡುಬಿದ್ದರಿದ ಬಿಲ್ಲವ ಸಮಾಜದ ಸಭಾಂಗಣಡು ಎಡಮದಿ ನೋಡಿದು ಪತ್ತು ದಿನತ್ತ ಒಂದು ತರಬೇತಿ ಶಿಬಿರ ಮಲ್ತ ಪೂರ ಆಯಾ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಲಿನಲ್ಲಿ ತುಂಬತ್ತದೆ ಅಗ್ಲೇ ಹೆಂಚಿನ ಗೌರವದನ ಕೊರಡ ಏನು ಪೂರ ಕೊರ್ಪಾದು ಇನಿ ರಮೇಶ್ ಕಲ್ಮಾಡಿ ನಂಚಿನ ಒಂಜಿ ವ್ಯಕ್ತಿಲು ರಾಷ್ಟ್ರೀಯ ಮಟ್ಟುಡಿನ ಗುರುತಿಸಾದ ನನಗೆ ಪುದರ್ ಕೇಳಿದ ಪರ ಯಾರು ಅಕ್ಕಲಿಗೆ ಸಮೇತ ಎಂಗಲು ಮೂಡುಬಿದ್ರದ ನಾರಾಯಣ ಗುರು ಸಭಾಭವನೋಡು ಆನಂದ ದಿನೊಟ್ಟು ತುಳು ಅಕಾಡೆಮಿದ ಒಂದು ತರಬೇತಿ ಕೊರನೇಡಿದ ಹತ್ರ ಸಂಪನ್ಮೂಲ ವ್ಯಕ್ತಿಲಿನಲ್ಲಿ ತುಂಬತ್ತದೆ ಸಾಧ್ಯ ಇತ್ತನಾಗಲಿ ಆಸಕ್ತಿ ಇತ್ತನಾಗಲಿ ಮುಂದುವರಿತೇರಿ ಆಂಡ ಅಕಾಡೆಮಿ ಮಲ್ಪಡುತ್ತಿನ ಕೆಲಸ ಅವ್ಯಕ್ಕೆ ಬೋಡಿತನಂಚಿನ ಆಗಲೇನು ಗುರುತಿಸಾದೆ ಗೌರವಿಸಾದೆ ಆ ಕಲೆ ಕ್ರೀಡೆ ಪ್ರತಿ ಪ್ರಂದರು ಮುಂದುವರಿಸೋನಂಚಿನ ಒಂಜಿ ಕೆಲಸ ನಮ್ಮ ಮಲ್ಪಡು ಅನ್ನೋ ದೃಷ್ಟಿಡಿ ವಿವೇಕ್ ರೈಕಲು ಆನಿದ್ದಿನೊಟ್ಲೆ ಇಂಕ್ ಭಾಳ

0: ಚಟದ ಸಹಾಯ ಕೊರ್ತೀರಿ ಅವಲ ಮಸ್ತ್ ಪ್ರಯೋಜನ ಬರ್ತೀನಿ ಮಸ್ತ್ ಜನ ಇಟ್ಟು ತರಬೇತಿಯನ್ನು ಪಡೆಯಿರಿ ಅನೇಕ ಜನಕ್ಕೆ ಸಂಪನ್ಮೂಲ ವ್ಯಕ್ತಿಲಾಗಿ ಅಲ್ಪ ಬತ್ತದ ಒಂಜಿ ಮಾರ್ಗದರ್ಶನ ಕೊಟ್ಟಿನ ಅವಕಾಶ ತಿಕ್ಕಣೆ ನನ್ನ ಒಂಜಿ ಘಟನೆ ಮಾತ್ರ ನೆನಪು ಮಲ್ಪ ಹೆಚ್ಚು ಬಿದ್ದ ಪೋಪಿಜಿ ದಾನಿಂಗ್ಲೇ ಕೊರ್ತಿನ ಸಮಯ ತುಲೈ ಮುಗಿಪು ನಂಜಿಂಗ್ಲ ಜವಾಬ್ದಾರಿ ಉಂಡು ಎನ್ನ ಕಂಬಳ ಕ್ಷೇತ್ರ ಯಾನು ಬತ್ತಿನದಾಗ ಇನಿ ಹಿಂಗೆ ಭಾಳ ಅಭಿಮಾನುಡು ಯಾನು ಪಾತ್ರ ಬದ್ದ ಇನಿ ತುಳು ಸಾಹಿತ್ಯ ಅಕಾಡೆಮಿದ ಚಾವಡ್ಡಿ ನಮ್ಮ ನಾಲ್ಕು ಗೋಡದಲ್ಲಿ ಪಾತ್ರನ ವಿಚಾರ ಒಂದತ್ತಿ ಇನಿ ತುಳು ಭಾಷ್ಯದ ಒಂಜಿ ಸೌಂದರ್ಯ ಕರಾವಳಿ ಕರ್ನಾಟಕದ ಆಚರಣೆ ಆರಾಧನೆ ನಂಬಿಕೆಲು ಭೂತಾರಾಧನೆ ನಾಗಾರಾಧನೆ ಪೂರ ನಂಬಿಕೆಲು ಆಚರಣೆಲು ಇನಿ ಕಂಬಳದ ಸಂಸ್ಕೃತಿ ಒರಿದು ಬರ್ತದೆ ಆತ ಮಾತ್ರ ಮಾಧ್ಯಮ ಲೋಕದ ಮೂಲಕ ಇನಿ ಜಗತ್ತಿಗೆ ತುಳು ಭಾಷೆದ ಪರಿಚಯ ಮಲ್ಪುನಂಚಿನ ಭಾಳ ಒಂಜಿ ಸುಂದರ ಅವಕಾಶ ನಮಗೆ ಮಾತ್ರ ತೆಗೆದಿನಿ ಇನಿ ನಡತೊಂದಿತ್ತಲಗನೇ ಇನಿ ಜಗತ್ತದ ಮಾತ ಮೂಲಿರಲ್ಲ ತುಳು ಭಾಷೆ ಪಂಡದಾದವಲು ಬೇತೆ ಬೇತೆ ದೇಶದಿಂಕ್ಲಾಗಿ ಪ್ರತಿ ಕಂಬಳನಗಲ್ಲ ಒಂದು ಮಾಹಿತಿಲಿ ಬರೋದು ಇಪ್ಪುಣು ಅಲ್ಪದ ಊರದ ಜನಕ್ಕೂ ಸೇರಿದೆ ಬಾರಿ ಮನಲ್ಲ ಒಂದು ಹಾಲ್ ಬುಕ್ ಮಲ್ತದೆ ಅವ್ರು ಮಲ್ಲ ಎಲ್ ಇ ಡಿ ಪಾಡ್ದು ಬರೀ ದೇಶದ ಭಾರತದಲ್ಲಿ ಮಾತ್ರ ಹತ್ತಿ ಬೇತೆ ಬೇತೆ ದೇಶದಗೆಲ್ಲ ಅವ್ರು ಸೇರಿದೆ ಕಂಬಳ ಪಂಡದಾದ ಒಂಜಿ ಕ್ರೀಡೆ ಅಂತ ಉಪನೈತು ಒಟ್ಟುಡು ಯಾನ್ ಪನ್ಪುನಂಜಿನ ಮಂಡ ನನ್ನ ಸಂಸ್ಕೃತಿ ಒರಿನಂಚಿನ ಕೆಲಸ ನಮ್ಮದ ಭಾಷೆದ ಪರಿಚಯ ಪ್ರಾಶಾಯಿಜಿನ ತುಳು ಭಾಷೆ ನಗ್ಲಿ ಕೇನರ್ಲಜ್ಜಿ ತೂವರ್ಲಜ್ಜಿ ಅಂತ ಹೋಜು ನನ್ನಂದಾಜಿಡಿ ಆಯ್ತ ವಿಮರ್ಶೆ ಯಾನ್ ಮಲ್ಪರ ಪುಪ್ಚಿ ಆಂಡ ಕಂಬಳ ಇನಿ ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತರಿ ಬಡವರನ್ನು ಒಂಜೇ ಒಂಜಿ ತಾರತಮ್ಯ ಇಜ್ಜಂದೆ ಸಕುಟುಂಬ ಸಮೇತರಾದ ಬತದು ಸಾವಿರ ಸಾವಿರ ಸಂಖ್ಯೆಡಿ ಸೇರ್ದು ತುಳು ಭಾಷೆನ ಪರಿಚಯಿಸೋನಂಚಿನ ತುಳು ಸಂಸ್ಕೃತಿನ ಒರ್ಪುನಂಚಿನ ಕೆಲಸ ಇನಿ ಮಲ್ತೊಂದುಂಡು ಪನ್ನೇನೆ ನಿಗಿಲಗಡ ಮಿತ್ತೆ ಅಭಿಮಾನಪೂರ್ವಕವಾದ ಯಾನ್ ಪನ್ನೊಂದಿಲ್ಲ ದಯಾನಿಂಗ್ 55 ವರ್ಷದ ಕಂಬಳ ಕ್ಷೇತ್ರದನ್ನ ಅನುಭವ ಉಂಡು ಎಂಕಿನಿ ಉಲ್ಲಾಸ ಕುರ್ತು ನವ್ವೆ ದಯಬಂಡ ನಿಕ್ಲಿಗೆ ಏತ ಜನಕ್ಕೆ ತೆರೆದಿನ ಜ ಗೊತ್ತಿಜ್ಜ ಎಂಕಿ ಕಂಬಳ ಸಂರಕ್ಷಣೆ ನಿರ್ವಹಣೆ ಬಗ್ಗೆ ತರಬೇತಿ ಅಕಾಡೆಮಿನ ಪಣದ ಒಂದು ಸಂಸ್ಥೆಯನ್ನು ಸಮಾನ ಮನಸ್ಕರಾದ ಪತ್ತೊಂದು ಜನ ಎಂಗಳು ಅಯ್ಯನ ಹುಟ್ಟು ಪಾಳ್ತದೆ ಐಟ್ ಆಗಿ ಬ್ಯಾಚ್ಡ್ ಎಂಗಳು ತರಬೇತಿ ಕೊಡ್ತ ಅವೆಂಚ ಯೋಗ ವ್ಯಾಯಾಮ ವ್ಯಕ್ತಿತ್ವ ವಿಕಸನ ಆಹಾರ ಪದ್ಧತಿ ಇರಲಿನ ಸಾಂಕು ನಲ್ತಿರೋದು ಪತ್ತಿನ ದೆಕ್ಕು ನಲ್ತಿರೋದು ಪತ್ತಿನ ಆಹಾರ ಕೊರ್ಪು ನಲ್ತಿರೋದು ಪತ್ತಿನ ಗಿಡ ಪೂರ ತರಬೇತಿ ಆಗಲಿಕ್ಕೆ ಕೊರ್ತು ಐಟಿ ಇನಿ ಜಾಗತಿಕ ಮಟ್ಟೋಡು ಹುಸೇನ್ ಬೋಲ್ಟ್ನ ಮೀರಿನ 8.78 8.6 seconds ನೂತು ಮೀಟರ್ನ ಓಡ್ದು ಪಾರ್ದನಂಚಿನ ದಾಖಲೆ ಈ ನಮ್ಮ ತುಳು ಸಂಸ್ಕೃತಿಯ ಕಂಬಳದ ಮಾತ ದಾಖಲೆಯನ್ನು ನಾವು ಇನಿ ಮೀರಿದುಂಡು ಅವಿನ ನಿಗ್ಲಿಗೆ ನೆನಪು ಮಲ್ತೊಂದು ಮದ್ರಾಸಿದ ಚೆನ್ನೈಡು ಒಂದು ಸರಿ ಎಂಗ್ಲಿಗೆ ಶಿಬಿರ ಅಲ್ಪ ಯೋಜನೆ ಮಲ್ತಿತ್ತೀರಿ ಎನ್ನ ಪರಿಚಯದಾಗಲಿ ಪಾಮ್ ಗ್ರೋ ಬಕ್ಕ ಅಶೋಕ ಹೋಟೆಲಿ ಅಲ್ಪ ಇಂಗ್ಲೇ ಅವಕಾಶ ಮಲ್ತು ಕೊರಿಯರಿ ತೋರ್ನೆಗಾರ್ ಒಂಜಿ ಹೋಟೆಲ್ ಕೊರ ಸಾಧ್ಯ ಚಂದ್ರ ರಡ್ಡು ಹೋಟೆಲ್ ಕೊರಿಯರ್ ವಿಷಯ ಗೊತ್ತಾಂಡು ಎಂಕೆ ಪನ್ನಗೆ ಅನ್ಪಂಡೆ ಒಂದು ಆಪಜಿ ಹಿರಿಯಾಗಲು ಒಂಜಿ ಕಡೆ ಟಿಪ್ಪರಿ ಎಂಗ್ಳು ಮಾತು ಒಟ್ಟಿಗೆ ಸೇರಿದ್ರು ಮುಳು ಪಾತೇರದಲ್ಲ ಇತ್ತಂಡ ಬೌದು ನಕಲಿ ಪನ್ನಗ ತಕ್ಷಣ ಆಯ್ತ ಧನಿಕಲು ಎರಡು ಮುಳ್ಳು ಬಳ್ಳಾಲ್ ಫ್ಯಾಮಿಲಿದಾಗಲಿ ವ್ಯವಸ್ಥೆ ಮಲ್ತದೆ ಒಂಜೇ ಕಡೆ ಟಿಪ್ಪು ನಂಚಿನ ವ್ಯವಸ್ಥೆ ಮಲ್ತದ್ರೆ ಇಂಗ್ಲೇ ಬೋಡಿತ್ತು ನಂಚಿನ ಅನುಕೂಲನು ಪಕ್ಕ ವಿದ್ವಾಂಸರನಾಗಲಿರು ಗೋಷ್ಠದ ಬಗ್ಗೆ ಮಾತು ಪಾತ್ರ ನಂಚಿನ ಆತಮಲ್ಲ ಮಟ್ಟೋ ಜ್ಞಾನ ಆದಿನಕುಲ ಪೋದಿತ್ತಿಜಿ ಅಂಡ ಇಂಕೊಂಜವ್ಲು ಅನುಭವ ಬತ್ತ ನಂಚಿನ ಬಂಡ ಅಲ್ಪ ತಿರುಕ್ಕುರುಳ್ ಗ್ರಂಥನು ಮಾರ್ಬಲ್ ಸ್ಟೋನುಡು ಕೆತ್ತದು ಮಲ್ದು ನಂಚಿನ ಒಂಜಿ ಆ ಒಂಜಿ ದೃಶ್ಯ ಯಾನ್ ತೂಪು ನಂಚಿನ ಅವಕಾಶ ದಿಕ್ಕಣೆ ಆ ಗ್ರಂಥ ಹೆಂಚಿನ ಏರ್ನ ವಿಮರ್ಶೆ ನಮಗೆ ಅಗತ್ಯ ಜಿತ್ತೆ ಅಂಡ ಎನ್ನಮಿತ್ ಪ್ರಭಾವ ಬೀರಿನ ಬಂಡ ಈ ತುಳು ಅಕಾಡೆಮಿದವರು ಸದಸ್ಯ ಆದಿತ್ತನ ಹಿಡಿದಾತ್ರ ಆನಿದ ದಿನೊಟ್ಟು ಚೆನ್ನೈಗೆ ಪೋಪು ನಂಚಿನ ಒಂಜಿ ಅವಕಾಶ ಎಂಗಿಲಿಗೆ ಒಂಜಿ ತಿಕ್ಕಿನ ಹಿಡಿದಾತ್ರ ಎನ್ನ ಊರದ ಬಸದಿ ದೇವಸ್ಥಾನಡು 42 ಆರಾಧನೆ ಆಯ್ನ ಸುಂದರಡು ಭಕ್ತಾಮರದ 42 ಶ್ಲೋಕಲೇನು ರೂಬಿ ರೆಡ್ ಗ್ರಾನೇಟೆಡ್ ಕೆತ್ತದೆ ಐಕ್ ಚೌಕಟ್ಟು ಪಾಡ್ದೆ ಐಕ್ ಎಲ್ ಇ ಡಿ ಬಲ್ಬ್ ಪಾಡ್ದೆ ಬಸದಿದ ಸುತ್ತ ಇನಿ ಪೋಣಿಸವರ ಎಂಕ್ ಪ್ರೇರಣೆ ಆತನೆ ಆನಿದ ಮದ್ರಾಸದ ಎಂಗ್ಲ ತುಳು ಅಕಾಡೆಮಿತ ಶಿಬಿರ ಅವಲು ತೂತು ನಂಚಿನ ಆ ಸನ್ನಿವೇಶಲು ದೃಶ್ಯಲು ಹೆಚ್ಚಿ ಈ ಸಂದರ್ಭ ಪಾತ್ರಂದೆ ಇನಿ ಮಾತಿರ ನೆನಪು ನಂಚಿನ ಬೇಂದ್ರೆ ಒಂಜಿ ಪಾತ್ರ ಪನ್ಪಿರ್ದೆ ಅಂಡ ಚುರುಕು ಪನರ ಪೋಂಡ ಕಷ್ಟಪಡೋದು ಪಂಡಿಜ್ಯಾನ್ ನಾಲಿಗೆಗೆ ನಿಲುಕದ ನುಡಿಗಳುಂಟು ನುಡಿಗಳಿಗೂ ನಿಲುಕದ ಭಾವ ಉಂಟು ಒರಿಯೊರಿಯನ್ನ ನೆತ್ತ ನಗಲ ಎಂಕೆ ಆನಿದ ದಿನೊಟ್ಟು ಎನ್ನ ಹಿರಿಯ ಅಣ್ಣನ ಕೈ ಎತ್ತಿದ್ದು ಎಂಕ್ಲೆ ಮಾರ್ಗದರ್ಶನ ಕೊರ್ತು ನಗಲಿ ತುಳು ಸಾಹಿತ್ಯದ ಆನಿದ ದಿನಮುಟ್ಟ ಮಸ್ತು ಬಳೆ ಪದ ನಗಲು ಉಳ್ಳಿರಿ ಆ ಬಗ್ಗೆ ಯಾನು ಆಗ್ಲಿಗೆ ಮಾತರಗಲ ಸಂತೋಷ ಪಡೆಯೊಂದು ಎನ್ನ ಪ್ರೊಫೆಸರ್ ಜೀಶಂ ಪರಮಶಿವಯ್ಯ ಅಂದಿತ್ತೀರಿ ಆರು ಒಂಜಿ ದಿನಲ್ಲಿತ್ತದೆ ಅನ್ನ ಪಂಡೆ ರಿಮ್ಸ್ ಕದಂಬ ಕರ್ನಾಟಕದಲ್ಲಿ ನಿಮ್ಮ ಕರಾವಳಿಯಲ್ಲಿ ಎರಡು ಕಲೆಗಳಿಗೆ ಸಾಕಷ್ಟು ಅವಕಾಶಗಳುಂಟು. ಒಂದು ಯಕ್ಷಗಾನ, ಇನ್ನೊಂದು ಕಂಬಳ. ನೀನು ಯಾಕೆ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಾರ್ದು, ಕ್ಷೇತ್ರ ಕಾರ್ಯ ಅಂದರೆ ಹೇಗೆ ಅಂತ ಪಂಡಿ ಹಿಂಗೆ ಕಲ್ಪಾಯ್ನಾರು ಆರು ಎನ್ನ ಫಸ್ಟ್ ಪಿ ಯು ಸಿ ಡಿ ದಯಾಬಂಡ ವಿವೇಕ ರೈಕಲ್ ಹಿಡಿದ್ಯಾನ ಆಜಿ ತಿಂಗಳಲ್ಲಿ ಎಂಕ್ಲೈತೆ 80 ರನ್ನಿಂಗ್ ಪ್ರಾರಂಭ ಆತಂಡೆ ಆರಿಗೆ 80 ಒಂದು ಮುಟ್ಟ ಮುಖ್ಯ 81 ಕಾರ್ದೀಪು ನಂಚನ ಸಮಯ ಬತ್ತಂಡೆ ಆಂಡಲ ಲವಲವಲ್ಕಿ ಅಡಿ ಇಪ್ಪಡು ಅಂಡ ಎಂಕ್ಲಿಗೆ ಎಂಗಲು ಆಹಾರವೇ ಅಭ್ಯಾಸ ಎಂಗಲು ನಂಬುದು ನಂಚಿನ ಸತ್ಯ ಎಂಗಲು ತಿನ್ಪು ನಂಚಿನ ಆಹಾರ ಎಂಗಲಿನ ಒಡನಾಟ ಎಂಚ ಬಂಡ ಒರಿ ವ್ಯಕ್ತಿ ಎಂಚ ಅಂದ್ರೆ ಕೇನೋಡಂಡಾಗೆ ಪನ್ನೋಡಂಡಾಗೆ ಆಯ್ನ ಸ್ನೇಹಿತರಿ ಇರಿಂದ ಪಂಡೆಯ ಅವನಿಗೆ ಪಂಡ ಆಯ್ತು ಆಗಿನ ಪೂರ ಅಭ್ಯಾಸ ಆಗಿನ ಚಟುವಟಿಕೆಯಲ್ಲಿ ಪೂರ ಎಲ್ಲ ಬರ್ಪುಣ ಎಂಕಿ ಆನಿದ ದಿನಕ್ಕೂ ಅಡಿ ಅಗಿಲ್ ಕೊರ್ತು ನಂಚಿ ನಮ್ಮ ಪುಡಿಚಿ ತಯಾರಿಡಿದ ಪತ್ತಿನ ನಂದಾವರ ಹಿಡಿದ ಪತ್ತಿನ ಪ್ರತಿ ವರೆಯನ್ನೆಲ್ಲ ಎಂಕ್ ಇನ್ನು ನೆನಪು ಬರ್ಪುಣ ಯಾನಿನಿ ಅಗಲ್ಡಪ್ಪ ಕೆಲಸ ಮಲ್ದೆ ಅಂತ ಪನ್ಪುಣ ಎಂಕ್ ಕೊಂಚ ಮಲ್ಲ ಗೌರವದ ಸಂಗತಿ ಆಂಡ ವಿವೇಕ ರೈಕಲು ಆನಿ ಏನ ನಡಪಡೊಂದು ರೀತಿ ನಡಪಡೊಂದು ರೀತಿ ಪಂಡ ಓವು ಎಂಗಲು ಸುಲಭ ಸಲ ಸೂಚನೆ ಕೊಂಡಲ್ಲ ಆಯ್ನೆ ಸರಿಯಾಯಿನ ರೀತಿ ರೈಟ್ ಸ್ಪಿರಿಟ್ ಹಿಡಿದೆ ತೊಂದು ಎಸ್ ಗೋ ಹೆಡ್ ಒಂದು ಪಣದ ಪ್ರೋತ್ಸಾಹ ಕೊಡ್ತೀರಿ ಮಾರ್ಗದರ್ಶನ ಕೊಡ್ತೀರಿ ಎನ್ನಡ್ದ ಆಯ್ನ ಸೇವೆನ ಪ್ರಾಮಾಣಿಕವಾದ ಅನ್ನದ ದಿನಟ್ಟು ಮಲ್ತದೆ ಇನಿ 30-32 ವರ್ಷದ ಬೊಕ್ಕ ಆರೆ ನೊಟ್ಟಿಗೆ ಒಂಜಿ ವೇದಿಕೆ ಇಟ್ಕೊಳ್ಳೋದು ಆ ನೆಲಟ್ಟು ಆ ಒಲ್ಪ ಇತ್ತಂದಾರ ಪಂಡಿರ್ ಎಂಗ್ಲಿ ಇನಿ ಇಂಚಿನ ಭವ್ಯ ಬಂಗ್ಲೆಡೆ ಒಂಜಿ ವೇದಿಕೆ ಮಾತ ತುಳು ಸಾಹಿತ್ಯಗೂ ಸೇವೆ ಸಲ್ಲಿಸದನ ಅರ್ಪಣಾ ಮನೋಭಾವಡು ಕೆಲಸ ಮಲ್ದ ನಂಚಿನ ಮಾತೆರ್ನ ಮಧ್ಯಡು ವಿವೇಕ ರೈಕಲ್ ನೊಟ್ಟುಡು ಕುಲು ನಂಚಿನ ಒಂಜಿ ಅವಕಾಶನ ಎಂಕೆ ತಾರಾನಾಥ್ ಅವಕಾಶ ಮಲ್ತು ಕೊರಿಯರಿ ಆ 30 ನೆನಪುನು ಪಿರಪ ಮಲ್ತೊಂಡು ಒಂಜಿ ಅವಕಾಶ ಬೊಕ್ಕ ಐದು ಎಂಗ್ಲ ಪಾಡದ ನಂಚಿನ ಒಂಜಿ ತಳಹದಿ ಹಿಡಿದು ಬೊಕ್ಕ ಪಂಚಾಂಗ ಭಾರಿ ಭದ್ರತೆ ಭದ್ರ ಇತ್ತಂಡ ಕಟ್ಟಡ ಎತ್ತು ಮೆಲ್ಲ ಬಂಡು ಉಳ್ಳೇರ್ ಮುಲ್ಪ ಮಾತ ದಿಗ್ಗಜಕ್ಕನಾಗಿ ಉಳ್ಳೇರ್ ಒರಿಯೋರಿನ ಪುದರ್ಪನಂದೆ ನಿಖಿಲ್ ಮಲ್ತನ ಮಾತ ಸೇವೆನೆಗೆ ಅಭಿನಂದನೆ ಮಲ್ತೊಂದು ಎಂಕ್ಲಿಗೆ ಪ್ರಾರಂಭಿಕೊಡು ಒಂದೊಂಜಿ ಪ್ರಾರಂಭ ಮಲ್ಪರ ಅವಕಾಶ ಮಲ್ತು ಕೊರ್ತನ ಎನ್ನ ಕಂಬಳ ಕ್ಷೇತ್ರ ಅಂಚನೆಯ ವೀರಪ್ಪ ಮೊಯ್ಲಿಯರು ಜಯಪ್ರಕಾಶ್ ಹೆಗ್ಡೇರ್ ಮೊಗಲು ಮಾತೆರ್ಲ ನಮಕ್ಕೆ ಒಂಜಿ ಸಂದರ್ಭಗಳ ಪುರ್ತುಳ ನಮ್ಮಡಪ್ಪ ಮಸ್ತ್ ಗೌರವ ಉಡಿಪು ನಂಚಿನ ವ್ಯಕ್ತಿಗಳು ಆಗಲೇ ಮಾತೆರ್ನ ಈ ಸಂದರ್ಭ ನೆನೆತ್ತೊಂದು ಅವಕಾಶ ಕಾದು ವಂಚಿಸ್ತಾದ್ರೆ ಅಡ್ಡ ಪಾತ್ರ
1: 30 ಪಿರಾಕದ ನೆಂಪುನು ನಮ್ಮ ನಡುಟು ಪೊರ್ಲು ಪೊಲಿಕೆಡು ಪಟ್ಟೊಣ್ಯ ಗುಣಪಾಲ ಕಡಂಬೆರೆಗೆ ಸೋಲೈತದು ಸೋಲ್ಮೆ ಸಂದಾವೆ
2: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ಕುಡ್ಲದ ತುಳುಭವನದ ಸಿರಿಚಾವಡಿ ನಡತ್ತಿನ ಬೆನ್ನಿದ ಪನಿದೊಂಪ ಉದಿಪನ ಪ್ರೊಫೆಸರ್ ಬಿಎ ವಿವೇಕ್ ರೈಕುಲ್ನ ರಡ್ಡು ಬೂಕುಲ ಬುಡುಗಡೆ ತುಳುವ ಜಾಲಪೊಲಿ ನಾಲಾ ಇಡ್ದ ನಾಲೂರುಗೋ ಬರವು ಸರವುದ ತುಲಿಪು ಪಾತರ ಕತೆತ ಪೊರ್ಲು ಈತನೇಟ ವಿಚಾರಕೂಟದ ಈಲೇಸದ ಸುರೂತ ಗೋಷ್ಠಿಡು ತುಳು ಅಕಾಡೆಮಿದ ಅಧ್ಯಕ್ಷರಾದ ವಿವೇಕ್ ರೈಕುಲು ಈ ವಿಚಾರದ ಬಗೆಟು ಪಾತೆರ್ನಾರು ವಿವೇಕ್ ರೈಕುಲ್ನ ಕಾಲದ ತುಳು ಅಕಾಡೆಮಿದ ಸದಸ್ಯರು ಅಂಚನೆ ನಿವೃತ್ತ ಪ್ರಾಂಶುಪಾಲರಾಯಿನ ಗುಣಪಾಲ ಕಡಂಬ ಇಡೆಗು ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಪ್ರತಿಷ್ಠಾನದಿಂದ ನಡೆದ ವಿಶೇಷ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ರಂಗಕರ್ಮಿ ಪ್ರಸನ್ನ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈ ಕಡೆ ಬಂದಾಗ ಇಲ್ಲಿಗೆ ಬರದೇ ಹೋಗೋದಿಲ್ಲ. ನನಗೆ ಅಷ್ಟು ಪ್ರಿಯವಾದ ಸ್ಥಳ ಇದು, ಗೋವಿಂದ ಪೈ ಅವರ ನಿವಾಸ. ಹಾಗಾಗಿ ಈ ಸಲವೂ ಕೂಡ ನಾನು ಕೇರಳಕ್ಕೆ ಬರ್ತಾ ಇದ್ದೀನಿ ಅಂತ ನಾನು ಉಮೇಶ್ ಅವರಿಗೆ ತಿಳಿಸಿದೆ. ಅವರು ಬನ್ನಿ ಅಂದರು, ಸಂತೋಷದಿಂದ ಬಂದಿದ್ದೀನಿ. ಮತ್ತು ನನಗೆ ಇವತ್ತು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಅದೇನು ಅಂದರೆ, ಎರಡು ಮಹಾನ್ ವ್ಯಕ್ತಿತ್ವಗಳ ಮುಖಾಮುಖಿಯಾಗಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ರಾಷ್ಟ್ರ ಪಿತ, ಇನ್ನೊಬ್ಬರು ರಾಷ್ಟ್ರ ಕವಿ. ಒಬ್ಬರು ಮಹಾತ್ಮ ಗಾಂಧಿ, ಇನ್ನೊಬ್ಬರು ಗೋವಿಂದ ಪೈ. ಈ ಇಬ್ಬರ ಮುಖಾಮುಖಿ ಹೇಗಿರುತ್ತೆ? ಇದು ಒಂದು ರೀತಿಯ ನಾಟಕವೇನೇನೆ. ಎರಡು ಪ್ರಮುಖ ಪಾತ್ರಗಳು ಮುಖಾಮುಖಿ ಆಗ್ತಾ ಇದ್ದಾವೆ. ಈ ಮುಖಾಮುಖಿಯಿಂದ ನಮಗೇನು ಒಳ್ಳೆಯ ವಿಚಾರಗಳು ಸಿಕ್ಕತ್ತೆ? ಇವತ್ತಿನ ಸಂದರ್ಭದಲ್ಲಿ, ಈ ಸಮಕಾಲೀನ ಸಂಕಟಗಳ ಸಂದರ್ಭದಲ್ಲಿ, ಈ ಎರಡು ಮುಖಾಮುಖಿಗಳ ಮೂಲಕ, ಈ ಎರಡು ವ್ಯಕ್ತಿತ್ವಗಳ ಮುಖಾಮುಖಿಯ ಮೂಲಕ ನಾವೇನನ್ನು ಕಲಿಬಹುದು ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ನಾನು ನನ್ನ ಕೈಲಾದಷ್ಟು ಸಾಮರ್ಥ್ಯದಿಂದ ಅದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡು ವ್ಯಕ್ತಿತ್ವಗಳಲ್ಲಿ ಹಲವು ಸಾಮ್ಯಗಳು ಇದೆ, ಅನೇಕ ವ್ಯತ್ಯಾಸಗಳು ಇದೆ. ಮೊದಲನೆಯ ಸಾಮ್ಯ, ಈ ಎರಡೂ ವ್ಯಕ್ತಿತ್ವಗಳು ಮೂಲತಃ ವ್ಯಾಪಾರಿ ಹಿನ್ನೆಲೆಯಿಂದ ಬಂದ ಕುಟುಂಬ. ಗಾಂಧೀಜಿಯವರಂತೂ ಬನಿಯಾ ಹಿನ್ನೆಲೆಯಿಂದ, ಬನಿಯಾ ಅಂತಂದರೆ ಆ ಕಡೆಗೆ ವೈಶ್ಯರನ್ನು ಬನಿಯಾ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ, ಬನಿಯಾ ಕುಟುಂಬದಿಂದ ಬಂದವರು. ರಾಷ್ಟ್ರ ಕವಿ ಗೋವಿಂದ ಪೈ ಅವರು ಕೊಂಕಣಸ್ಥ ಪೈಗಳ ಕುಟುಂಬದಿಂದ ಬಂದವರು. ಅವರು ಅವರಲ್ಲಿ ಹೆಚ್ಚಿನವರು ಆಗಲೂ ವ್ಯವಹಾರ ಮಾಡ್ತಿದ್ರು, ಈಗಲೂ ವ್ಯವಹಾರ ಮಾಡ್ತಾರೆ. ಈ ಬನಿಯಾ ಕುಟುಂಬ ಅಥವಾ ವೈಶ್ಯ ಕುಟುಂಬ ಅಥವಾ ವ್ಯಾಪಾರಿ ಕುಟುಂಬ ಇದೆಯಲ್ಲ, ಇವುಗಳು ಒಂದು ವಿಶೇಷವಾದ ಸಂಗತಿಯದು. ಅಂದರೆ ಎಲ್ಲೆಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದಾರೋ ಅಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಎಲ್ಲರ ಥರ ಎಲ್ಲೆಲ್ಲಿ ಕೆಟ್ಟ ಕೆಲಸ ಮಾಡಿದಾರೋ ಅದು ಸಾಕಷ್ಟು ಕೆಟ್ಟ ಕೆಲಸವೂ ಆಗಿದೆ. ಆದರೆ ಅವರ ಒಳ್ಳೆಯ ಕೆಲಸವನ್ನು ನಾವು ಗಮನಿಸೋದಾದರೆ, ಬುದ್ಧನನ್ನು, ಮಹಾವೀರನನ್ನು, ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಸಾಕಿದವರೇ ವ್ಯಾಪಾರಸ್ಥ ಕುಟುಂಬಗಳು. ಆಮೇಲೆ ಯಾಕೆ ಅವರು ಹೀಗೆ ಸಾಕಿದರು, ಏನು ಅಗತ್ಯ ಇತ್ತು ಅವ್ರಿಗೆ, ಚೆನ್ನಾಗಿ ಲಾಭ ಮಾಡ್ತಿದ್ರಲ್ಲ, ಅವ್ರಿಗೆ ಆಗಬೇಕಿತ್ತು ಈ ಥರ ಬುದ್ಧ, ಮಹಾವೀರ ಈ ಥರದವ್ರನ್ನ ಅಂದಾಗ ನಮಗೆ ಒಂದು ವಿಶೇಷವಾದ ಸಂಗತಿ ನಮ್ಮ ಗಮನಕ್ಕೆ ಬರುತ್ತೆ. ಅದೇನಪ್ಪ ಅಂತಂದರೆ, ಯಾವುದೇ ವ್ಯಾಪಾರ ವ್ಯವಹಾರ ನಡಿಬೇಕು ಅಂತಂದರೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು, ಅಹಿಂಸೆ ನೆಲೆಸಬೇಕು. ಅಹಿಂಸೆ ಮತ್ತು ಶಾಂತಿ ಇಲ್ಲದೇ ಇದ್ದರೆ ನೀವು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲಿ ಹಿಂಸೆ ಮತ್ತು ಅಶಾಂತಿ ಪ್ರತಿ ದಿವಸ ಇರಬೇಕಾಗಿಲ್ಲ. ಆ ರಸ್ತೆಯಲ್ಲಿ, ನಿಮ್ಮ ಅಂಗಡಿ ಇರುವ ರಸ್ತೆಯಲ್ಲೋ ಅಥವಾ ನಿಮ್ಮ ಅಂಗಡಿ ಇರುವ ಊರಿನಲ್ಲೋ ಅಶಾಂತಿಯ ಸಾಧ್ಯತೆ ಇದೆ ಅಂದರೂ ಕೂಡ ಗ್ರಾಹಕರು ಬರೋದಿಲ್ಲ. ಹಾಗಾಗಿ ವ್ಯಾಪಾರಸ್ಥರಿಗೆ ಒಂದು ಬಹಳ ದೊಡ್ಡ ಒಂದು ತುಡಿತ ಏನಿರುತ್ತೆ ಅಂತಂದರೆ, ನಾನು ಕೆಲಸ ಮಾಡುವ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಶಾಂತಿ ನೆಲೆಸಬೇಕು ಮತ್ತು ಅಹಿಂಸೆ ನೆಲೆಸಬೇಕು ಅಂತ ಇರುತ್ತೆ. ಹಾಗಾಗಿಯೇ ಅವರು ಎಲ್ಲೆಲ್ಲಿ ಅವರು ಗಟ್ಟಿಯಾಗಿದ್ದರೋ ಅಲ್ಲೆಲ್ಲ ಒಬ್ಬ ಬುದ್ಧನನ್ನು, ಒಬ್ಬ ಮಹಾವೀರನನ್ನು, ಒಬ್ಬ ಬಸವಣ್ಣನನ್ನು ಅವರು ಸೃಷ್ಟಿ ಮಾಡಿ ಅದಕ್ಕೆ ಪೂರಕವಾಗಿ ನಿಲ್ತಾರೆ. ಹೀಗೆ ಸೃಷ್ಟಿ ಮಾಡಿದ ಎರಡು ಮಹಾನ್ ವ್ಯಕ್ತಿತ್ವಗಳು ಮಹಾತ್ಮ ಗಾಂಧಿ ಹಾಗೂ ಗೋವಿಂದ ಪೈ ಅವರು. ಇವರ ಬಗ್ಗೆ ನಾನು ನಾಟಕ ಅಂತಂದೆ. ಇದೊಂದು ಆಟವಾಗಿ ನೀವು ನೋಡೋದಾದರೆ, ಈ ಆಟದಲ್ಲಿ ಎರಡು ಪ್ರಮುಖ ಪಾತ್ರಗಳಿದೆ. ಹಾಗಾದರೆ ಖಳನಾಯಕ ಪಾತ್ರ ಯಾವುದಪ್ಪ ಅಂತ ನೋಡಿದರೆ, ಈ ನಾಟಕದಲ್ಲಿ ಖಳನಾಯಕ ಪಾತ್ರ ಇಲ್ಲ, ಆದರೆ ಖಳ ಪರಿಸ್ಥಿತಿ ಇದೆ. ಯಾವುದು ಅಂತಂದರೆ, ಅದನ್ನು ನೀವು ಈ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿಬೋದು. ಯಾಕೆಂದರೆ ಇವರಿಬ್ಬರು ಕೂಡ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ, ನಮ್ಮನ್ನು ಗುಲಾಮಗಿರಿಗೆ ತಳ್ಳಿದ್ದ ವ್ಯವಸ್ಥೆಯ ವಿರುದ್ಧ ಇದ್ದವರು ಇವರಿಬ್ಬರು. ಹಾಗಾಗಿ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರು. ತಮಾಷೆಯ ಸಂಗತಿ ಅಂತಂದರೆ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರೆ ಹೊರತು ಆ ಸಂಸ್ಕೃತಿಯನ್ನು ವಿರೋಧಿಸಲಿಲ್ಲ. ಆ ಸಂಸ್ಕೃತಿಯಿಂದ ಬಂದ ಅನೇಕ ಮಹನೀಯರನ್ನು ವಿರೋಧಿಸಲಿಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ಸಂಸ್ಕೃತಿ ನೀಡಿದ ದೊಡ್ಡ ದೊಡ್ಡ ವಿಚಾರಗಳನ್ನು ತಿರಸ್ಕರಿಸಲಿಲ್ಲ, ದೊಡ್ಡ ದೊಡ್ಡ ನಾಟಕಗಳನ್ನು ತಿರಸ್ಕರಿಸಲಿಲ್ಲ, ಕಾವ್ಯವನ್ನು ತಿರಸ್ಕರಿಸಲಿಲ್ಲ. ಈ ಎರಡೂ ವ್ಯಕ್ತಿತ್ವದಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ನೀವು ಗಮನಿಸಿ ಅಥವಾ ಗೋವಿಂದಪ್ಪಯ್ಯವ್ರನ್ನ ಗಮನಿಸಿದರೆ ಅವರು ಎಷ್ಟು ಆ ಎರಡು ಆ ಸಂಸ್ಕೃತಿಯಿಂದ ಪಡಿತಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಅದನ್ನು ವಿವರವಾಗಿ ಹೇಳಬೇಕಾಗಿಲ್ಲ. ಗೋವಿಂದಪ್ಪಯ್ಯವರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಎಲ್ಲ ಅಸಾಧಾರಣ ವಿಚಾರಗಳನ್ನು, ಕಾವ್ಯವನ್ನು, ಪದ್ಯಗಳನ್ನು, ನಾಟಕಗಳನ್ನು ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡಿಗರಿಗೆ ಹೇಳ್ತಾರೆ, ನೋಡಿ ಇದನ್ನೆಲ್ಲ ನೀವು ಓದಬೇಕು, ಬರೀ ಕೂಪ ಮಂಡೂಕಗಳಾಗಬೇಡಿ ಅನ್ನೋ ಮಾತನ್ನು ಅನ್ನೋ ಒಂದು ಇದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ. ಹಾಗೇನೇ ಗಾಂಧೀಜಿ ಅಂತೂನು ಅವರು ಒಬ್ಬ ಪರಮ ಹಿಂದೂ ಮನುಷ್ಯ. ಅಂದರೆ ಅವ್ರು ಹೇಳ್ತಾರೆ, ನನ್ನ ತಾಯಿ ನನಗೆ ಗುರು, ನನ್ನ ತಾಯಿ ಮೂರು ದಿವಸ ಉಪವಾಸ ಮಾಡ್ತಾಯಿದ್ರು, ತುಂಬ ಶ್ರದ್ಧಾವಂತ ಮಹಿಳೆ ಆಕೆ. ಆಕೆಯಿಂದ ಕಲಿತೆ ನಾನು, ಹರಿಶ್ಚಂದ್ರನ ನಾಟಕ ನೋಡುವುದರಿಂದ ನಾನು ಕಲಿತೆ, ಆದ್ದರಿಂದ ನಾನೊಬ್ಬ ಹಿಂದೂ ಅಂತ ಹೇಳ್ತಾರೆ. ಆದರೆ ಆ ಹಿಂದೂ ಆಗಿ ಬರೀ ಹಿಂದೂ ಆಗಿ ನಿಲ್ಲೋದಿಲ್ಲ ಅವರು. ಈ ಹಿಂದುತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಕ್ರೈಸ್ತ ಧರ್ಮದ ಆಳಕ್ಕೆ ಹೋಗ್ತಾರೆ, ಕ್ರೈಸ್ತ ಜೀವನ ಪದ್ಧತಿ ಆಳಕ್ಕೆ ಹೋಗ್ತಾರೆ. ಆಮೇಲೆ ಕ್ರೈಸ್ತ ಧರ್ಮ ಬೋಧಿಸಿದ ಕೆಲವು ಬಹಳ ಗಾಢವಾದ ವಿಚಾರಗಳಿಂದ ಅವರು ಪ್ರಭಾವಿತರಾಗ್ತಾರೆ. ಒಬ್ಬ ದೊಡ್ಡ ಕ್ರೈಸ್ತ ಚಿಂತಕ ಅವನೊಂದು ಪುಸ್ತಕ ಬರೀತಾನೆ, ಬ್ರೆಡ್ ಲೇಬರ್ ಅಂತ. ಈ ಬ್ರೆಡ್ ಲೇಬರ್ ಅನ್ನುವ ಪುಸ್ತಕ ಗಾಂಧೀಜಿಯವ್ರನ್ನ ತುಂಬ ಹೆಚ್ಚು ಪ್ರಭಾವಿಸಿದ ಪುಸ್ತಕ. ಏನಿದು ಬ್ರೆಡ್ ಲೇಬರ್ ಅಂದರೆ, ಬ್ರೆಡ್ ಅಂದರೆ ಅನ್ನ, ರೊಟ್ಟಿ ಅಥವಾ ಅನ್ನ, ಲೇಬರ್ ಅಂತಂದರೆ ಶ್ರಮ. ಈ ಬ್ರೆಡ್ ಲೇಬರಿನ ತತ್ವ ಏನು ಹೇಳುತ್ತೆ ಅಂದರೆ, ನೋಡಪ್ಪ ನೀನು ಬೇಕಾದ ಶ್ರೀಮಂತ ಆಗಿರು ಅಥವಾ ಕಡು ಬಡವ ಆಗಿರು, ಹೆಂಗಸಾಗಿರು, ಗಂಡಸಾಗಿರು, ಏನೇ ಆಗಿದ್ರು ನೀನು ಬದುಕಲಿಕ್ಕಾಗಿ ನಿನ್ನ ಶ್ರಮದಿಂದಲೇ ದುಡಿದ ಅನ್ನವನ್ನು ನೀನು ಉಣ್ಣಬೇಕು. ಆ ಶ್ರಮದಿಂದ ದುಡಿದ ಅನ್ನವನ್ನು ಉಣ್ಣುವ ಮೊದಲು ಒಂದು ತುತ್ತನ್ನು ನೀನು ನಿನಗಿಂತ ಉಪವಾಸ ಇರುವ, ನಿನಗಿಂತ ಇನ್ನೂ ಹೆಚ್ಚು ಹೊಟ್ಟೆ ಹಸಿದಿರುವ ಒಂದು ಪ್ರಾಣಿಗೋ ಮನುಷ್ಯರಿಗೋ ಕೊಟ್ಟು ನೀನು ಆ ನಂತರ ಉಣ್ಣಬೇಕು ಅಂತ. ಇದು ಬ್ರೆಡ್ ಲೇಬರಿನ ಇದು. ಈ ಬ್ರೆಡ್ ಲೇಬರ್ ವಿಚಾರ ಗಾಂಧೀಜಿಯವರಿಗೆ ತುಂಬ ಪ್ರಭಾವ ಬೀರುತ್ತೆ. ಮತ್ತು ಅವರು ಅದನ್ನು ಅದರ ಬ್ರೆಡ್ ಲೇಬರ್ ಬಗ್ಗೆ ತಾನೇ ಒಂದು ಪುಸ್ತಕ ಬರೀತಾರೆ, ಮತ್ತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೋತಾರೆ. ಎಷ್ಟರ ಮಟ್ಟಿಗೆ ಅಳವಡಿಸ್ಕೋತಾರೆ ಅಂತಂದರೆ, ಅವ್ರಿಗೆ ಅನಿಸುತ್ತೆ ನಾನು ಹಿಂದೂ ನಿಜ, ಆದರೆ ನಾನು ಹೆಂಗೆ ಧ್ಯಾನ ಮಾಡಲಿ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ. ಇಲ್ಲ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದರೆ ಅದರಲ್ಲಿ ಶ್ರಮ ಇಲ್ಲ, ನಾನು ಕೆಲಸ ಮಾಡ್ದಂಗೆ ಆಗೋದಿಲ್ಲ. ಆದ್ದರಿಂದ ಇವೆರಡನ್ನೂ ಸೇರಿಸಲಿಕ್ಕೆ ಸಾಧ್ಯವ, ಕೆಲಸವೂ ಆಗಬೇಕು ಶ್ರಮವೂ ಆಗಬೇಕು ಅಂತ. ಇದೊಂದು ಬಹಳ ದೊಡ್ಡ ಕ್ರಾಂತಿಕಾರಿಯಾದ ವಿಚಾರ. ಯಾಕೆಂತಂದರೆ ನೀವು ಇತ್ತೀಚಿನವರು ಗಮನಿಸಿರೋಲ್ಲ, ಆದರೆ ಹಿಂದಿನವ್ರನ್ನ ಕೇಳಿದರೆ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿಯ ನೇಕಾರರು, ಇದು ಬಹಳ ನೇಕಾರಿಕೆಗೆ ಹೆಸರಾಂತ ಪ್ರದೇಶ ಇದು, ಶೆಟ್ಟಿಗಾರರುಗಳನ್ನು ಕೇಳಿದರೆ ಹೇಳ್ತಾರೆ, ಆ ಶೆಟ್ಟಿಗಾರರಿಗೆ ಮಗ್ಗದ ಮೇಲೆ ಬಟ್ಟೆ ನೇಯ್ತಿದ್ದಾಗ ಅದರಿಂದ ಶ್ರಮವೂ ಆಗ್ತಾ ಇದೆ, ಅಂದರೆ ಶ್ರಮದ ಕೆಲಸವೂ ಆಗ್ತಾ ಇದೆ, ಜೊತೆಗೆ ಧ್ಯಾನವೂ ಆಗ್ತಾ ಇದೆ. ಅಂದರೆ ಅವರು ಒಂದೇ ಒಂದು ಚಟುವಟಿಕೆಯ ಮೂಲಕ ಧ್ಯಾನಸ್ಥ ಸ್ಥಿತಿಯನ್ನು ತಲುಪ್ತಾರೆ ಮತ್ತು ತನ್ನ ಅವತ್ತಿನ ಊಟವನ್ನು ಗಳಿಸ್ತಾರೆ. ಇದನ್ನು ನೀವು ಎಲ್ಲ ಕೆಲಸಗಾರರ ಬಗ್ಗೆನೂ ಹೇಳ್ಬೋದು. ಕೂಲಿ ಕೆಲಸಗಾರರು ಕೂಡ ಅವತ್ತು ಬೆಳಗ್ಗೆ ಕೂಲಿಗೆ ಹೋದರು ಅಂದರೆ, ಒಳ್ಳೆಯ ಕೂಲಿ ಕೆಲಸಗಾರ ಆದರೆ ಅವನ ತೋಟದಲ್ಲೋ ಗದ್ದೆನಲ್ಲೋ ಕೆಲಸ ಮಾಡುವಾಗ ಎಷ್ಟು ಅದರಲ್ಲಿ ಇಳಿದು ಕೆಲಸ ಮಾಡ್ತಾರೆ ಅಂದರೆ, ಅವರೊಂದು ರೀತಿಯ ಧ್ಯಾನಸ್ಥ ಸ್ಥಿತಿಯಿಂದ ಕೆಲಸ ಮಾಡ್ತಾರೆ. ಆ ಕೆಲಸದ ತುದಿಯಲ್ಲಿ ಅವರಿಗೆ ದೈಹಿಕ ಶ್ರಮವೂ ಸಿಕ್ಕಿರುತ್ತೆ, ಅದರಿಂದ ಅವರ ದೇಹನೂ ಗಟ್ಟಿಯಾಗುತ್ತೆ, ಅವರ ಮನಸ್ಸು ಕೂಡ ಪ್ರಶಾಂತವಾಗಿ ಒಳ್ಳೆಯ ವಿಚಾರಗಳಿಂದ ಅದು ಹೊಳಿತದೆ. ಆ ಕೆಲಸ ಮಾಡ್ತಿರುವಾಗ ಅವರೊಂದು ಹೂವೋ ಕಾಯೋ ಹುಳನೋ ನೋಡಿ, ಓಹೋ ಇದು ಜೀವನೇನೆ, ಇದನ್ನು ನಾನು ಕಾಪಾಡಬೇಕು ಅನ್ನೋ ಥರದ್ದೆಲ್ಲ ವಿಚಾರನೂ ಬರುತ್ತೆ. ಇದು ಬ್ರೆಡ್ ಲೇಬರ್ ಅನ್ನುವ ತತ್ವ. ಗಾಂಧೀಜಿಯವರು ಈ ತತ್ವವನ್ನು ಇಟ್ಕೊಂಡು ಅವರಿಗೆ ನಮ್ಮ ದೇಶದ ಜನ ಕರೆದ್ಬಿಟ್ಟು, ಗಾಂಧೀಜಿಯವರೇ ನೀವು ಬಂದು ನಮ್ಮನ್ನು ನಮಗೆ ನಾಯಕತ್ವ ನೀಡಬೇಕು, ಯಾಕೆಂದರೆ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಬಹಳ ದೊಡ್ಡ ಚಳುವಳಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಿರಿ, ಅದರಿಂದ ಬನ್ನಿ ಬಂದು ನಮಗೆ ನಾಯಕರಾಗಿ ಅಂತ ಕೇಳ್ತಾರೆ. ಗಾಂಧೀಜಿಯವರು ನಾಯಕರಾಗಿ ಬಂದಾಗ ಅವರೊಂದು ನಿರ್ಧಾರ ಮಾಡ್ತಾರೆ, ವಿಚಾರ ಮಾಡ್ತಾರೆ ಮೊದಲು, ಏನು ನಾನು ನಾಯಕತ್ವ ವಹಿಸಬೇಕಾದ್ದು? ರಾಜಕೀಯ ಬಿಡುಗಡೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂದರೆ ಈ ನಾನು ಹೇಳಿದ್ನಲ್ಲ, ಈ ನಾಟಕದ ಖಳನಾಯಕ, ಆ ಖಳನಾಯಕನನ್ನು ಹೊರದಬ್ಬುವ ಕೆಲಸವನ್ನು ನಾನು ಮಾಡಬೇಕು. ಆದರೆ ಈ ಖಳನಾಯಕ ಒಬ್ಬನೇ ಅಲ್ವಲ್ಲ, ಆ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ, ಆದರೆ ವ್ಯವಸ್ಥೆಯ ಹಿಂದಿರುವಂತಹ ವಿಚಾರಗಳು, ಹಿಂದಿರುವಂತಹ ಇದು, ಅದು ಬಹಳ ದೊಡ್ಡದಲ್ಲ, ನಮ್ಮಲ್ಲಿ ಅದಿಲ್ವಲ್ಲ. ಸೊ ಗೋವಿಂದ ಪೈ ಅವರು ಏನು ಮಾಡ್ತಾರೋ ಅದನ್ನು ಗಾಂಧೀಜಿಯವರು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಮಾಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿಯಪ್ಪ, ನಮ್ಮ ದೇಶದ ಜನರಿಗೆ ಅವರಿಗೆ ಈ ವಿಚಾರಗಳನ್ನು ಕಲಿಸಿ ಅವರಲ್ಲಿ ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಆಗೋ ತನಕ ನಾವು ಬರೇ ಸ್ವಾತಂತ್ರ್ಯ ಪಡೆದ್ರೆ ಏನೂ ಆಗೋದಿಲ್ಲ, ಅದರಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿಯೇ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೀವಿ, ಆದರೆ ಹೋರಾಟ ಮಾಡುವ ರೀತಿಯಲ್ಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದು ಯಾರ ವ್ಯಕ್ತಿತ್ವ? ಈ ದೇಶದ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಮಾನ್ಯ ಜನರ ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸ. ಹಾಗಾಗಿ ಅವರೇನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಹೋರಾಟವನ್ನು ರೂಪಿಸುವಾಗ ವ್ಯಕ್ತಿತ್ವ ರೂಪಿಸುವಂತಹ ಹೋರಾಟಗಳನ್ನು ಆಯ್ಕೆ ಮಾಡ್ಕೋತಾರೆ. ಸತ್ಯಾಗ್ರಹ, ಈ ಸತ್ಯಾಗ್ರಹ ಅನ್ನೋದರಲ್ಲಿ ಹೋರಾಟ ಇದೆ. ಆದರೆ ಹೋರಾಟ ಮಾಡುವಾಗ ನೀವೇನು ಹೇಳ್ತಿದ್ದೀರಿ ಅಂದರೆ, ನೋಡಿ ಸ್ವಾಮಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದು ಸತ್ಯ, ನೀವು ಮಾಡ್ತಿರೋ ತಪ್ಪು, ನಮ್ಮ ದೇಶವನ್ನು ಇಲ್ಲಿಗೆ ಬಂದು ನಮ್ಮನ್ನು ಗುಲಾಮರಾಗಿ ಮಾಡಿರೋದು ನೀವು ತಪ್ಪು ಇದು ಅಂತ ನಾನು ಹೇಳ್ತಿದ್ದೀನಿ. ಅಲ್ಲಪ್ಪ, ನೀನು ಹಂಗೆ ಹೇಳ್ತಿದ್ದೆ ಅಂದ್ರೆ ನಾವು ನಿಂಗೆ ಬಡಿಬೇಕಾಗತ್ತೆ, ನಮ್ಮ ಪೊಲೀಸ್ನವ್ರು ಸುಮ್ಮನೆ ಕೂತಿರೋಕ್ಕಾಗಲ್ಲ ಅಂತಂದರೆ, ಆಯಿತು ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನೇನು ನಿಮ್ಮನ್ನು ಬಯೋದಿಲ್ಲ, ನಿಮ್ಮನ್ನು ಕೊಳಕು ಮಾತಲ್ಲಿ ಹೇಳೋದಿಲ್ಲ ಅಂಥೇಳಿ ಪ್ರತಿಯೊಬ್ಬ ಸತ್ಯಾಗ್ರಹಿಗೂ ಇದನ್ನು ಗಾಂಧೀಜಿ ಕಲಿಸ್ತಾರೆ. ನೋಡು, ನೀನು ಸತ್ಯಕ್ಕಾಗಿ ಆಗ್ರಹ ಮಾಡ್ತಾ ಇದೆಯಾ, ಆಗ ಯಾರಾದರೂ ಪೊಲೀಸ್ನವ್ರು ಬಂದು ನಿನ್ನ ತಲೆ ಮೇಲೆ ಎರಡು ಏಟು ಕೊಟ್ಟರೆ, ಅಥವಾ ಯಾವುದಾದ್ರೂ ಒಬ್ಬ ಅಧಿಕಾರಿ ಬಂದು ನಿನಗೆ ಜೈಲಿಗೆ ಹಾಕ್ತೀನಿ ಅಂತಂದರೆ, ನೀನು ಅದನ್ನು ವಿರೋಧಿಸಬೇಡ, ಹೋಗು ಜೈಲಿಗೆ. ಅಥವಾ ಪೊಲೀಸ್ನವ್ರು ಎರಡು ಏಟು ಕೊಟ್ಟರೆ ನೀನು ಏಟನ್ನು ಪಡಿ, ಆ ಏಟು ನಿನಗೆ ಕಲಿಸತ್ತೆ ವಿನಯ ಅಂದರೆ ಏನು, ಅಹಿಂಸೆ ಅಂದರೆ ಏನು, ಸತ್ಯ ಅಂದರೆ ಏನು ಅನ್ನೋದನ್ನು ಆ ಪೊಲೀಸ್ನವನು ಕೊಡೋ ಎರಡು ಏಟು ನಿನಗೆ ಕಲಿಸತ್ತೆ ಅಂತ ಗಾಂಧೀಜಿ ಹೇಳ್ತಾರೆ. ಬರೇ ಇಷ್ಟಕ್ಕೆ ನಿಲ್ಲೋದಿಲ್ಲ ಗಾಂಧೀಜಿಯವರು, ಅಲ್ಲಿಂದ ಮುಂದುವರೆದು ಅವರು ಇಡೀ ತನ್ನ 44-45 ದಶಕಗಳ ಹೋರಾಟದಲ್ಲಿ ಅವರೇನು ಮಾಡ್ತಾರೆ ಅಂದರೆ, ರಾಜಕೀಯ ಹೋರಾಟ ಮಾಡ್ತಾರೆ, ಮಧ್ಯದಲ್ಲಿ ವಿರಾಮವನ್ನು ತಗೊಂಡು ತೀವ್ರತರವಾದ ರಚನಾತ್ಮಕ ಚಳುವಳಿಗಳನ್ನು ಮಾಡ್ತಾರೆ. ರಚನಾತ್ಮಕ ಚಳುವಳಿಗಳು ಅಂತಂದರೆ ಏನಪ್ಪ ಅಂದರೆ, ಈ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮ, ಸ್ವಚ್ಛತೆಯ ಕಾರ್ಯಕ್ರಮ, ಆಮೇಲೆ ಖಾದಿ ಬಟ್ಟೆ ನೇಯುವ ಮೂಲಕ ಹೆಣ್ಮಕ್ಕಳಿಗೆ ಕೆಲಸವನ್ನು ಒದಗಿಸುವ, ಸ್ಪಿನ್ನಿಂಗ್ ಕೆಲಸವನ್ನು ಒದಗಿಸುವ ಕಾರ್ಯಕ್ರಮ, ಆಮೇಲೆ ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿಸಿ ಅದರ ಮಾರಾಟ ಮಾಡೋದ್ರಿಂದ ಒಂದಿಷ್ಟು ಜನಕ್ಕೆ ಉದ್ಯೋಗ ಒದಗಿಸುವ ಕಾರ್ಯಕ್ರಮ, ಆಶ್ರಮಗಳನ್ನು ಕಟ್ಟೋದು, ಆ ಆಶ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆಗಳನ್ನು ಮಾಡೋದು, ಹೀಗೆ ಹಲವು ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾರೆ. ಅನೇಕರಿಗೆ ಬೇಸರ ಆಗ್ತಿರುತ್ತೆ, ಕೆಲವರಿಗೆ ಆ ಥರ ಇರುತ್ತೆ, ಅವ್ರು ಬಂದು ಕೇಳ್ತಿರ್ತಾರೆ ಗಾಂಧೀಜಿಗೆ, ಏನು ಗಾಂಧೀಜಿ ನೀವು ನಿಮ್ಮನ್ನು ನಾವು ಸ್ವಾತಂತ್ರ್ಯ ತಂದುಕೊಡಿ ಅಂತ ಹೇಳಿದ್ರೆ ನೀವು ನಮಗೆ ಕಕ್ಕಸ್ ಬಳೀರಿ ಅಂತ ಹೇಳ್ತಿದ್ರಲ್ಲ, ನಾವು ಸ್ವಾತಂತ್ರ್ಯ ಪಡಿಬೇಕು ಇದಾಗಬೇಕು ಅಂತಂದರೆ ನೀವು ನೂಲು ಸುತ್ತು ಅಂತ ಹೇಳ್ತಿರಲ್ಲ ಅಂತ. ಆವಾಗ ಗಾಂಧೀಜಿ ಹೇಳ್ತಾರೆ, ನೋಡಪ್ಪ ಇದು ಮಾಡದೆ ನಿಂಗೆ ಸ್ವಾತಂತ್ರ್ಯ ಕೊಟ್ಟೆ ಅಂದರೆ ನೀನು ಏನಾಗ್ತೀಯ ಅಂತಂದರೆ, ಹುಲಿಯ ಪಟ್ಟಿಯನ್ನು ತೆಗೆದು ಹುಲಿ ಉಳಿಸ್ದಂಗಾಗತ್ತೆ. ಈಗ ಬ್ರಿಟಿಷರ ರಾಜ್ಯ ಅನ್ನೋದು ಪಟ್ಟೆ ಇರುವ ಹುಲಿ. ಆ ಪಟ್ಟೆ ಇರುವ ಹುಲಿಯಲ್ಲಿ ಪಟ್ಟೆ ಮಾತ್ರ ತೆಗೆದುಬಿಟ್ರೆ ಸರಿ ಹೋಗತ್ತಾ? ಅಂದರೆ ಆ ಪೊಲೀಸ್ನವನು ಆ ಅಧಿಕಾರಿ ಬಡಿಯೋದ್ರ ಬದಲು ನಾಳೆ ಕನ್ನಡದ ಅಧಿಕಾರಿ ಬಂದು ತಲೆ ಮೇಲೆ ಹೊಡೆದ್ರೆ, ಅಥವಾ ಕನ್ನಡದ ಯಾರೋ ಒಬ್ಬ ಬಂದು ನಿನ್ನ ಜೇಬಿಂದ ನಾಲ್ಕು ಆಣೆ ಲಂಚಕ್ಕೆ ತಗೊಂಡ್ರೆ ಸರಿನಾ? ಸೊ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸ್ಬೇಕು ಅಂತಂದರೆ ಸ್ವರಾಜ್ಯವನ್ನು ಗಳಿಸ್ಬೇಕು. ಆ ಪದವನ್ನು ಅವರು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಸ್ವರಾಜ್ಯವನ್ನು ಗಳಿಸ್ಬೇಕು ಅಂತಂದರೆ ನನ್ನ ವೈಯಕ್ತಿಕವಾದ ಸ್ವಾತಂತ್ರ್ಯ ನನಗೆ ಬೇಕು. ಅದ್ಯಾವ ಸ್ವಾತಂತ್ರ್ಯ ಅಂದರೆ ಬೇಕಾಬಿಟ್ಟು ಅಲಿದೇ ಇರುವ, ಬೇಕಾಬಿಟ್ಟು ಕೆಲಸ ಮಾಡದೇ ಇರುವಂತಹ, ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು. ಹೀಗೆ ಈ ಎರಡೂ ವ್ಯಕ್ತಿತ್ವಗಳು ಒಂದೇ ವಿಚಾರವನ್ನು ಇಟ್ಕೊಂಡು ಎರಡು ಬೇರೆ ಬೇರೆ ದಾರಿಯಲ್ಲಿ ಒಂದು ರೀತಿಯಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ, ಆ ರೀತಿ ಹೋಗ್ತಾ ಇದ್ದಂಥ ವ್ಯಕ್ತಿತ್ವಗಳು. ಒಂದು ಸಲ ಈ ಎರಡು ವ್ಯಕ್ತಿತ್ವಗಳು ಮುಖಾಮುಖಿ ಆಗ್ತವೆ. ಆ ಮುಖಾಮುಖಿ ಆದ ಸಂದರ್ಭನೇ ಬಹಳ ರೋಚಕವಾದ ಸಂದರ್ಭ. ಅದೇನಪ್ಪ ಅಂತಂದರೆ, ಗಾಂಧೀಜಿಯವರು ಕೇರಳದಿಂದ ಹೊರಟು ಈ ದಕ್ಷಿಣ ಕನ್ನಡದ ಆಗಿನ ಎರಡು ಜಿಲ್ಲೆಗಳನ್ನು ಹಾದು ಉತ್ತರ ಕನ್ನಡವನ್ನು ದಾಟಿ ಮುಂದೆ ಹೋಗ್ತಾರೆ. ಒಂದ್ಸಲ ಯಾವುದೊಂದು ಹರಿಜನ ಸೇವಕ ನಿಧಿಗೋ ಏನೋ ದುಡ್ಡು ಸಂಗ್ರಹ ಮಾಡಲಿಕ್ಕೆ ಅಂತ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಪ್ರಯಾಣ ಅದು ಎಂಥ ಅದ್ಭುತವಾದ ಪ್ರಯಾಣ ಅಂದರೆ, ಆಗ ದಕ್ಷಿಣ ಕನ್ನಡದಲ್ಲಿ ಪ್ರಯಾಣ ಮಾಡೋ ಸುಲಭ ಇರಲಿಲ್ಲ. ಐದೈದು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರಿಗೆ ಒಂದು ಹೊಳೆ ಅಡ್ಡ ಬರೋದು. ಆ ಯಾವ ಹೊಳೆಗೂ ಸೇತುವೆಗಳಿರ್ತಿರ್ಲಿಲ್ಲ. ಹಾಗಾಗಿ ಈ ಮಹಾತ್ಮ ಗಾಂಧಿ ಕೂಡ ನಡೆಯೋದು ಅಥವಾ ಒಂದು ಸಣ್ಣದು ಯಾವುದೋ ಒಂದು ಗಾಡಿನಲ್ಲಿ ಹೋಗೋದು, ಮತ್ತೆ ಇಳಿದು ಬೋಟ್ ದೋಣಿಯಲ್ಲಿ ದಾಟಿ ಮತ್ತೆ ಹೋಗೋದು. ಆಮೇಲೆ ಈ ಎಲ್ಲದಕ್ಕಿಂತ ದೊಡ್ಡ ತಡೆ ಏನಪ್ಪ ಅಂತಂದರೆ, ಪ್ರತಿ ಊರಿನ ಜನ ಮುತ್ಕೊಳ್ತಿದ್ರು. ಸಾವಿರ ಸಾವಿರ ಗಟ್ಟಲೆ ಜನ ಎಲ್ಲೆಲ್ಲಿಂದಲೂ ಹಳ್ಳಿ ಹಳ್ಳಿಗಳಿಂದ ಬರ್ತಿದ್ರು. ಆ ಬರ್ತಿದ್ದ ಜನರಲ್ಲಿ ಎಂಥವ್ರಿದ್ರು ಅಂದರೆ, ಹಿಂದೂ ಅನ್ನೋ ವ್ಯತ್ಯಾಸ ಇಲ್ಲ, ಮುಸಲ್ಮಾನ ಅನ್ನೋ ವ್ಯತ್ಯಾಸ ಇಲ್ಲ, ಕ್ರೈಸ್ತ ಅನ್ನೋ ವ್ಯತ್ಯಾಸ ಇಲ್ಲ, ಒಟ್ಟಾರೆ ಅವರೆಲ್ಲರೂ ಭಾರತದ ಬಡ ಜನರಾಗಿರ್ತಿದ್ರು. ಮುತ್ತಿ ಮುತ್ತಿ ಗಾಂಧೀಜಿನ ತಡಿತಾ ಇದ್ರು ಅಂದರೆ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲೂ ನೀವು ಮಾತಾಡಬೇಕು ಅಂತ. ಹೀಗೆ ಆ ಇಡೀ ಒಂದು ಅವರ ಈ ಪ್ರಯಾಣವೇ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಹಾದು ಹೋದ ಪ್ರಯಾಣವೇ ಒಂದು ಅಸಾಧಾರಣವಾದ ಕಥನ ಅದು. ಆ ಕಥನ ನೀವು ಅದು ಮಕ್ಕಳಿಗೆ ತಿಳಿಯೋ ಹಾಗೆ ಮಾಡಬೇಕು ನಾವು. ಅದು ಎಂಥ ಅದ್ಭುತವಾದ ಕಥನ ಅಂದರೆ, ಅದರಲ್ಲಿ ಕೆಲವು ಘಟನೆಗಳನ್ನು ನಿಮ್ಗೆ ನಾನು ಹೇಳ್ತೇನೆ. ಉದಾಹರಣೆಗೆ, ಉಡುಪಿ ತಲುಪ್ತಾರೆ ಗಾಂಧೀಜಿ. ಉಡುಪಿ ತಲುಪಿದಾಗ ಏನಿದೆ ಈ ಊರಲ್ಲಿ ವಿಶೇಷ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಬಹಳ ದೊಡ್ಡ ಕೃಷ್ಣ ಮಠ ಇದೆ, ಇಡೀ ದಕ್ಷಿಣ ಭಾರತದ ಎಲ್ಲರೂ ಇದನ್ನು ನಡ್ಕೊಳ್ಳುವಂಥ ಕೃಷ್ಣ ಮಠ ಇದು, ಚೈತನ್ಯರನ್ನು ಕೂಡ ಪ್ರಭಾವಿಸಿದಂಥ ಕೃಷ್ಣ ಮಠ ಇದು, ತಾವು ಬರಬೇಕು ಅಂತ ಕೇಳಿದ್ರು. ಆಯಿತು, ಬರ್ತೇನೆ, ಆದರೆ ಅಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಉಂಟೋ ಅಂತ ಕೇಳ್ತಾರೆ. ಅವರು ಪಾಪ ಹೇಳಿದವರು ಸ್ವಲ್ಪ ಮಕ ಸಣ್ಣಗೆ ಮಾಡಿಕೊಂಡು, ಇಲ್ಲ ಗಾಂಧೀಜಿ, ಇಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಇಲ್ಲ ಅಂತ ಪಾಪ ಮಕ ಸಣ್ಣಗೆ ಮಾಡ್ಕೊಂಡು ಹೇಳ್ತಾರೆ. ಹಾಗಿದ್ದ ಮೇಲೆ ಮುಂದೆ ಹೋಗೋಣ, ಬನ್ನಿ, ನಾನು ಬರಲ್ಲ. ಹೀಗೆ ಅವರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಈ ಒಂದು ದೊಡ್ಡ ಪರಿಕಲ್ಪನೆ ಇದೆಯಲ್ಲ, ನಾಳಿನ ಭಾರತ ಹೇಗಿರಬೇಕು ಅನ್ನೋ ಪರಿಕಲ್ಪನೆಯನ್ನು ಕಡೆಗಣಿಸದೇನೆ ಅವರು ಈ ಯಾತ್ರೆಯನ್ನು ಮಾಡ್ತಾರೆ. ಆ ಯಾತ್ರೆಯಲ್ಲಿ ಅನೇಕರು ಬಂದು, ಗಾಂಧೀಜಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ, ನಿಮಗೆ ಹಾರ ಹಾಕ್ತೀವಿ ಅಂದರೆ, ಆಯಿತು ಹಾರ ಹಾಕಿ, ಆದರೆ ನಾನು ಹಾರವನ್ನು ಹರಾಜು ಹಾಕ್ತೀನಿ, ಹರಾಜು ಹಾಕಿರೋದ್ರಿಂದ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಈ ಹರಿಜನ ನಿಧಿಗೆ ನಾನು ಕೊಡ್ತೀನಿ ಅಂಥೇಳಿ ಆ ಹಾರ ಹರಾಜು ಹಾಕ್ತಾರೆ. ಅವ್ರು ಕೊಟ್ಟ ಇದನ್ನು ಹರಾಜು ಹಾಕ್ತಾರೆ. ಕಡೆ ಎಷ್ಟು ಮಟ್ಟಿಗೆ ಅಂದರೆ, ಅನೇಕ ಹೆಣ್ಮಕ್ಳು ಅವ್ರ ಹತ್ರ ಬಂದಾಗ, ಏನಮ್ಮ ನೀನು ಇಷ್ಟೊಂದು ಒಡವೆ ಇಟ್ಕೊಂಡಿದ್ಯಲ್ಲ, ಯಾಕೆ ಇಟ್ಕೊಂಡಿದ್ದೆ ಇಷ್ಟು ಒಡವೆ? ಇಲ್ಲ ಗಾಂಧೀಜಿ, ನನ್ನ ಗಂಡ ಕೊಟ್ಟರು, ಆಮೇಲೆ ಕೆಲವೆಲ್ಲ ನನ್ನ ತವ್ರ ಮನೆ ಒಡವೆ ಅಂದಾಗ, ಇದನ್ನು ನೀನು ಇಷ್ಟೊಂದು ಇಟ್ಕೋಬೇಕಾಗಿಲ್ಲ, ಇದನ್ನು ರಾಷ್ಟ್ರಕ್ಕಾಗಿ ಕೊಡು, ಹರಿಜನ ಸೇವಕ ನಿಧಿಗೆ ಅಂತ. ಅವಾಗ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕಿವಿಲಿದ್ದ ಓಲೆ, ಕೊರಳಲ್ಲಿದ್ದ ಬಂಗಾರದ ಸರ ಎಲ್ಲ ಕೊಡ್ತಾರೆ. ಅದನ್ನು ಇವರು ಮತ್ತೆ ಅದನ್ನು ಹರಾಜು ಹಾಕಿ ಆ ಹಣವನ್ನು ಹರಿಜನ ಸೇವಕ ನಿಧಿಗೆ ಹಾಕಿ ಮಾಡ್ತಾರೆ. ಮತ್ತು ಗಾಂಧೀಜಿಯ ಒಂದು ದೊಡ್ಡ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಅಪ್ಪಟ ಬನಿಯಾತ ಅಂದರೆ ಲೆಕ್ಕಪತ್ರ ಇಡದೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ. ಈ ಹೀಗೆ ಎಲ್ಲೆಲ್ಲೋ ದುಡ್ಡು ಸಂಗ್ರಹ ಆಗ್ತಿತ್ತಲ್ಲ ಗಾಂಧೀಜಿಯನ್ನೂ ಸರಿ, ಅದರ ದುಡ್ಡನ್ನು ತಗೊಳ್ಳೋರು, ಅದರ ಅಕೌಂಟ್ ಇಡೋರು, ಅದನ್ನು ಸರಿಯಾದ ಕಡೆ ನಿರ್ವಹಿಸೋದು, ಇದ್ರ ಕಡೆ ಎಷ್ಟು ಗಾಂಧೀಜಿಗೆ ಒಂದು ಗಟ್ಟಿ ನಿಲ್ವಿತ್ತು ಅಂದರೆ ಇಲ್ಲಿನ ಪ್ರಸಂಗ ಅಲ್ಲ, ಅದು ಬಿಹಾರದಲ್ಲಾಗೋ ಪ್ರಸಂಗ, ಆದರೂ ಹೇಳ್ತೀನಿ ನಿಮಗೆ. ಈ ಬಿಹಾರದಲ್ಲಿ ಕ್ಷಾಮ ಬಂದಿರುತ್ತೆ, ಆ ಕ್ಷಾಮ ಬಂದಾಗ ಇಡೀ ಕಾಂಗ್ರೆಸ್ ಇದು ಹೋರಾಟದ ಸಮಿತಿ ಮತ್ತು ಗಾಂಧೀಜಿ ಇವರೆಲ್ಲ ಅಲ್ಲಿಗೆ ಜನನ ಕಳಿಸಿರ್ತಾರೆ. ಅವರೆಲ್ಲ ಅಲ್ಲಿ ಆ ಕ್ಷಾಮದ ಜನಕ್ಕೆ ಪಾಪ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ, ಅವ್ರಿಗೆ ಊಟ ಒದಗಿಸೋದು, ಆಮೇಲೆ ಕೆಲಸ ಒದಗಿಸೋದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಗಾಂಧೀಜಿ ಅಲ್ಲಿ ಹೋಗ್ತಾರೆ. ಹೋದಾಗ ಒಂದು ಸಂಜೆ ಮೀಟಿಂಗ್ ಇಟ್ಕೊಂಡಿರ್ತಾರೆ. ಆ ಮೀಟಿಂಗಲ್ಲಿ ಗಾಂಧೀಜಿ ಕೇಳ್ತಾರೆ, ಎಲ್ಲಪ್ಪ ಲೆಕ್ಕ ಕೊಡಿ ಅಂತ. ಸೊ ಲೆಕ್ಕ ಕೊಡ್ತಾರೆ, ಪೈಸೆ ಪೈಸೆ ಲೆಕ್ಕ ಕೊಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ, ಆ ಕಮಿಟಿ ಮೆಂಬರು, ಈ ಕಮಿಟಿ ಮೆಂಬರು, ಈ ಪಂಚಾಯತಿಯ ಇವರು, ಈ ಎಲ್ಲರೂ ಲೆಕ್ಕ ಕೊಡ್ತಾರೆ. ಒಬ್ಬ ಯುವಕ ಪಾಪ, ಆ ಯುವಕ ಆಗಷ್ಟೇ ಕೆಲಸ ಬಿಟ್ಟು ಬಂದಿರ್ತಾನೆ, ಭಾಳ ದೊಡ್ಡ ಕೆಲಸದಲ್ಲಿದ್ದ ಯುವಕ ಬಂದಿರ್ತಾನೆ. ಅವನು ಲೆಕ್ಕ ಕೊಟ್ಟಾಗ ಒಂದು 8 ಅಣೆನೋ 12 ಅಣೆನೋ ವ್ಯತ್ಯಾಸ ಬರುತ್ತೆ. ಗಾಂಧೀಜಿ ಕೇಳ್ತಾರೆ, ಯಾಕಪ್ಪ ಈ ವ್ಯತ್ಯಾಸ ಇದೆಯಲ್ಲ ಅಂತ. ಇಲ್ಲ ಗಾಂಧೀಜಿ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾರೋ ತೀರಾ ಉಪವಾಸದಿಂದ ಬಳಲಿ ಸಾಯ್ತಾ ಇದ್ರು, ನಾನು ಅವ್ರಿಗೆ ಅದೇನು ಕೊಂಡು ಕೊಟ್ಬಿಟ್ಟೆ, ಬಿಲ್ ತಗೊಳ್ಳಿಲ್ಲ ನಾನು. ಇಲ್ಲಪ್ಪ ನೀನು ಇದು ನಿನ್ನ ಕೈಯಿಂದ ಹಾಕಬೇಕು. ಅವನು ಅಳುಮುಖ ಮಾಡ್ಕೊಂಡು ಅವನು ಹೇಳ್ತಾನೆ, ನನ್ನ ಕೈಯಿಂದ ಹೆಂಗೆ ಹಾಕಲಿ ನಾನು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಎಲ್ಲ ಕೆಲಸ ಬಿಟ್ಟು ನಿಮಗೆ ಪೂರ್ತಿ ಇದು ಮಾಡಿ ಬಂದಿದ್ದೀನಿ, ದುಡ್ದು ತುಂಬು. ಅವನಿಗಂತೂ ಅಳುನೇ ಬಂದುಬಿಡತ್ತೆ, ಸಿಟ್ಟು ಬರೇ ಬರುತ್ತೆ. ನಾನು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ, ನನಗೆ 12 ಅಣೆಗಾಗಿ ಇವರು ಇಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ. ಕಡೆಗೆ ಗಾಂಧೀಜಿ ಹೇಳ್ತಾರೆ, ಇಲ್ಲ ನೀನು ಮಾಡಲೇಬೇಕು ಅಂದಾಗ, ಗಾಂಧೀಜಿ ನಾನು ಮಾಡಬೇಕು ಅಂದರೆ ಹೊರಗಡೆ ಹೋಗಬೇಕು, ನನ್ನ ಜೇಬಲ್ಲಿ ಒಂದು ಪೈಸಾ ದುಡ್ಡಿಲ್ಲ ನಾನು ಅಂದರೆ ನಡ್ಕೊಂಡು ಹೋಗು ಅಂತಾರೆ. ಅವನು ಪಾಪ ಪೆಚ್ಚುಮೊರೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ದಾಗ ಅವರ ಪಕ್ಕದಲ್ಲಿ ಸಿ ಎಫ್ ಆ್ಯಂಡ್ರೂಸ್ ಅಂತ ಇರ್ತಾರೆ. ಸಿ ಎಫ್ ಆ್ಯಂಡ್ರೂಸ್ ಅನ್ನೋರು ಬಹಳ ದೊಡ್ಡ ಒಬ್ಬ ಬ್ರಿಟನ್ನಿಂದ ಬಂದ ಪಾದ್ರಿ. ಅವರು ಗಾಂಧೀಜಿಯವರ ಪ್ರಭಾವಕ್ಕೆ ಬಿದ್ದು ಗಾಂಧೀಜಿಯವರ ಜೊತೆಯಲ್ಲಿ ಸೇರಿರ್ತಾರೆ. ಸಿ ಎಫ್ ಆ್ಯಂಡ್ರೂಸು ಓಡ್ಕೊಂಡು ಹೋಗಿ ಆಮೇಲೆ ಅವನನ್ನು ಕಳಿಸಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಸಿ ಎಫ್ ಆ್ಯಂಡ್ರೂಸ್ ಗಾಂಧೀಜಿ ಬೈತಾರೆ. ಸಿ ಎಫ್ ಆ್ಯಂಡ್ರೂಸ್ ಗಾಂಧೀಜಿಗಿಂತ ಹಿರಿಯ. ಏನು ಗಾಂಧೀಜಿ ನೀವು ತೀರಾ ಅತಿರೇಕ ಮಾಡ್ತಾಯಿದ್ರಿ, ಇಷ್ಟೆಲ್ಲ ಮಾಡಬಾರ್ದು ಅಂತ. ಯಾಕಪ್ಪ? ಅಲ್ಲ ಗೊತ್ತಿಲ್ವ ನಿಮಗೆ ಅವನು ಪ್ರಾಮಾಣಿಕ ಅಂತ? ಗೊತ್ತು, ಅವನು ಮೊದಲನೇ ಸಲ ಹೇಳಿದಾಗಲೇ ನನಗೆ ಗೊತ್ತಿತ್ತು ಅವನು ಪ್ರಾಮಾಣಿಕ ಅಂತ. ಮತ್ತೆ ಯಾಕೆ ನೋಡಪ್ಪ, ಅವನು ಪ್ರಾಮಾಣಿಕ ಅನ್ನೋದಲ್ಲ ಪ್ರಶ್ನೆ, ನಾವು ಸಂಸ್ಥೆಯಾಗಿ ಒಂದು ಸಂಘಟನೆಯಾಗಿ ಪ್ರಾಮಾಣಿಕರು ಅನ್ನೋದು ಪ್ರಶ್ನೆ, ಆದ್ದರಿಂದ ನಾನು ಹಿಂಗೆ ಮಾಡಿದೆ. ಅಲ್ಲ ಪಾಪ ಅವನು ಅವಾಗ ಗಾಂಧೀಜಿ ನಗ್ತಾ ಒಂದು ಏನು ಮಾತು ಹೇಳ್ತಾರೆ ಅಂದರೆ, ನನಗೆ ಗೊತ್ತಿತ್ತು ನೀನು ಹೋಗ್ತೀಯಾ, ಹೋಗಿ ಅವನಿಗೆ ಬಸ್ ಚಾರ್ಜ್ ನೀನು ಕೊಟ್ಟು ಬರ್ತೀಯ, ಅವನಿಗೆ ಸಾಂತ್ವನ ಹೇಳ್ತೀಯ, ಅದು ಪ್ರೈವೇಟಾಗಿ ಮಾಡ್ತೀಯ ನೀನು, ಯಾಕೆಂದರೆ ಇಲ್ಲಿಂದ ಬಿಟ್ಟು ಹೋಗಿರ್ತೀಯ. ಅದರ ಸಭೆಯಲ್ಲಿ ಕೊಡುವ ಸಂದೇಶ ಯಾವುದು? ಇಡೀ ಸಭೆಯಲ್ಲಿ ಕೊಡುವ ಸಂದೇಶ ಅಂದರೆ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯು 8 ಅಣೆ ಕೊಡದೇ ಇದ್ದರೆ ಅವನ ಕೈಯಿಂದ ಕೊಡಬೇಕು. ನೋಡಿ, ನಾವಿವತ್ತು ಗೋವಿಂದ ಪೈ ಅವರ ಈ ಸ್ವಗೃಹದಲ್ಲಿ, ತುಂಬ ಖಾಸಗಿಯಾದ ಒಂದು ಜಾಗ ಇದು, ಇಲ್ಲಿ ಕೂತು ಈ 2 ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಎಷ್ಟನ್ನು ಮಾತ್ರ. ಬರೇ ಮಾತಾಡ್ತೀವಿ ನಾವು, ಗಾಂಧೀಜಿಯವರ ಬಗ್ಗೆ ಮಾತಾಡ್ತೀವಿ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ವ್ಯವಹಾರವನ್ನು ನಾವು ಯಾರೂ ಶುದ್ಧವಾಗಿ ಇಟ್ಕೊಂಡಿಲ್ಲ. ದುರಂತ ಅಂದರೆ ನಾವು ಯಾರೂ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೆಟ್ಟ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಅಂದರೆ ಬ್ರಿಟಿಷ್ ವ್ಯವಸ್ಥೆ ಎಷ್ಟು ಕೆಟ್ಟ ವ್ಯವಸ್ಥೆ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ದುರಂತವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವ ಪಕ್ಷ ಸ್ವಚ್ಛವಾಗಿದೆ? ಅನಿವಾರ್ಯವಾಗಿ ಈ ಹಣದ ಮೋಹಕ್ಕೆ ಬೀಳಬೇಕಾದ ಒಂದು ಇದಕ್ಕೆ ಬಿದ್ದಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮಲ್ಲಿ ಇಲ್ಲಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಎಷ್ಟೋ ಸಂಗತಿಗಳಲ್ಲಿ ಹಣ ಇಲ್ಲದೆ ಇದ್ದರೆ ನಾವು ಜೀವನವೇ ಮಾಡೋಕ್ಕಾಗಲ್ಲ. ಮೊದಲು ನೀವು ಯೋಚನೆ ಮಾಡಿ, ಗೋವಿಂದ ಪೈ ಅವರು ಕೂಡ ದೊಡ್ಡ ಶ್ರೀಮಂತ, ಅವರಿಗೆ ಹಣದ ವ್ಯವಸ್ಥೆ ಬಹಳ ಕಡಿಮೆ ಬೇಕಿತ್ತು. ಯಾಕೆ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡೋರು, ಹೋಟ್ಲಿಗೆ ಹೋಗಿ ಅವ್ರು ಊಟ ಮಾಡ್ತಿರಲಿಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ಹೋಟ್ಲಿಗೆ ಹೋಗಿ ಊಟ ಮಾಡಬೇಕಾಗತ್ತೆ, ಕಾರ್ ಇಟ್ಕೊಂಡು ನಡಿಬೇಕಾಗತ್ತೆ, ಆಮೇಲೆ ಎ ಸಿ ಇಟ್ಕೊಂಡು ಮಲಗಬೇಕಾಗತ್ತೆ, ಇನ್ನೇನು ಹಿಂಗೆ ಹಿಂಗೆ ಹಿಂಗೆ ಬೆಳೆಸ್ತಾ ಬೆಳೆಸ್ತಾ ನಾವೆಲ್ಲರೂ ಒಂದು ವಿಪರೀತ ಹಣವನ್ನು ಬಯಸುವ ವ್ಯಕ್ತಿಗಳಾಗಿದ್ದೇವೆ. ವಿಪರೀತ ಹಣ ಬಯಸಿದಾಗ ವಿಪರೀತ ರಾಕ್ಷಸತೆ ಕೂಡ ನಮ್ಮ ಜೊತೆಗೆ ಬರುತ್ತೆ, ನಾವು ರಾಕ್ಷಸರಾಗೇ ಆಗ್ತೀವಿ. ಅದರಿಂದ ನಾನು ಇವತ್ತು ನಿಮಗೆ ನನ್ನ ಈ ಮಾತಿನ ಕಡೆಯಲ್ಲಿ ಹೇಳೋದಿಷ್ಟೇನೇ, ಗಾಂಧೀಜಿ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ. ಎಷ್ಟು ಮಟ್ಟಿಗೆ ನಮ್ಮ ಕೈಯಲ್ಲಿ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರ ನಡಾವಳಿಯನ್ನು ಅನುಸರಿಸೋಣ. ಇದು ಬಹಳ ಮುಖ್ಯವಾದ ಸಂಗತಿ. ಗೋವಿಂದ ಪೈ ಅವರ ನಡಾವಳಿ ಅನುಸರಿಸೋದು ಅಂದ್ರೆ ಏನು, ಏನಪ್ಪ ಅಂತಂದರೆ, ಅವರೊಬ್ಬ ಅಪ್ಪಟ ಹಿಂದೂ ಆಗಿದ್ರು ಗೋಲ್ಗೋತಾ ಮಹಾಕಾವ್ಯವನ್ನು ಬರೀತಾರೆ, ಅವರೊಬ್ಬ ಅಪ್ಪಟ ಕನ್ಸರ್ವೇಟಿವ್ ಮನುಷ್ಯ ಅಂದರೆ ಸಂಪ್ರದಾಯಸ್ಥ ಮನುಷ್ಯ ಆಗಿದ್ದರು, ಸಂಪ್ರದಾಯವನ್ನು ಭೇದಿಸಿಕೊಂಡು ಹೊಸ ಹೊಸ ವಿಚಾರಗಳ ಥರ ನೋಡ್ತಾರೆ, ಇದು ಅವರ. ನಾವೆಲ್ಲಿ ಮಾಡ್ತಿದ್ದೀವಿ ಅದನ್ನು? ಅಥವಾ ಗಾಂಧೀಜಿ ಅವ್ರ ಥರ ತನ್ನ ತಾನು ಬಡವರ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೆ ನಾನು ಬಡವ ಆಗಿರಬೇಕು, ನಾನು ಬಡವ ಆಗದೆ ಬಡವ್ರಿಗೆ ಹೆಂಗೆ ಕೆಲಸ ಮಾಡಲಿ ನಾನು? ಇವತ್ತು ಯಾರೂ ಅದು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸಿ ಒಂದು ದೇಶವನ್ನು ಹೊಸದಾಗಿ ಕಟ್ಟಬೇಕಾಗಿ ಬಂದಿದೆ. ಗಾಂಧೀಜಿಯವರು ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು ನಾವೆಲ್ಲ ಕುಲಗೆಡಿಸಿದ್ದೇವೆ, ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಗಾಂಧೀಜಿ ಮತ್ತು ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು, ಕಟ್ಟಿದ ಸ್ವಾತಂತ್ರ್ಯವನ್ನು, ಕಟ್ಟಿದ ಸಂಸ್ಕೃತಿಯನ್ನು, ಕಟ್ಟಿದ ವಿಚಾರಗಳನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಕುಲಗೆಡಿಸಿದ್ದೇವೆ. ಸುಲಭ ಬದುಕಿನ ಆಶೆಗೆ ಬಿದ್ದು, ಸುಲಭ ಸೌಲಭ್ಯಗಳ ಆಶೆಗೆ ಬಿದ್ದು, ಯಂತ್ರ ನಾಗರಿಕತೆಯ ಆಶಯಕ್ಕೆ ಬಿದ್ದು ನಾವು ಇದೆಲ್ಲವನ್ನು ಕುಲಗೆಡಿಸಿದ್ದೇವೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು ಅಥವಾ ಹಿಂದೂಗಳು ಅಥವಾ ಮುಸಲ್ಮಾನರು ಅಥವಾ ಕ್ರೈಸ್ತರು, ಯಾವ ವ್ಯತ್ಯಾಸವೂ ಇಲ್ಲದೆ ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ನಮ್ಮ ಧರ್ಮಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ವಿಚಾರಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ಜೀವನ ಶೈಲಿಯನ್ನು ಕೊಲೆಗೆಡಿಸಿದ್ದೇವೆ. ಪ್ರತಿಯೊಬ್ಬರೂ ನಾವು ನಮ್ಮ ಮಗುವಿಗೆ ಮೊಬೈಲನ್ನು ಕೊಡೋದು ನಾವೇನೇ. ಯಾರು ಕೊಡ್ತಾರೆ ಮಗುವಿಗೆ ಮೊಬೈಲ್ನ? ಏನು ರಾಕ್ಷಸ ಬಂದು ಕೊಡ್ತಿದ್ದಾನ? ರಾವಣ ಬಂದು ರಾತ್ರಿ ಹೊತ್ತು ಕ್ವಾಯಟ್ಟಾಗಿ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಟೋಗ್ತಾ ಇದ್ದಾನ? ನಾವೇ ಕೊಡ್ತಾ ಇದ್ದೀವಿ. ತಾಯಂದರೆ ಕೊಡ್ತಾ ಇದ್ದಾರೆ, ತಂದೆನೇ ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಆ ಮಗು ಆ ಮೊಬೈಲಿನ ಮೂಲಕ ಏನೇನನ್ನು ಪಡಿಬೋದು ಅದೆಲ್ಲ ಪಡಿತಾ ಇದೆ. ನೀವು ಹೇಳ್ತೀರಿ ಒಳ್ಳೇದು ಮಾತ್ರ ಪಡಿ ಅಂತ, ಅದು ಹೆಂಗೆ ಸಾಧ್ಯ? ನಿನಗೆ ಸಾಧ್ಯ ಆಗದೇ ಇದ್ದಿದ್ದು ಆ ಮಗುವಿಗೆ ಹೆಂಗೆ ಸಾಧ್ಯ ಆಗತ್ತೆ? ಮೊಬೈಲಿನ ಮೂಲಕ ಒಳ್ಳೆಯ ಸಂಗತಿ ಮಾತ್ರ, ಮೊಬೈಲಿನ ಮೂಲಕ ಯಾರಾದರೂ ಗೋವಿಂದ ಪೈ ಅವ್ರನ್ನ ಪಡೆಯೋಕ್ಕೆ ಸಾಧ್ಯ ಏನ್ರಿ? ಗಂಭೀರವಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಮೊಬೈಲಿನ ಮೂಲಕ ಯಾರಾದರೂ ಮಹಾತ್ಮ ಗಾಂಧಿಯವ್ರನ್ನ ಪಡೆಯೋದಕ್ಕೆ ಸಾಧ್ಯವಾ? ಮೊಬೈಲಿನ ಮೂಲಕ ಪಡಿಬಹುದಾದದ್ದು ಯಾರನ್ನ ಅಂತಂದರೆ ರಾಕ್ಷಸತನವನ್ನು ಮಾತ್ರ, ಕಾಂಪಿಟೇಷನ್ನ ಮಾತ್ರ, ಸ್ಪರ್ಧಾತ್ಮಕತೆಯನ್ನು ಮಾತ್ರ ನಾವು ಮೊಬೈಲಿನ ಮೂಲಕ ಪಡೆಯೋದಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ಗಂಭೀರವಾದ ಸ್ವವಿಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ ಇದು. ಗೋವಿಂದ ಪೈ ಅವರ ಖಾಸಗಿ ನಿವಾಸದ ಹಿತ್ತಲಿನ ಕಟ್ಟೆಯ ಮೇಲೆ ನಿಂತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಅಲ್ಲಿನ ಜನ ಏನಂತ ಕರೀತಿದ್ರು ಗೊತ್ತಾ ನಿಮಗೆ? ಆ ರಾಮ ಮಂದಿರವನ್ನು ಅವ್ರು ಕರೀತಾ ಇದ್ದಿದ್ದು ಸೀತೆಯ ಅಡಿಗೆ ಮನೆ ಅಂತ. ನೋಡಿ ಎಂಥ ಅದ್ಭುತವಾದ ಪರಿಕಲ್ಪನೆ. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಪೂಜೆ ಮಾಡ್ತಿದ್ರು. ಏನನ್ನು ಪೂಜೆ ಮಾಡ್ತಿದ್ರಪ್ಪ ಅಂದರೆ ಸೀತಾಕಿ ರಸೋಯಿ ಅಂತ ಹಿಂದಿನಲ್ಲಿ ಕರೀತಿದ್ದಂಥ ಜಾಗವನ್ನು ಪೂಜೆ ಮಾಡ್ತಿದ್ರು. ಆ ಪೂಜೆಯಲ್ಲಿ ಸೀತೆಯೂ ಇರ್ತಿದ್ಲು, ರಾಮನೂ ಇರ್ತಿದ್ಲು, ಮತ್ತು ಆ ಅಡಿಗೆ ಮನೆಯಷ್ಟು ಆಪ್ತವಾಗಿ ಅವರು ಆ ಆಪ್ತ ಪರಿಸರದಲ್ಲಿ ರಾಮನನ್ನು ಸೀತೆಯನ್ನು ಸ್ವೀಕರಿಸಿದ್ರು. ರಾಮನ ಬಗ್ಗೆ ಕೂಡ ನಾವು ಮಾಡಬೇಕಾದದ್ದು, ಸೀತೆಯ ಬಗ್ಗೆ ಕೂಡ ಮಾಡಬೇಕಾಗಿದ್ದೆ ಅಂದರೆ ಆಪ್ತ ಸರಳ ಜೀವನ ಶೈಲಿಯನ್ನು. ರಾಮ ಮತ್ತು ಸೀತೆ 14 ವರ್ಷದ ವನವಾಸದ ನಂತರ, ರಾವಣನನ್ನು ಸೋಲಿಸಿದ ನಂತರ, ದುಷ್ಟ ರಾಕ್ಷಸನನ್ನು ಕೊಂದ ನಂತರ ಅವರು ಶ್ರೀಮಂತ ಜೀವನವನ್ನು ಸ್ವೀಕರಿಸಲಿಲ್ಲ. ಮಹಾರಾಜ ಆದ ಚಕ್ರವರ್ತಿ ಆದ ರಾಮ, ಆದರೆ ಚಕ್ರವರ್ತಿ ರಾಮ ಆಶ್ರಮವಾಸಿ ರಾಮನಾಗಿಯೇ ಮುಂದುವರೆದ. ಇದೇ ರಾಮಾಯಣದ ಮಹಾನ್ ಒಂದು ಸಾರ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ತುಂಬ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
0: ಇಷ್ಟವರೆಗೆ ರಂಗಕರ್ಮಿ ಪ್ರಸನ್ನ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದೀಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಭೃಗುಶಾಪ. ಭಾಗವತರು ಪಟ್ಲ ಸತೀಶ್ ಶೆಟ್ಟಿ, ಗಿರೀಶ್ ರೈ ಕಕ್ಕೆ ಪದವು. ಚೆಂಡೆ ಹಾಗೂ ಮದ್ದಳೆ. ಜನಾರ್ದನ ತೋಳ್ಪಡಿತಾಯ. ಸೀತಾರಾಮ ತೋಳ್ಪಡಿತಾಯ. ಕೃಷ್ಣರಾಜ ಉಳಿತಾಯ. ಕೌಶಿಕ್ ರಾವ್ ಪುತ್ತಿಗೆ. ಪಾತ್ರ ಪರಿಚಯ ದೇವೇಂದ್ರ, ಉಜಿರೆ ಅಶೋಕ್ ಭಟ್. ತಮಾಸುರ ಶ್ರೀ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ. ಖ್ಯಾತಿ ಹರೀಶ್ ಬೋಳಂತಿ ಮೊಗರು. ವಿಷ್ಣು ದಿನೇಶ್ ಶೆಟ್ಟಿ ಕಾವಳಕಟ್ಟೆ. ಭೃಗು ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದೆ. ಇದೀಗ ಭೃಗುಶಾಪ, ಈ ಕನ್ನಡ ಯಕ್ಷಗಾನದ ಮೊದಲನೇ ಕಂತು.

ಸುಧರ್ಮ ಸಭೆ ಪಾಕಶಾಸನ ಮೂಲಕ ವೇದೋಕ್ತವಾದಂತಹ ಯಜ್ಞಗಳು, ಅದರ ರೀತಿ ನೀತಿಗಳು, ಅನುಷ್ಠಾನಗಳು, ಇದನ್ನು ಇದಮಿತ್ತ ಮುಂತ ನಿರ್ಣಯ ಮಾಡುವ ಎನ್ನುವುದರಿಂದ ಪಾಕಶಾಸನ. ಇದೊಂದು ವ್ಯಕ್ತಿಯ ಹೆಸರಲ್ಲ, ಇದು ಅನುಚಾನವಾಗಿ ಬಂದಂತ ಒಂದು ಪದವಿ ಹೆಸರು ಇಂದ್ರ. ವ್ಯಕ್ತಿಯ ಹೆಸರು ಬೇರೆ. ಅಶ್ವಮೇಧ 100 ಮಾಡಿದ್ರೆ ಇಂದ್ರ ಪದವಿ ಸಾಕಾಗುವುದಿಲ್ಲ, ಅದು ಒಂದು. ಅದಕ್ಕಿಂತ ವಿಶೇಷವಾಗಿ ಲೋಕಹಿತವಾದ, ಲೋಕಸಮ್ಮತವಾದ ಅನೇಕ ಅನುಷ್ಠಾನಗಳು, ಆಚರಣೆಗಳು, ಇದನ್ನು ಜೊತೆ ಜೊತೆಗೆ ಮಾಡಿದರೆ ಮಾತ್ರ ಇಂದ್ರ ಪದವಿ. ಬರೇ ಅಶ್ವಮೇಧ 100 ಮಾಡಿದರೆ ಇಂದ್ರ ಪದವಿ ಅಲ್ಲ. ಅದನ್ನು ಮಾಡಬೇಕು, ಕರ್ತವ್ಯಗಳನ್ನು. ನನ್ನನ್ನು ಪಡೆಯುವಲ್ಲಿ ಸಂಕಲ್ಪವೇ ಹಾಗೆ ಶತ್ರು ರಹಿತನಾದಂತ ಒಬ್ಬ ಇಂದ್ರ ಬೇಕು. ದಾನವತ್ತು ಆವರಿಸಿ ನಿಂತಿದೆ, ಅದಿತಿ ದೇವಿಗೂ ಹಾಗೆ, ಏನು ಮಾಡುವುದು? ಔರುಹವಾಭ ಮತ್ತು ಅಹೇಶ್ರುವ ಎಂಬ ಎರಡು ದಾನವರು ಮುಸುಕುತ್ತಿದ್ರು, ಮುತ್ತುತ್ತಿದ್ರು. ನನ್ನ ಅವ್ವೇ ಸೂಚನೆ ಕೊಟ್ಟದ್ದು, ಮೊದಲು ಅವರನ್ನು ನಾಶಗೊಳಿಸಬೇಕು ಮಗು, ಆ ಕತ್ತಲೆಯನ್ನು ದೂರ ಮಾಡಬೇಕು. ಅದನ್ನು ಮೊದಲು ನಿರ್ವಹಿಸಿದವ ನಾನು. ಪೂರ್ವ ದಿಕ್ಕಿನ ಆಧಿಪತ್ಯ ನನಗೆ ಬಂದಿದೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಆ ಸೃಷ್ಟಿಕರ್ತನೇ ಮೊದಲು ಸೃಷ್ಟಿದ್ದು ಪೂರ್ವ ದಿಕ್ಕನ್ನು. ಸೂರ್ಯೋದಯ ಅದನ್ನು ಲೋಕದಲ್ಲಿ ಇನ್ನೊಂದು ಅರ್ಥದಲ್ಲಿ ಇಂದ್ರೋದಯ ಅಂತ ಹೇಳುವ ಕ್ರಮ ಉಂಟು. ಬೆಳಕನ್ನು ಕೊಡುವವ. ಹಾಗಾದ್ರೆ ಎಲ್ಲಿ ಕತ್ತಲೆ ಆವರಿಸಿ ನಿಂತಿದೆ, ಆ ಕತ್ತಲೆಯನ್ನು ದೂರೀಕರಿಸುವ ಅಥವಾ ಅಲ್ಲಿ ಬೆಳಕನ್ನು ಕೊಡುವ, ಬೆಳಕು ಚೆಲ್ಲುವ ಕೆಲಸವನ್ನು ಇಂದ್ರ ಮಾಡಬೇಕಾದ್ದು. ಏನಿದ್ರೂ ನಮ್ಮ ಸಾಧನೆ ಬರೇ ದೇವಲೋಕಕ್ಕೆ ಮಾತ್ರ ಅಲ್ಲ, ದ್ವಾವ ಪೃಥ್ವಿ ಹೊಣೆಗಾರಿಕೆ ಅಷ್ಟುಂಟು. ಮನುಷ್ಯರೋ, ಪಶು ಪಕ್ಷಿಗಳೋ, ದೇವತೆಗಳೋ, ಪಿತೃದೇವತೆಗಳೋ, ಇವರಿಗೆಲ್ಲ ಸಿಗಬೇಕಾದಂತಹ ಆಹಾರಗಳು ಏನಿದೆ, ಅದು ವಸ್ತು ರೂಪದಲ್ಲಿ ಇರಬಹುದು, ಅದು ಗ್ರಾಣ ಸ್ವರೂಪದಲ್ಲಿ ಇರಬಹುದು. ಆಯಾಯ ಕಾಲಕ್ಕೆ ಯಾರ್ಯಾರು ಸಲ್ಲಿಸ್ತಾರೆ ಅವರವರಿಗೆಲ್ಲ ವಿತರಿಸುವ ಕೆಲಸದಲ್ಲಿ ಇಂದ್ರ ಪ್ರಭಾವಿ. ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವಾಗಲೂ ಮಿಕ್ಕ ದೇವರ್ಕಡು ದಿಕ್ಪಾಲಕರು ನನ್ನನ್ನು ಅನುಸರಿಸಿ ನಿಲ್ಲಬೇಕು, ಯಜಮಾನತ್ವ ನನಗೆ. ಯಜ್ಞದ ಯಜಮಾನನೂ ಹೌದು, ಯಜ್ಞ ಮಾಡುವವನು ಇಂದ್ರನು ಯಜ್ಞದ ಯಜಮಾನನೇ. ಆ ಕಾರಣದಿಂದ ಹೊಣೆಗಾರಿಕೆ ಬಹಳ ದೊಡ್ಡದು. ಲೋಕಪಾಲಕತ್ವ, ಧರ್ಮ, ನ್ಯಾಯ, ನೀತಿ, ಸತ್ಯ, ಇದನ್ನು ಕಾಪಿಟ್ಟುಕೊಳ್ಳಬೇಕು. ಸದಾ ಹವಿಸನ್ನು ಸೋಮರಸದ ಮೂಲಕವಾಗಿ ಸಮರ್ಪಿಸ್ತಾರೆ. ಆ ಸೋಮರಸ ಉತ್ಪತ್ತಿಗೆ ಬೇಕಾದಂತಹ ಸಸ್ಯಗಳನ್ನು, ಅದಕ್ಕೂ ಉತ್ಪತ್ತಿಯ ಪ್ರೇರಣೆ ಇಂದ್ರನದ್ದೇ. ಅದೇ ಸೋಮರಸದಿಂದ ಇಂದ್ರ ದುಷ್ಟಶಕ್ತಿಯನ್ನು ಕೊಲ್ಲುವುದಕ್ಕೆ ಅಥವಾ ದುಷ್ಟ ಶಕ್ತಿಗಳು ಪ್ರವರ್ಧಮಾನಕ್ಕೆ ಬಾರದಂತೆ ಅಥವಾ ಅದನ್ನು ತಡೆಯುವುದಕ್ಕ ಇಂದ್ರ ತೇಜಸ್ಸು ಶಾಶ್ವತವಾಗಿರುವುದಕ್ಕೆ ಬೇಕಾಗಿ ಸೋಮರಸಯುಕ್ತವಾಗಿ. ಇದು ನಮಗಿರುವಂತಹದ್ದು. ಮೂರು ಮೂರ್ತಿಗಳ ಅನುಗ್ರಹ ಹಾಗೆ, ಸೃಷ್ಟಿಕರ್ತನದ್ದ, ಪಾಲನಾ ಕರ್ತೃವದ್ದ ಅಥವಾ ಲಯಾಧಿಕಾರಿಯದ್ದ. ಹೊಣೆ ಬಹಳ ತೊಡೆದು ಆಮೇಲೆ ಬಿಡಿ. ಇಲ್ಲಿರುವಂತಹ ಭೋಗಗಳೇನು, ಈ ಭೋಗಗಳು ಅನುಭವಿಸುವುದಕ್ಕಲ್ಲ, ಆರಾಧಿಸುವುದಕ್ಕೆ. ಒಂದು ರೂಪಕವಾಗಿ ನಾವು ರಂಬೆಯೋ ಮೇನಕೆಯೋ ಮತ್ತೊಂದು ಇನ್ನೊಂದು ಹೇಳ್ತಾ ಹೋಗ್ತೇವೆ, ಅಪ್ಸರೆಯರಿದ್ದಾರೆ, ಅದುಂಟು ಇದುಂಟು. ಇದು ಸ್ಪರ್ಶಕ್ಕಿದ್ದದ್ದಲ್ಲ, ಇದು ದರ್ಶನಕ್ಕಿದ್ದದ್ದು. ಯಾರಿದನ್ನು ಸ್ಪರ್ಶದ ಪ್ರಯತ್ನ ಮಾಡ್ತಾರೆ ಅವರು ಪತನಕ್ಕೆ ಹೋಗ್ತಾರೆ, ಅವರು ಪತಿತರಾಗುತ್ತಾರೆ. ಹಾಗಾದ ಪತಿತರಾದವರು ಬರ್ಲಿಕ್ಕಿಲ್ಲ, ಅವರು ಪುಣ್ಯಾತ್ಮರಾಗಿ ಬರಬೇಕು. ರೂಪಕವಾಗಿ ದೇವಲೋಕವನ್ನು ವರ್ಣಿಸುವುದೋ ಕಾಣುವುದೋ ಬೇರೆ, ಆದರೆ ದೇವಲೋಕದಲ್ಲಿ ಇರುವುದು ಬೇರೆ. ಇದು ಹೊಣೆ. ಎಲ್ಲ ದಿಕ್ಪಾಲಕರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ವಿಷಯಕವಾಗಿ, ಉರಿಯುವ ಬೆಂಕಿಗೆ ಅಗ್ನಿ, ಬೀಸುವ ಗಾಳಿಗೆ ವಾಯು, ಹರಿಯುವ ನೀರಿಗೆ ವರುಣ, ಆ ದಿಕ್ಪಾಲಕರ ಪತಿತ್ವ ಯಜಮಾನಿಕೆ. ಒಟ್ಟು ತ್ರಿಲೋಕದ ಯಜಮಾನಿಕೆ ಇಂದ್ರನಿಗುಂಟು. ಮೂರು ಮೂರ್ತಿಗಳು ನೇರ ಏನನ್ನು ನಿರ್ವಹಿಸಬೇಕು, ಅದರ ಹೊಣೆ ಇಂದ್ರನ

ಪೂರ್ವಕವಾಗಿ ನಮ್ಮ ಸ್ಥಾನ ಅಂತಹದ್ದು. ಒಂದು ರೀತಿಯಿಂದ ಹೇಳುವುದಿದ್ರೆ ಈ ಸುಧರ್ಮ ಸಮಯ ಸರ್ವಾಧ್ಯಕ್ಷನಾಗಿ ನಮ್ಮನ್ನು ನೇಮಿಸಿದ ಮಹಾವಿಷ್ಣು ಇಲ್ಲಿಗೆ ಬರಲಿಕ್ಕಿಲ್ಲ, ನಾವೇ ಅಲ್ಲಿಗೆ ಹೋಗುದು. ಇಲ್ಲಿ ಸರ್ವಾಧ್ಯಕ್ಷ ನಾನೇ. ಸರ್ವೇಶ್ವರನಾದಂತಹ ಶಿವ ಬಂದ್ರೆ ಇಂದ್ರ ಹೇಳುವುದ ಹೇಳು ಕೂಡುದು, ಅದಕ್ಕೆ ಇಂದ ಬರ್ಲಿಕ್ಕಿಲ್ಲ. ಅದು ವ್ಯವಸ್ಥೆ ಜಗತ್ತಿನದ್ದು. ಆಯಾಯ ಶಾಸನದ ಸಭೆಗೆ ಯಾರು ಸಭಾಧ್ಯಕ್ಷ ಇರ್ತಾನೆ ಅವ ಸರ್ವಾಧ್ಯಕ್ಷ. ಅವನನ್ನು ನಿಯಂತ್ರಿಸುವ ಅದಕ್ಕಿಂತ ದೊಡ್ಡವರೊಬ್ರು ಹುದ್ದೆಯವರಿದ್ರೆ ಅವರು ಅಲ್ಲಿಗೆ ಬರ್ಲಿಕ್ಕಿಲ್ಲ, ಇವರೇ ಅಲ್ಲಿಗೆ ಹೋಗಬೇಕು. ಇದು ಜಗತ್ತಿನಲ್ಲಿ ದೇವಲೋಕದಲ್ಲಿ ಅದೇ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇಲ್ಲ. ಸುಧರ್ಮ ಸಭೆಯ ಸರ್ವಾಧ್ಯಕ್ಷತೆ ಬರೇ 100 ಯಾಗ ಮಾಡಿದ್ದೇನೆ, ಆ ಯಾಗ ಮಾಡಿದಷ್ಟೇ ಬೇರೆ ಧಾರ್ಮಿಕ ಕ್ರಿಯೆಗಳುಂಟು, ಅನುಷ್ಠಾನಗಳುಂಟು. ಇಲ್ಲದಿದ್ರೆ ಯಾರು ನಾಳೆ ಬಂದರು? ಈ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಉಂಟು ಯಾಗ ಮಾಡಿದ್ದಕ್ಕಿಂತ ಹೆಚ್ಚು. ಒಂದು ರೀತಿಯ ತಪಸ್ಸಿನಿಂದ, ಒಂದು ರೀತಿಯ ಆಧ್ಯಾತ್ಮಿಕ ಶ್ರಮದಿಂದ, ಸಾಧನೆಯಿಂದ ನಿರ್ವಹಿಸುತ್ತಾ ಬಂದಿದ್ದೇನೆ. ಉಳಿದ ದ್ವಿಪತಿಗಳ ಸಹಕಾರ, ಗುರುಗಳ ಅನುಗ್ರಹ ಇತ್ಯಾದಿ ಇತ್ಯಾದಿ. ಆದರೆ ಸದಾ ನಮಗೆ ಎಚ್ಚರಿಕೆ ಅದು ಇದ್ದೇ ಉಂಟು ಮತ್ತು ಇರಲೇಬೇಕು. ಸೂಚಿಸಿದ್ರಲ್ಲ ಬೃಹಸ್ಪತಿಗಳು,

ಸದಾ ದಾನವರ ಬಾಧೆ ನಮಗಿದೆ, ಆ ಎಚ್ಚರಿಕೆ ಇರಬೇಕು. ಸದಾ ಜಾಗೃತರಾಗಿರುವ ಸ್ಥಿತಿಯೇ ಅಲ್ವ ಇಂದ್ರಿಯಗಳದ್ದು. ನಾ ಇಂದ್ರ, ನಮ್ಮಲ್ಲಿರುವ ಸಂಪತ್ತಿನ ಆಶೆಗೆ ಬೇಕಾಗಿ ಅನೇಕ ಸಲ ಆಕ್ರಮಣಗಳು ದಾಳಿಗೂ ಆಗೋದು ಅವರಿಗೆ ಬೇಕು ಅಂತಲ್ಲ, ನಿಮ್ಮಲ್ಲಿ ಉಂಟಲ್ಲ ಶಕ್ತಿಯಿಂದ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಆಕ್ರಮಣ ಮಾಡಬಹುದು, ಆದರೆ ಅದು ಶಾಶ್ವತವಾದಂತಹ ಅನುಭವಕ್ಕೆ ಅದಕ್ಕೆ ಸಿದ್ಧಿ ಬೇಕು. ಒಂದು ಆಕ್ರಮಣ ಮಾಡಿ ಕೆಲ ದಿವಸ ಇದ್ದಲ್ಲಿಗೆ ಇಂದ್ರ ಪದವಿಯೋ ಅಥವಾ ಇಲ್ಲಿರುವಂತಹ ಭೋಗ ವಸ್ತುಗಳೋ ಯಾವುದನ್ನು ಸ್ವಾಧೀನೀಕರಿಸಲಿಕ್ಕೆ ಆಗುವುದಿಲ್ಲ, ಅನುಭವಿಸಲಿಕ್ಕೂ ಆಗುವುದಿಲ್ಲ, ಇಲ್ಲಿ ಸುತ್ತಾಡಬಹುದಷ್ಟೇ. ಅನುಭವಿಸಬೇಕಿದ್ರೆ ಆ ಪಾತ್ರತ್ವ ಬೇಕು, ಅರ್ಹತೆ ಬೇಕು. ಇಂದ್ರನ ಪ್ರಸನ್ನತೆಗೆ ಭಕ್ತಿ ಶ್ರದ್ಧೆ ದೋಷರಹಿತವಾದಂತಹ ಯಜ್ಞ, ಸುಮ್ಮನೆ ಯಜ್ಞ ಮಾಡಿದ್ರೆ ಆಗುದಿಲ್ಲ, ದೋಷರಹಿತವಾದಂತಹ ಯಜ್ಞ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಅನುಗ್ರಹ. ಗುರುಗಳು ಎಚ್ಚರಿಸಿದ್ರು, ಕಿವಿಯೆಲ್ಲ ಕಣ್ಣಾಗಿರಬೇಕು, ದಾನವರ ದಾಳಿ ಆಗ್ತಾ ಇರ್ತದೆ, ಶಾಶ್ವತವಾಗಿ ಅಂತಹ ದಾಳಿ ಆಗದಂತೆ ನಾವು ತಡಿಬೇಕು, ಜಾಗೃತರಾಗಿರಬೇಕು. ರಾಕ್ಷಸರ ದುಷ್ಟರ ಮೂಲೋತ್ಪಾಟನ ಆಗಬೇಕು, ಹುಡುಕಿ ಹುಡುಕಿ. ಅಮೃತ ಬಳ್ಳಿ ನೆಟ್ಟರೆ ಪಕ್ಕ ಬದುಕುವುದಿಲ್ಲ, ನಂಜಿನ ಮುಳ್ಳು ಸಾಯುವುದಿಲ್ಲ, ಅದು ಬರೇ ಒಂದಿಷ್ಟು ಬೇರು ಸಾಕಾಗ್ತದೆ ಚಿಗುರಿಗೊಳ್ಳಿಕ್ಕೆ. ಅಮೃತ ಬಳ್ಳಿ ಇಷ್ಟು ಉದ್ದದ್ದಾಗಲಿ ಬದುಕುದಿಲ್ಲ ಅಲ್ಲ. ಅದು ಮೋಡ ಮುಸುಕಲಿಕ್ಕೆ ಸಮಯ ಹೆಚ್ಚು ಹೊತ್ತು ಬೇಡ, ಮೋಡ ಸರಿಲಿಕ್ಕೆ ಸಮಯ ಹೆಚ್ಚು ಬೇಕದ್ದು. ಹಸಿವೆ ಆಗಲಿಕ್ಕೆ ಕ್ಷಣ, ಹೊಟ್ಟೆ ತುಂಬಲಿಕ್ಕೆ ಹೊತ್ತೆಚ್ಚು. ಯಾವುದು ನಾಲಿಗೆಗೆ ರುಚಿಯೋ ಅದು ಹೊಟ್ಟೆಗೆ ಹಾಳು, ಯಾವುದು ಹೊಟ್ಟೆಗೆ ಒಳ್ಳೆಯದೋ ಅದು ನಾಲಿಗೆಗೆ ರುಚಿಯಲ್ಲ. ಈ ಬಾಧೆ ಸದಾ ನಮಗುಂಟು, ಇದನ್ನು ಬಾಧೆ ಆಗದಂತೆ ದುಷ್ಟರ ಮೂಲೋತ್ಪಾಟನ ಆಗಬೇಕು. ಕೆಲವರನ್ನು ಶಿಕ್ಷಣ ಕೊಟ್ಟು ತಿದ್ದಿ ತಿಡಬಹುದು, ಕೆಲವು ವಿನಿಯೋಗಕ್ಕೆ ಬರುವುದಿಲ್ಲ, ಆಕಾರಕ್ಕೆ ಬರುವುದಿಲ್ಲ, ಆವಾಗ ತೆಗೆದು ಎಸಿಬೇಕು, ನಾಶ ಮಾಡಬೇಕು. ಆಕಾರಕ್ಕೆ ಬಾರದೇ ಇದ್ದದ್ದನ್ನು ನಾಶ ಮಾಡಬೇಕು, ಆಕಾರಕ್ಕೆ ಬರುವುದಕ್ಕೆ ಸ್ವರೂಪ ಕೊಡಬೇಕು. ಹೌದು, ಎಲ್ಲಾ ದೇವತೆಗಳು, ದಿಕ್ಪಾಲಕರು, ನನ್ನ ಸಹೋದ್ಯೋಗಿಗಳು ಈ ಕುರಿತಾಗಿ ಸಂಪೂರ್ಣ ನನ್ನ ಜೊತೆಗೆ ಸಹಕರಿಸುವಕ್ಕೆ ನಾವಿದ್ದೇವೆ ಅಂತ ಒಕ್ಕರದಿಂದ ಹೇಳಿದ್ದಾರೆ. ಅಂಥವರ ದಾಳಿ ದೇವಲೋಕದ ಮೌಲ್ಯವನ್ನು, ಘನತೆಯನ್ನು, ಸತ್ವವನ್ನು ಅದಕ್ಕೆ ಹಾನಿ ಮಾಡುವಂಥವರು, ಅಂಥವರು ಬಾರದಂತೆ ಕಣ್ಗಾವಲು, ಸದಾ ಜಾಗೃತರಾಗಿರಬೇಕು, ಸಶಕ್ತರಾಗಿ, ಆಯುಧ ಪಾಣಿಗಳಾಗಿ. ನನಗೆ ಕ್ರೋಧ ಮತ್ತು ವಜ್ರ ಅಂತ ಆಯುಧ, ವಜ್ರ ಅಂದ್ರೆ ಒಂದು ಉಪದೇವತೆ, ಇಂದ್ರನಿಗೆ ಕ್ರೋಧ ಬಂದ್ರೆ ಅದುವೇ ಆಯುಧ, ಅದು ಒಂದು ಆಯುಧವೇ, ಇನ್ನೊಂದು ಉಪದೇವತೆ, ಅದಕ್ಕೆ ಸ್ಪಷ್ಟ ಸ್ವರೂಪ ಉಂಟು, ಅದಕ್ಕೆ ಸಾನ್ನಿಧ್ಯ ಉಂಟು. ಇದನ್ನೆಲ್ಲ ನೆನಪು ಮಾಡಿಕೊಂಡು ದಿಕ್ಪತಿಗಳಿಗೆ ಮತ್ತು ದೇವತೆಗಳಿಗೆಲ್ಲ ಈ ಸೂಚನೆಯನ್ನು ಬೃಹಸ್ಪತಿಗಳು ಹೇಳಿದ್ದನ್ನು ಕೊಟ್ಟು ಎಲ್ಲರೂ ಜಾಗೃತರಾಗಿ ಹೇಳಬೇಕಾಗಿಲ್ಲ, ದೇವಲೋಕ ಜಾಗೃತಿಯೇ. ಇವತ್ತಿನ ಸಭೆಯನ್ನು ವಿಸರ್ಜನೆ ಮಾಡಿದ್ದೇನೆ ನಾನು.

ಕ್ಷೋಣಿತಾಪುರದಲ್ಲಿ ಓಲಗ. ಬಹುಸಮಯದ ಸಂಘಟನಾ ಶಕ್ತಿಯಿಂದ ಬೌದ್ಧಿಕವಾಗಿಯೂ ಭೌತಿಕವಾಗಿಯೂ ಮಾನಸಿಕವಾಗಿಯೂ ಬಹಳಷ್ಟು ಪರಿಶ್ರಮ ಪಟ್ಟು ಕಟ್ಟಿದಂತಹ ಸಂಘಟನೆ. ಈ ಪ್ರಪಂಚದ ಆಚಾರ ವಿಚಾರ ಬರವು ಪ್ರಸಿದ್ಧವಾದದ್ದೇ ಸರಿ ಎನ್ನುವುದಾಗಿ ನಂಬಿಕೊಂಡಿರುವಂತ ವೈದಿಕರ ಪರಂಪರೆ ಏನುಂಟೋ ಅದರಿಂದ ನೊಂದು ಬೆಂದವರ ಸಂಘಟನೆಯೇ ನಮ್ಮದು. ದೈತ್ಯಪತಿ ತಮ ಈ ಪ್ರಪಂಚದಲ್ಲಿ ಕಣ್ಣೀರು ಸುರಿಸಲಿಕ್ಕೆ ನಾಟಕ ಮಾಡಿದರೆ ಸಾಕಾಗ್ತದೆ, ಬೆವರು ಸುರಿಸಲಿಕ್ಕೆ ನಾಟಕ ಮಾಡಿದರೆ ಸಾಕಾಗುವುದಿಲ್ಲ, ಪರಿಶ್ರಮವೇ ಬೇಕು. ಕೆಲವರೆಲ್ಲ ಅದನ್ನು ಪರಿಷ್ಕಾರ ಮಾಡಿ ಏನು ಹೇಳಿದರು, ಕಣ್ಣೀರು ಸುರಿಸುವುದಲ್ಲ ಅದು ಕರುಣರಸ ಅಂದರೆ ಭಕ್ತಿಯ ಹಾಗೆ. ದೇವರ ಮುಂಭಾಗದಲ್ಲಿ ಕಣ್ಣೀರು ಸುರಿಸಿದರೆ ಅದು ಭಕ್ತಿ. ಸೋಮಾರಿಗಳೇ ಮಾಡಿದಂತ ಒಂದು ತಂತ್ರ ನೀತಿ, ನಮ್ಮ ಬೆವರು ಬೀಳಬೇಕು. ಅದು ಬೀಳುವುದು ಬೆವರಲ್ಲ, ನಮ್ಮ ಬಿಸಿ ರಕ್ತವೇ ಬೆವರಿನ ರೂಪದಲ್ಲಿ ಬಿದ್ದು ಎಂಥ ಪುರ ನಿರ್ಮಾಣ ಆಗುತ್ತದೆ ಎನ್ನುವುದಕ್ಕೆ ಷೋಡಿತಾಪುರ ಇದೇ ಸಾಕ್ಷಿ. ಒಬ್ಬೊಬ್ಬರಲ್ಲಿ ಉತ್ಸಾಹ ಮಾಡಿ ತೋರಿಸಬೇಕೆಂಬ ಛಲ, ಇಂಥವರನ್ನೇ ಸೇರಿಸಿಕೊಂಡಿದ್ದೇನೆ. ಅಧಿಕಾರಿ ಎನ್ನುವ ಶಬ್ದವೇ ಹಾಗೆ ಹೇಳುವುದಲ್ವ, ಯಾವನ ಅವನಿಗಿಂತ ಹೆಚ್ಚಿರ್ತಾನ ಅವನಿಗೆ ಅರಿಯುವ, ಯಾರು ಅಧಿಕನ ಅವನಿಗೆ ಅರಿಯೇ. ನಾವು ಹಾಗೆ ಒಂದು ಹಂತದ ನೆಲೆಯಲ್ಲಿ ನಿಂತ ಮೇಲೆ ನಮಗಿಂತ ಮೇಲೆ ಏನುಂಟು, ನಮಗಿಂತ ಹೆಚ್ಚಿನದ್ದೇನುಂಟು, ಪ್ರಪಂಚ ನಂಬಿಕೊಂಡದ್ದೇನುಂಟು, ಅದಕ್ಕಿಂತ ಹೊರತಾಗಿ ನಾವಿದ್ದೇವಲ್ಲ. ಪ್ರಪಂಚ ಏನನ್ನು ನಂಬಿಕೊಂಡಿದೆ, ವೇದ ಮಂತ್ರ ಪೂಜೆ ಆರಾಧನೆ ಇವುಗಳಿಂದಲೇ ಕ್ಷೇಮ ಅಲ್ಲ. ಪರಿಶ್ರಮ ಪಟ್ಟಂತ ಒಂದು ವರ್ಗವನ್ನು ಕೆಳಗೆ ಬಿಟ್ಟು ಈ ಕೇವಲ ಭಕ್ತಿ ಭಾವನೆ ಈ ಆರಾಧನೆ ವೇದ ಮಂತ್ರ ಇದರ ಒಂದು ಬಹುದೊಡ್ಡದಾದಂತಹ ಕೋಟೆಯನ್ನು ಕಟ್ಟಿ ಮೇಲಿನವರು ಆ ಭಾವನೆಯನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚೊತ್ತುವ ಹಾಗೆ ಮಾಡಿ ರಕ್ಷಣೆ ಪಡೆಯುತ್ತಾ ಇದ್ದಾರೆ ಎನ್ನುವುದೇ ನನ್ನ ಅನುಮಾನ, ನಮ್ಮವರೆಲ್ಲರ ಅಭಿಪ್ರಾಯ. ಯಾಕೆ ಅದಿತಿ ಸಂತಾನಕ್ಕೆ ಮಾತ್ರ ಯೋಗ ಸಿಗಬೇಕು, ಕರ್ಮ ಮಾಡಿದ್ದಕ್ಕೆ ಫಲ ಹೌದಾದ್ರೆ ನಮ್ಮ ಸಂತಾನಕ್ಕೂ ಸಿಗಬೇಡುವ. ನಾಳೆ ಒಬ್ಬ ಅದೇ ದಾರಿಯಲ್ಲಿ ನಡೆದು ಹೋದ್ರೆ ನಮ್ಮ ಸಂತಾನದವರು ಎಷ್ಟು ಮಂದಿ ಅಲ್ಲಿ ಮೇಲೆ ಕುಳಿತುಕೊಳ್ಳುವುದಕ್ಕೆ ಅರ್ಹರಾಗುತ್ತಾರೆ, ಇಲ್ವೇ ಇಲ್ಲ. ಕೇವಲ ವೇದ ಮಂತ್ರ ಇವುಗಳನ್ನು ತೋರಿಸಿ ಧಾರ್ಮಿಕವಾಗಿ ನಮ್ಮನ್ನು ತುಳಿದಿದ್ದಾರೆ, ನಾವು ಕೆಳಗೆ ಇರಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಒಂದು ನಿರ್ಣಯ ಮಾಡಿ ಅದಕ್ಕೆ ಕಾರಣ ಹುಡುಕುವುದು ಬೇರೆ, ಈ ಕಾರಣಗಳನ್ನು ಕಂಡುಕೊಂಡು ಮತ್ತೆ ನಿರ್ಣಯ ಹೇಳುವುದು ಬೇರೆ. ಇದು ಮೊದಲೇ ಮಾಡಿದ ನಿರ್ಣಯ, ಏನಿದ್ರು ಕೆಳಗೆ ಇರಬೇಕಾದವರು ಅಲ್ಲ, ಕೆಳಗೆ ಇರಬೇಕಾದವರಲ್ಲ ನಾವು. ಈ ಶೋಣಿತಾಪುರವನ್ನು ನಿರ್ಮಾಣ ಮಾಡುವುದಕ್ಕೆ ಯಾವ ಸತ್ವವನ್ನು ಯಾವ ಬಲವನ್ನು ಯಾವ ಚಾತುರ್ಯವನ್ನು ನಾವು ಉಪಯೋಗಿಸಿದ್ದೇವೋ ಅದೇ ಇಲ್ಲಿಗಿಂತ ಮೇಲೆ ಹೋಗುವುದಕ್ಕೂ ಆಗುತ್ತದೆ. ಈ ಭಾವದಿಂದ ಹೊರಟು ಬಂದವ, ಈ ಭಾವದಿಂದಲೇ ನಡೆದುಕೊಂಡು ಬಂದವ. ಆದರೆ ಹೋಗುವ ಮೊದಲೊಂದು ಯೋಜನೆ, ಒಂದು ಸರಿಯಾದ ಸಿದ್ಧತೆ, ಇದೆಲ್ಲ ಆಗಬೇಕು ಅಂತ ಕಾಯ್ತಾ ಇದ್ದವ. ನಮ್ಮವರ ತಲೆ ಲೆಕ್ಕ ಮಾಡಿದ್ರೆ ಒಬ್ಬೊಬ್ಬರ ತಲೆಯ ಒಳಗೂ ಇರುವುದು ಮಾನಸಿಕವಾಗಿ ದೇವಲೋಕದ ಬಗೆಗಿನ ಅಪೇಕ್ಷೆ, ಅವರೆಲ್ಲರ ಅಪೇಕ್ಷೆ ಸರಿಯಾಗಿ ಸ್ಫೋಟಗೊಳ್ಳುವ ಕಾಲ ಇದು. ಆಲಿಸಿರಿ ನೀವು, ಆಲಿಸಿರಿ.

0: ದಿನದ ನಾವು ಇಷ್ಟೊಂದು ಸಂಘಟನಾತ್ಮಕವಾಗಿ ಕುಳಿತುಕೊಳ್ತೇವೆ ಎಂದಾದ್ರೆ ಈ ತಮಾಷನೊಬ್ಬನ ಕಾರಣದಿಂದ ನೀವೆಲ್ಲ ಸಂಘಟಿತರಾದದ್ದಲ್ಲ. ಪ್ರತಿಯೊಬ್ಬರಿಗೂ ದೈತ್ಯ ಕುಲದ ಬಗ್ಗೆ, ನನ್ನ ನಾಯಕತ್ವದ ಬಗ್ಗೆ ಇರುವ ಪ್ರೀತಿ. ಅದರಿಂದಲೇ ತಮಾಸುರನ ಅಧೀನದಲ್ಲಿರುವಂತಹ ಪ್ರತಿಯೊಬ್ಬರು ಕತ್ತಲೆಯಲ್ಲಿದ್ದಾರೆ ಅಂತ ಭಾವಿಸಲಿಕ್ಕಿಲ್ಲ. ಕತ್ತಲೆಯಲ್ಲಿರುವ ನಮಗೂ ಬೆಳಕು ಸಿಗುತ್ತದೆ. ಹಾಗಾಗಿ ತಮ ಮತ್ತು ಸೋಮಕ ಎರಡು ಹೆಸರು, ತಮ ಸೋಮ. ಅವರಿಗೆ ಮಾತ್ರ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವುದಕ್ಕೆ ಸಾಧ್ಯವಾಗುವುದಲ್ಲ. ಅವರಿಗೆ ಬೆಳಕೇ ಬೇಕು, ನಾವು ಹಾಗಲ್ಲ. ಕತ್ತಲೆಯಲ್ಲಿಯೂ ಬದುಕಬಲ್ಲೆವು, ಬೆಳಕಿನಲ್ಲಿಯೂ ನಾವು ನಮ್ಮನ್ನು ಕಾಣಿಸಿಕೊಳ್ಳಬಲ್ಲೆವು. ಇದನ್ನು ತೋರಿಸಬೇಕಾದಂತ ಅನಿವಾರ್ಯತೆ. ಹಾಗಾಗಿಯೇ ತಮದಲ್ಲಿರುವ ಕತ್ತಲೆಯಲ್ಲಿರುವಂತ ನಿಮಗೆಲ್ಲ ಬೆಳಕು. ಒಂದೋ ಕತ್ತಲೆಯಲ್ಲಿದ್ದ ನೀವು ಬೆಳಕಿಗೆ ಹೋಗಬೇಕು, ನಾವು ಬೆಳಕಿಗೆ ಹೋಗಬೇಕು. ಇಲ್ಲದಿದ್ರೆ ಬೆಳಕು ಎನ್ನುವುದಾಗಿ ಯಾವುದನ್ನು ಭಾವಿಸಿದ್ದಾರೋ ಅಲ್ಲಿ ಕತ್ತಲೆ ಆಗಬೇಕು. ಎರಡರಲ್ಲಿ ಒಂದಾಗಬೇಕು ಎನ್ನುವ ನಿರ್ಣಯದಿಂದಲೇ ನಿಮ್ಮನ್ನೆಲ್ಲ ಒಂದುಗೂಡಿಸಿದ್ದೇನೆ. ಉದ್ದತಾಸುರನು, ರುದಿರಾಕ್ಷನು, ಕುಂಭೋದರನು ಇವರನ್ನೇ ಮುಖ್ಯವಾಗಿಟ್ಟುಕೊಂಡಂತಹ ಸೇನೆ ಎಲ್ಲರೂ ಸೇರಿ ನಮಗೆ ಪಡೀಬೇಕಾದಂತ ಬರಬೇಕಾದ ಮಾನ್ಯತೆ ಅದು ಯಾವುದೋ ಒಂದು ಮಂತ್ರದಿಂದಲೋ ಯಾವುದೋ ಒಂದು ಆರಾಧನೆಯಿಂದಲೋ ಸಿಗುವುದಲ್ಲ. ಅದು ನಮ್ಮನ್ನು ಕೇವಲ ಮಂಕುಮರಳು ಮಾಡುವುದಕ್ಕೆ, ಮಣ್ಣೆರಚುವುದಕ್ಕೆ ಮಾಡಿದ ತಂತ್ರ ಮಾತ್ರ. ನಿಜವಾಗಿಯೂ ಪಡೆಯಬೇಕಾದದ್ದು ಕಾಯಕದಿಂದಲೇ, ಪರಿಶ್ರಮದಿಂದಲೇ. ಇದನ್ನು ಎಷ್ಟು ಹೇಳಿದರೂ ಪ್ರಪಂಚ ನಂಬಲಿಕ್ಕಿಲ್ಲ. ಪ್ರಪಂಚ ಹೇಳಿದ್ದನ್ನು ನಂಬದಿದ್ರು ಕೃತಿಯಿಂದ ಮಾಡಿದ್ದನ್ನು ನಂಬಲೇಬೇಕು. ಹಾಗಾಗಿ ಒಬ್ಬೊಬ್ಬರಿಗೂ ಸ್ಫೂರ್ತಿಯ ನುಡಿಗಳನ್ನಾಡಿ ಪ್ರತಿಯೊಬ್ಬರು ಆಯುಧವನ್ನು ಹಿಡಿದು ನಾವೆಲ್ಲ ಸತ್ವದಿಂದ ಹೋರಾಟ ಮಾಡಿದೆವು ಎಂದಾದ್ರೆ ಕಾಲ ಸರಿಯಾಗಿ ನಡೀಬೇಕಾದ್ರೆ ಅದಾಗಬೇಕು, ಯಾಗ ಆಗಬೇಕು, ಯಜ್ಞ ಆಗಬೇಕು, ವೇದ ಬೇಕು, ಮಂತ್ರ ಬೇಕು, ಹೀಗೆ ಹೇಳುವ ಕಾಲವನ್ನು ಸರಿಯಾಗಿ ನಡೆಸ್ತೇವೆ ಅಂತ ಹೇಳುವವರು ಬಿಡಿ, ಕಾಲನೇ ಕಾಲಿಗೆ ಬುದ್ಧಿ ಹೇಳಿ ಓಡಬೇಕು ಅಂತ ಸಾಮರ್ಥ್ಯ ಇರುವ ನೀವು ಹಿಂಜರಿಯುವುದು ಬೇಡ, ಹಿನ್ನಡೆಯುವುದು ಬೇಡ. ನಮ್ಮವರೆಲ್ಲರನ್ನು ಸೇರಿಸಿ ಹೋಗುವ ಸಂಘಕ್ಕೆ
1: ಎರಡು ಜನ

ದೇವತೆಗಳೆಲ್ಲ ದಿಕ್ಕೆಟ್ಟು ಓಡ್ತಾ ಇದ್ದಾರೆ, ಯುದ್ಧದಲ್ಲಿ ಸೋತು. ವರುಣವನ್ನು ಏರಿ ಕ್ರೋಧೋನ್ಮುಖನಾಗಿ ವಜ್ರ ಧರನಾಗಿ ದೇವತೆಗಳಲ್ಲಿ ಭರವಸೆಯನ್ನು ತುಂಬುತ್ತಾ ಆ ತಮನನ್ನು ಹುಡುಕಿ ಸಾಗುತ್ತೇನೆ ಆ ಕಡೆಗೆ.

ಕುಲೀಶ. ಚಿಹ್ನೆಗಳೆಲ್ಲ ಹೇಳ್ತಾ ಉಂಟು, ಸುರಲೋಕದ ಅಧಿಪತಿ ನೀನು. ಆನೆಯನ್ನು ಏರಿ ಕೈಯಲ್ಲೊಂದು ಆಯುಧವನ್ನು ಹಿಡಿದು ಸುರರನ್ನು ಸಂತೈಸುವ ಮೂಲಕ ನೀನವರೆಲ್ಲರ ಸರ್ವನಾಯಕ ಅಂತ ತೋರಿಸಿಬಿಡು. ನಮಗೆ ಅದು ಯಾವುದು ಬೇಡ, ಅದು ಯಾವುದೂ ಇಲ್ಲದೆ ಅಧಿಪತಿ ಎನ್ನುವುದಾಗಿ ಮನಸ್ವಿಯಾಗಿ ಒಪ್ಪಿಕೊಂಡಂತ ಸಮೂಹದೊಂದಿಗೆ ಬಂದವ ನಾನು. ನಿಮ್ಮದು ಹಾಗಲ್ಲ, ಈಗ ಅವರು ಒಪ್ಪಿಕೊಳ್ಳದಿದ್ರು ಒಪ್ಪಿಕೊಂಡ್ರು ನೀನೇ ನಾಯಕ. ನಮ್ಮದು ಹಾಗಲ್ಲ, ಮನಸ್ವಿಯಾಗಿ ಒಪ್ಪಿಕೊಂಡಂತ ನಾಯಕತ್ವ, ದಾನವರ ಆಧಿಪತ್ಯ. ಶೋಣಿತಾಪುರವೆಂಬ ಕೆಳಗಿನ ಪುರದಿಂದ ಮೇಲೇರಿ ಬಂದಿದ್ದೇನೆ. ಸೋಲು ಬವಣೆ ಕಣ್ಣೀರು ಆಗಾಗ ಬಂದಂತ ಪರಿಭವ, ಇದನ್ನೆಲ್ಲ ಲಕ್ಷಿಸದೇ ಬಂದದ್ದಲ್ಲ. ಇಂದ್ರನಾದವ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ನಮ್ಮವರನ್ನೆಲ್ಲ ಎಷ್ಟು ಧಿಕ್ಕರಿಸಿದ್ದಾನೆ ಎನ್ನುವುದನ್ನು ತಿಳಿಯದೆ ಬಂದದ್ದು ಅಲ್ಲ. ನಿನ್ನೆಗಾಗಿ ಕಣ್ಣೀರು ಸುರಿಸುವಂತ ಒಂದು ಆತ್ಮಸ್ಥೈರ್ಯ ಇಲ್ಲದವರು ಅಲ್ಲ. ನಾಳೆ ಏನೋ ಆದೀತು ಎನ್ನುವುದಾಗಿ ನಕ್ಷತ್ರ ನೋಡಿಕೊಂಡು ಕುಳಿತುಕೊಳ್ಳುವಂತ ಸೋಮಾರಿಗಳು ಅಲ್ಲ. ಬೆವರು ಸುರಿಸಿದ್ರೆ ಇವತ್ತಿಗೆ ಬೇಕಾದನ್ನು ಸಾಧಿಸಬಹುದು ಎನ್ನುವಂತ ಪೌರುಷವಾದದ ಒಬ್ಬೊಬ್ಬರು ನನ್ನನ್ನು ನಂಬಿ ಬರುವುದಕ್ಕೆ ಕಾರಣ ಅಸುರರಿಗೆ ಅಧಿಪತಿಯಾದಂತಹ ತಮ ಇವತ್ತು ದೇವಲೋಕದ ಸೌಖ್ಯ ಸೌಭಾಗ್ಯಗಳನ್ನು ನಮಗೆ ತೆಗೆಸಿಕೊಡ್ತಾನೆ ಎನ್ನುವಂತ ವಿಶ್ವಾಸ. ಅವರ ವಿಶ್ವಾಸವೇ ನನ್ನ ಬಲದ ಶ್ವಾಸ, ಅದಿಲ್ಲದಿದ್ರೆ ಉಸಿರೇ ಇಲ್ಲ. ಅವರ ವಿಶ್ವಾಸಕ್ಕೆ ಸರಿಯಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಹೇಗೂ ಇಷ್ಟು ಸಮಯ ಆಳಿದ್ದಿ, ಇಷ್ಟು ಸಮಯ ಬದುಕಿದ್ದಿ. ದೇವಲೋಕ ಎನ್ನುವುದು ಭೋಗ ಅಲ್ಲ, ಅದು ತ್ಯಾಗ. ಇದು ನಿನ್ನನ್ನು ನಂಬಿಕೊಂಡವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ದಿಕ್ಪತಿಗಳನ್ನೇ ಪರಬ್ರಹ್ಮ ಅಂತ ಹೇಳುವ ಕ್ರಮ ಉಂಟಂತೆ. ವರುಣ ನೀನೇ ಬ್ರಹ್ಮ, ವಾಯು ನೀನೇ ಬ್ರಹ್ಮ, ಹೀಗೆಲ್ಲ ಹೇಳುವ ಕ್ರಮ ಉಂಟಂತೆ. ಈಗ ತ್ಯಾಗ ಜೀವನವೇ ಹೌದಾದ್ರೆ ನೋಡುವ ಬಿಡು, ಭೋಗ ಜೀವನ ನಿನ್ನ ಅಪೇಕ್ಷೆ ಅಲ್ಲಲ್ಲ, ಬಿಡು. ನಾನಲ್ಲಿ ಕುಳಿತುಕೊಳ್ತೇನೆ, ಹೇಗೂ ಇಷ್ಟು ಸಮಯ ಇದೆಯಲ್ವಾ, ಸ್ವಲ್ಪ ಕೆಳಗೆ ಕುಳಿತುಕೋ ನೀನು, ನಾನು ಮೇಲೆ ಕುಳಿತುಕೊಳ್ತೇನೆ, ಇಡಿಯೋ ಕೆಳಗೆ.

ಇದುವರೆಗೆ ಭೃಗುಶಾಪ ಕನ್ನಡ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸರೆ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: Sarang 107.8 FM
1: ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ದಗಲ್ ಬಾಚಿಲು ತುಳು ಸಿನಿಮಾದ ಕೆಲವು ಪದಕುಲೇನು ಕೇನ್ಗ ಕೊಡ್ತೇರು ಆರ್ ಡಿ ಬರ್ಮನ್ ಅಂಚನೆ ಸಂದೇಶ್ ಬಾಬು ಪದ ನಿರೆಲ ಪಚ್ಚೆ ಪದ ಪಂತಿನ ಕಲಾವಿದರು ರಾಜೇಶ್ ಕೃಷ್ಣನ್ ಅಂಚನೆ ಅನುರಾಧ ಭಟ್

ಒಂಚೂರು ಇಂಚಿಗೆಲ್ಲಿಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಿಂದಲೇ 107. ಇನ್ಮಾ ಎಫ್ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡೆ.

ಈತನೇಟ ಕೆಲವು ತುಳು ಪದಕುಲೇನಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ, ನನ್ನ ದುಂಬದ ತುಳು ಪ್ರಸಾರ ಒಡತಿಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.